ನಮ್ಮೆಲ್ಲ ಶ್ರೋತೃ ಬಂಧುವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು, ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 15ನೇ ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 7ನೇ ತಾರೀಕು ಬುಧವಾರ. ಈಗ ಸಮಯ 5:58:44. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು, ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಆಕಾಶವಾಣಿ ಇದೀಗ ಇಂದು ನಮ್ಮ ನಿಲಯದಿಂದ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ. ಭಕ್ತಿ ರಚನೆಗಳು 6:30 ಚಿಂತನ ಪುಂಡಿಕೈ ಗಣಪಯ್ಯ ಭಟ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಇಂಟರ್ನೆಟ್ ಆಫ್ ಥಿಂಗ್ಸ್. ಭಾಗವಹಿಸುತ್ತಾರೆ ಶಮೀತ್ ಕೆವಿ, ಸೈಂಟಿಸ್ಟ್ ಎಫ್, ಐಒಟಿ ವಿಭಾಗದ ಮುಖ್ಯಸ್ಥರು ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬಂಜೆತನಕ್ಕೆ ಹೋಮಿಯೋಪತಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸವಿತಾ ಎಫ್ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಮೇವುಂಡಿ, ಗದಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನ್ಹೆರಿಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮೊದಲಿಗೆ ಕವನ ವಾಚನ ಮಾನಸ ವಿಜಯ್ ಕೈತಂಜೆ ಅವರಿಂದ. ಕಥೆ ಕಾದಿದೆ ಕನಸೊಂದು ಕೂಡ ಕೇಳಬಹುದು, ಸುಜಾತ ಸದಾರಾಮ್ ಅವರಿಂದ. 12:35 ಆರೋಗ್ಯ ಸಂಚಿಕೆ, ಆತ್ಮಹತ್ಯೆ ತಡೆ ಹೇಗೆ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಪಂಕಜ್ ಡಿ ಕುಡ್ತರ್ಕರ್. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನದ ಸರಣಿ ಕಾರ್ಯಕ್ರಮ. 2:40 ಹಿಂದಿ ಪಾಠ. ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:30 ರಸವಾರ್ತೆ. 6:51 ಕೃಷಿರಂಗ, ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಡಾಕ್ಟರ್ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಕೋಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. 7:45 ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. 20 ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪ್ರದರ್ಶನ ಕುರಿತು ಕಾರ್ಯಕ್ರಮ, ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭೀರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ವಾದನ. ತಬಲ ಸಾಥ್ ನೀಡಿದ್ದಾರೆ ಪಂಡಿತ್ ರವೀಂದ್ರ ಯಾವಗಲ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಇದರಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳು.

0: ಆಕಾಶವಾಣಿ ಸಮಯ 6:05. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Tanvi Khurana. Prime Minister Narendra Modi has

ಇದುವರೆಗೆ ಎಂ ರಾಜಪ್ಪ ಅವರು ಹಾಡಿದಂತಹ ಪುರಂದರದಾಸರ ರಚನೆಗಳನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಒಂದು ವಚನ ವಿಶ್ವತೋಮುಖ ಷಣ್ಮುಖ ಸ್ವಾಮಿಯವರದ್ದು, ಹಾಡಿದ್ದಾರೆ ರೋಹಿಣಿ ದೇಶಪಾಂಡೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಚಿಂತನ ಪುಂಡಿಕೈ ಗಣಪಯ್ಯ ಭಟ್ ಅವರಿಂದ.
1: ಅರಿವು ಅರಿವೆನ್ನು ತಿಪ್ಪಿರಿ. ಅರಿವು ಸಾಮಾನ್ಯವೇ. ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಇಡಲಾಗದು. ವಚನಕಾರ ಅಲ್ಲಮ್ಮ ಪ್ರಭುವಿನ ವಚನದ ಸಾಲುಗಳಲ್ಲಿ ಇದು ಒಂದು. ನಮ್ಮ ಮುಂದಿನ ದಾರಿ ಸುಗಮಗಮ್ಯವಾಗಬೇಕಾದರೆ ನಾವು ಸಾಗಿ ಬಂದ ದಾರಿಯ ಸ್ಪಷ್ಟ ಅರಿವು ನಮಗಿರಬೇಕಾಗುತ್ತದೆ ಎಂಬುದೇ ಈ ಹೇಳಿಕೆಗಳ ಅರ್ಥ. ಈ ಅರಿವನ್ನು ನಮ್ಮಲ್ಲಿ ಮೂಡಿಸುವುದು ಇತಿಹಾಸದ ತಿಳುವಳಿಕೆ. ಯಾರಿಗೆ ಇತಿಹಾಸದ ಅರಿವಿಲ್ಲವೋ ಆತ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲಾರ, ಭವಿಷ್ಯವನ್ನು ನಿರ್ಮಿಸಲಾರ ಎಂಬ ಮಾತಿದೆ. ವರ್ತಮಾನವೆಂಬುದು ಗತಕಾಲವೆಂಬ ಅಡಿಪಾಯದ ಮೇಲೆ ರೂಪಿಸಲ್ಪಟ್ಟಿದೆ ಎಂಬ ಜ್ಞಾನ ನಮಗಿದ್ದರೆ ಇತಿಹಾಸದ ಅರಿವಿನ

0: ಅಗತ್ಯ ಮತ್ತು ಪ್ರಸ್ತುತತೆಯ ಮಹತ್ವ ಸ್ಪಷ್ಟವಾದೀತು. ನಮ್ಮನ್ನು ಕಾಡುವ ಅನೇಕ ಪ್ರಚಲಿತ ಪ್ರಶ್ನೆಗಳಿಗೆ ಇತಿಹಾಸದಿಂದ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯ. ಹಿಂದೆ ಆಗಿಹೋದ ದುರಂತಗಳು ಮುಂದೆ ನಡೆಯದಂತೆ ಎಚ್ಚರವನ್ನು ಮೂಡಿಸಲು ಹಾಗೂ ಮುಂದಿನ ಬದುಕನ್ನು ಹಸನಾಗಿ ರೂಪಿಸಲು ಇತಿಹಾಸದ ಅರಿವು ಬಹುಮಟ್ಟಿಗೆ ಸಹಕಾರಿಯಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇತಿಹಾಸ ಅಂದರೇನು? ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಅದು ಗತಕಾಲದ ಘಟನೆಗಳ ನಿರೂಪಣೆ. ಗತಕಾಲದ ಪ್ರತಿಯೊಂದು ಘಟನೆಯು ಅದರ ಕುರುಹುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ಉಳಿಸಿ ಹೋಗಿರುತ್ತದೆ. ಆ ಕುರುಹುಗಳನ್ನು ಶೋಧಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಪೋಣಿಸಿ ಅಧ್ಯಯನ ಮಾಡುವ ಮೂಲಕ ಗತಕಾಲದ ಘಟನೆಗಳನ್ನು ವಸ್ತುನಿಷ್ಠವಾಗಿ ನಿರೂಪಿಸುವುದು ಇತಿಹಾಸಕಾರನ ಜವಾಬ್ದಾರಿ. ಗತಕಾಲದ ಕುರುಹುಗಳನ್ನು ಆತ ಸರಿಯಾಗಿ ಅರ್ಥೈಸಿಕೊಳ್ಳಲು ಸಫಲನಾದಾಗ ಮಾತ್ರ ವಸ್ತುನಿಷ್ಠವಾದ ಇತಿಹಾಸ ರಚನೆ ಆತನಿಂದ ಸಾಧ್ಯವಾದೀತು. ಈ ಹಿನ್ನೆಲೆಯಲ್ಲಿ ಗತಕಾಲವನ್ನು ಅತಿರಿಂಜಿತವಾಗಿ ವೈಭವೀಕರಿಸುವ ಅಥವಾ ಇಂದಿನ ಎಲ್ಲ ಸಾಮಾಜಿಕ ಧಾರ್ಮಿಕ ವಿಘಟನೆಗಳಿಗೂ ಇತಿಹಾಸವನ್ನೇ ಹೊಣೆಯನ್ನಾಗಿಸುವ ಈ ಎರಡೂ ಅತಿರೇಕಗಳಿಂದ ಆತ ದೂರ ಉಳಿಯಬೇಕಾಗಿರುವುದು ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು. ಮುಕ್ತ ಮನಸ್ಸು, ಪೂರ್ವಾಗ್ರಹರಹಿತ ದೃಷ್ಟಿ, ಸತ್ಯನಿಷ್ಠೆ ಹಾಗೂ ವಸ್ತುನಿಷ್ಠತೆ ಇವು ಇತಿಹಾಸಕಾರನಿಗೆ ಇರಲೇಬೇಕಾದ ಮುಖ್ಯ ಅರ್ಹತೆಗಳು. ಇತಿಹಾಸದ ಉದ್ದೇಶ ಸತ್ಯಾನ್ವೇಷಣೆ ಎನ್ನಲಾಗುತ್ತದೆ. ಆದರೆ ಇಲ್ಲಿ ಅಂತಿಮ ಸತ್ಯದ ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರ ಅಸಾಧ್ಯದ ಮಾತು. ಇತಿಹಾಸ ಎಂದರೆ ಗತಕಾಲಕ್ಕೆ ಸಂಬಂಧಿಸಿದ್ದು. ಅದಕ್ಕೆ ಸಾಕ್ಷಿಗಳಾಗಿದ್ದವರು ಯಾರೂ ಇಂದು ನಮ್ಮೊಂದಿಗಿಲ್ಲ. ಆದ್ದರಿಂದ ಇತಿಹಾಸದ ಅರಿವಿಗೆ ವಿವಿಧ ಆಧಾರಗಳನ್ನು, ಅದರಲ್ಲೂ ಮುಖ್ಯವಾಗಿ ಲಿಖಿತ ಆಧಾರಗಳನ್ನು ಅವಲಂಬಿಸಬೇಕಾಗಿರುವುದು ಅನಿವಾರ್ಯ. ಬಹುಮಟ್ಟಿಗೆ ಇವುಗಳು ನೀಡುವ ವಿವರಗಳು ಕೂಡ ಅಪರಿಪೂರ್ಣವಾಗಿಯೂ ಅಸ್ಪಷ್ಟವಾಗಿಯೂ ಇರುವುದು ಸಾಮಾನ್ಯ. ಇವುಗಳನ್ನಾಧರಿಸಿ ಗತಕಾಲದ ವ್ಯಕ್ತಿಗಳನ್ನು ಚಿತ್ರಿಸುವ ಸಂದರ್ಭ ಮತ್ತು ಘಟನೆಗಳನ್ನು ನಿರೂಪಿಸುವ ಸಂದರ್ಭ ಇತಿಹಾಸಕಾರನು ಎಷ್ಟು ಎಚ್ಚರ ವಹಿಸಿದರೂ ಸಾಕಾಗಲಾರದು. ಈ ಅರಿವು ಮತ್ತು ಎಚ್ಚರ ಇತಿಹಾಸಕಾರನಲ್ಲಿ ಸದಾ ಇದ್ದಾಗ ಮಾತ್ರ ಇತಿಹಾಸದ ಸತ್ಯಾನ್ವೇಷಣೆಯ ದಾರಿಯನ್ನು ಬಹುಮಟ್ಟಿಗೆ ಯಶಸ್ವಿಯಾಗಿ ಕ್ರಮಿಸಲು ಆತನಿಂದ ಸಾಧ್ಯವಾದೀತು. ಇಂದಿನ ಪರಿಸ್ಥಿತಿಯಲ್ಲಿ ಇತಿಹಾಸದ ರಚನೆ, ಅಧ್ಯಯನ ಹಾಗೂ ಅರಿವಿಗೆ ಸಂಬಂಧಿಸಿದಂತೆ ಹಲವಾರು ಆತಂಕಗಳು ನಮ್ಮನ್ನು ಕಾಡುತ್ತಿವೆ. ಇತಿಹಾಸದ ವ್ಯಕ್ತಿಗಳನ್ನು ಯಾವುದೋ ಒಂದು ಧರ್ಮ ಅಥವಾ ಸಮುದಾಯದ ಪ್ರತಿನಿಧಿಗಳಂತೆ ಚಿತ್ರಿಸುವುದು ಹಾಗೂ ಇತಿಹಾಸದ ಘಟನೆಗಳನ್ನು ತಾವು ನಂಬಿದ ತತ್ವ ಸಿದ್ಧಾಂತಗಳಿಗೆ ಪೂರಕವಾಗಿರುವಂತೆ ನಿರೂಪಿಸುವುದು ಒಂದು ರೀತಿಯಲ್ಲಿ ಇತಿಹಾಸವನ್ನು ವಿಕೃತೀಕರಿಸುವ ಪ್ರಯತ್ನಗಳು ಇಂದು ನಡೆಯುತ್ತಿರುವುದು ಆತಂಕವನ್ನುಂಟು ಮಾಡುವ ವಿಚಾರ. ಇಂತಹ ಪ್ರಯತ್ನಗಳಿಂದ ಸಮಾಜದ ಸ್ವಾಸ್ಥ್ಯ ಕೆಡುವುದರ ಹೊರತು ಬೇರೇನೂ ಸಾಧಿಸಲು ಸಾಧ್ಯವಾಗದು. ಎರಡನೆಯದಾಗಿ, ಐತಿಹಾಸಿಕ ಪರಂಪರೆಯ ಪ್ರತಿನಿಧಿಗಳಾಗಿ ಇಂದು ನಮ್ಮೆದುರಿಗಿರುವಂತಹ ನೂರಾರು ಅದ್ಭುತವಾದಂತಹ ಪ್ರಾಚೀನ ಸ್ಮಾರಕಗಳನ್ನು ನಾಶಪಡಿಸುವ, ರೂಪಾಂತರಗೊಳಿಸುವ ಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಿವೆ. ನಮ್ಮ ಇತಿಹಾಸದ ಸ್ಪಷ್ಟವಾದ ಅರಿವಿನಿಂದ ಮಾತ್ರ ಪ್ರಜ್ಞಾವಂತ, ಜವಾಬ್ದಾರಿಯುತ ಹಾಗೂ ದೇಶನಿಷ್ಠರಾದ ನಾಗರಿಕರು ರೂಪುಗೊಳ್ಳಲು ಸಾಧ್ಯ. ಅಂತಹ ದಿನಕ್ಕೆ ಸಾಕ್ಷಿಗಳಾಗುವ ಭಾಗ್ಯ ಆದಷ್ಟು ಬೇಗ ನಮಗೆಲ್ಲರಿಗೂ ಲಭಿಸಲಿ ಎಂದು ಆಶಿಸೋಣವೇ.
1: ಇದುವರೆಗೆ ಪುಂಡಿಕೈ ಗಣಪಯ್ಯ ಭಟ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
2: ದಾಸರ ಪದಗಳು,
3: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
2: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
4: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರೆ, ನಿಮಗೆ ಸ್ವಾಗತ. ಖ್ಯಾತ ಕಲಾವಿದೆ ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕ ಸಂಗೀತ ಹಾಡಿದ್ದು ಕೇಳಿದಿರಾ?
5: ನೆನರುಂಚಿ ನಾನು ಅನ್ನಿಟಿಕಿ ನೆನರುಂಚಿ ನಾನು.
4: ಅವರು ಆರಂಭದಲ್ಲಿ

0: ಐ ಅಂಬಾಬಾಯಿ ಅವರಿಂದ ಕಲಿತಿದ್ದು ಕರ್ನಾಟಕಿ ಸಂಗೀತ. ಹಿಂದೂಸ್ತಾನಿ ಸಂಗೀತದ ಮೇರು ಕಲಾವಿದೆ, ಸಂಗೀತ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಕಿರಾಣ ಘರಾಣಾದ ಶಕ್ತಿಯುತ ಧ್ವನಿ, ಸಾಂಪ್ರದಾಯಿಕ ಶುದ್ಧ ರೂಪದ ಪ್ರಸ್ತುತಿ ಅವರದು. ಯಮನ್, ಭೈರವ್, ಅಹಿರ್ ಭೈರವ್, ಅಸಾವರಿ ಇವುಗಳನ್ನ ಅವರು ಹಾಡ್ತಾ ಇದ್ರೆ ಶ್ರೋತೃಗಳು ಮಂತ್ರಮುಗ್ಧರಾಗಿ ಆಲಿಸ್ತಾ ಇದ್ರು. ಈ ದಿನ ಕೇಳೋಣ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು.
1: ಧಾರವಾಡದಲ್ಲಿ ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತಗಾರರೇ ಬರ್ತಿದ್ರು, ಹಿಂಗಾಗಿ ನನಗೆ ಆ ಕಡೆ ರುಚಿ ಹತ್ತಿವು. ಮತ್ತು ಇನ್ನೂ ಒಬ್ಬರು ನಮ್ಮಲ್ಲಿ ತಾಮಣ್ಕರ್ ಅಂಥೇಳಿ ಇದ್ರು, ಶ್ರೀಪಾದರಾವ್ ತಾಮಣ್ಕರ್ ಅಂತ. ಧಾರವಾಡದಲ್ಲಿ ಅವ್ರದ್ದು ಈ ಗ್ರಾಮ್ಫೋನ್ ಇದ್ದ ಅಂಗಡಿ ಇತ್ತು. ಏನೋ ಹೊಸ್ತು ಬಂದ ಕೂಡಲೇ ಅದನ್ನು ಅವರು ನನಗೆ ಬಾರಿಸಿ ತೋರಿಸ್ಬೇಕು. ಅವರು ನಮ್ಮ ಮನೆಯಲ್ಲಿ ಒಂದು ಕಾಲು ಪೇಟಿ ಅಂತ ಇರ್ತದೆ, ಅದಿತ್ತು. ಅದ್ರ ಮೇಲೆ ಅವ್ರು ಬಾರಿಸಿ ತೋರಿಸ್ಬೇಕು, ಅನ್ನುವ ತಂಗಿ ಅನ್ನ ಅನ್ಬೇಕು. ಅವ್ರೇನಾರು ಹಂಗೆ ಬಾರಿಸಿದ ಕೂಡಲೇ ಅದನ್ನು ಅಂದ್ಬಿಡ್ತಿದ್ದೆ. 7-8 ವರ್ಷದಕ್ಕೆ ಇರಬಹುದು ನಾನು. ಅಲ್ಲಿದ ನಾನು ಬಹಳ ತಡ ಆಗಿ ನಾನು ಶಾಲೆಗೆ ಹೋಗೇನಿ. ಶಾಲೆಗೆ ಒಂದು ರಾಷ್ಟ್ರೀಯ ಶಾಲೆ ಶುರು ಆದಮೇಲೆ ಅವರಾಗಿ ಆ ಮನೆಗೆ ಬಂದು ಕರ್ಕೊಂಡು ಹೋದ್ಮೇಲೆ ನಾನು ಶಾಲೆ ಕಲ್ತದ್ದು. ಅಲ್ಲಿ ಸುದಾ ಅಲ್ಲಿ ಏನಾದರೂ ಹಾಡು ಹೇಳೋರು ಒಬ್ರು ಇದ್ರೆ ಅಲ್ಲಿ ದಾಸರ ಪದ ಮತ್ತು ಇಂಥವೆಲ್ಲ ನಾನು ಹಾಡ್ತಾ ಇದ್ದೆ. ಹಿಂದೂಸ್ತಾನಿ ಸಂಗೀತ ನಮ್ಮ ತಾಯಿ ನನಗೆ ಕಲಿಸ್ಬೇಕು ಅಂತಿದ್ರು ಸುದ್ದ ಕಲಿಸೋರು ಅಲ್ಲಿ ಇದ್ದಿದ್ದಿಲ್ಲ. ನನಗೊಂದೆರಡು ಕೀರ್ತನ ಕಲಿಸಿದ್ಲು. ನನ್ನ ಆವಾಜ್ ತಯಾರು ಅಂದ್ರೆ ಅದನ್ನು ದಿನ ಅವ್ರನ್ನ ನನಗೆ ಮುಂಜಾನೆ ಖರಜ್ ಮೆಹನತ್ ಅಂದ್ರೆ ನಮ್ಮ ಭಾಷಾದಲ್ಲಿ ಮತ್ತು ಸರಳಿ ಜಂಟಿ ಇವೆಲ್ಲ ಕರ್ನಾಟಕ ಪದ್ಧತಿಯಿಂದ ನನಗೆ ಕಲಿಸಿದ್ಲಕ್ಕೆ ನೆನ

0: ನಾನು ಒಂದು ಸಂಗೀತ ಶಾಲೆ ಇತ್ತು, ಅಲ್ಲೇ ಒಂದು ವರ್ಷ ನಾ ಕಲಿತೆ. ಅದರಿಂದ ಮುಂದೆ ಒಂದು ವರ್ಷದ ಮೇಲೆ ಮತ್ತೆ ಅದು ಏನೋ ಕಾರಣದಿಂದ ಮತ್ತೆ ಬಂದಾಯಿತು. ಬಂದಾದ್ಮೇಲೆ ಮತ್ತೆ ಒಂದು ಎರಡು ವರ್ಷದ ಮೇಲೆ ನನ್ನ ಗುರುಗಳು ಈಗಿನ ಸವಯ ಗಂಧರ್ವರು ಶಿಷ್ಯ ಇವರು, ಅವ್ರ ಸ್ನೇಹಿತರೊಬ್ಬರು ದತ್ತಪ್ಪನ್ ದೇಸಾಯಿ ಅಂತ, ಅವರು ಅವ್ರಿಗೂ ಸಂಗೀತ ತಿಳಿಯುತ್ತಿದ್ರು, ಸ್ವಲ್ಪ ಹಾಡ್ತಿದ್ರು. ನಮ್ಮ ಗುರುಗಳು ನಮ್ಮ ಮನೆಗೆ ಕರ್ಕೊಂಡು ಬಂದರು, ಒಳ್ಳೆ ಆವಾಜದ ಈಕೆ ಹಾಡ್ಲಿಕ್ಕೆ ಹೇಳ್ರಿ. ಅವರಂದ್ರು ನಾನೇ ಇಲ್ಲಿ ಇರುವುದಿಲ್ಲ, ನಾ ಬರೀ ಪುನಾ ಬಾಂಬೆ ನಾಟಕ ಪ್ರೋಗ್ರಾಮ್ ಅಂತ ಅಡ್ಡಾಡ್ತೀನಿ, ಯಾವಾಗ ಹೇಳಿ ನೀವು ಸ್ವಲ್ಪ ಹೇಳಿ ಹೋಗ್ರಿ, ಅದಕ್ಕೆ ಕಡೆಯಿಂದ ನಾನು ಮೆಹನತ್ ಮಾಡಿಸ್ತೀನಿ. ಮತ್ತು ವರ್ಷಕ್ಕೊಮ್ಮೆ ಎರಡು ಸರಿ ಬರ್ತಿದ್ರು ಅವ್ರು ಕುಂದಗೋಳಕ್ಕೆ. ಕುಂದಗೋಳಕ್ಕೆ ಬಂದಾಗ ಹುಬ್ಬಳ್ಳಿಯಲ್ಲಿ ಇರ್ತಿದ್ರು ಹೆಚ್ಚಾಗಿ. ಆವಾಗ ನೀವು ಹೇಳ್ರಿ ಅಂತ ಹೇಳಿದರು. ಅದರಂಥ ಏನೋ ಅವರು ಕಬೂಲಾಗಿ ನನಗೆ ಹಾಡು ಹೇಳಿಕ್ಕೆ ಶುರು ಮಾಡಿದರು. ಆದರೆ ಅವ್ರನ್ನ ಅವ್ರ ದೃಷ್ಟಿ ಹೆಂಗಿರ್ತಿತ್ತಲ್ಲ, ನಾವು ಅಷ್ಟು ಲಕ್ಷ ಕೊಡ್ತಿದ್ರು ನಾವೇನು ಹಾಡ್ತೀವಿ ಅಂತ. ಮತ್ತು ಅವ್ರಿಗೆ ಒಂದೆರಡು ಕಡೆ ನಾನು ನೋಡಿದೆ, ನಮಗೂ ಭಾಳ ಅವ್ರ ಇದ್ರಿಗೆ ಹಾಡು ಕೊಚ್ಚಿತ್ತು ಬರ್ತಿತ್ತು. ಆ ಬಂದ್ರೆ ನಾವು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಹಾಡು ಧೈರ್ಯ ಇರ್ತಿದ್ದಿಲ್ಲ. ಒಂದು ಕೆಲವು ಕಡೆಗೆ ಹಾಡಲೇಬೇಕಾಗ್ತಿತ್ತು. ಅವರದು ತಮ್ಮ ಆನಂದ ವ್ಯಕ್ತ ಮಾಡೋದು ಹೇಗಂದ್ರೆ, ಅವತ್ತು ಹಾಡು ಭಾಳ ಚಲೋ ಆಗಿತ್ತು ಒಂದು ಕಡೆಗೆ ನಂದು, ಅದು ಆಲ್ ಇಂಡಿಯಾ ರೇಡಿಯೋದಾಗ ಅಬ್ದುಲ್ ಕರೀಂ ಖಾ ಸಾಹೇಬ್ರದು ವರ್ಷದ್ದು ಪುಣ್ಯತಿಥಿ ಮಾಡ್ತಿದ್ರು ಶುರುವಿಗೆ, ಮೂರ್ನಾಲ್ಕು ವರ್ಷ ಬುಖಾರಿ ಅವರು ಇದ್ದಾಗ ಮಾಡಿದರು. ಅವತ್ತು ನಂದು ಚಲೋ ಆಯ್ತು ಅಲ್ಲಿ. ಆದ ಕೂಡಲೇ ಅವ್ರು ವಿಕ್ಟೋರಿಯಾದಾಗ ಹೀಗೆ ಬರ್ತಿದ್ವಿ ನಾವು, ಬರ ಮುಂದೆ ಗಂಗು ಹಾಲು ಕುಡಿಯಲಿಕ್ಕೆ ಹೋಗೋಣ ಇವತ್ತು ಅಂದ್ರೆ, ನಾವು ತಿಳ್ಕೊತಿದ್ವಲ್ಲ ಈಗ ನಮ್ಮ ಗುರುಗಳಿಗೆ ಆನಂದ ಆಗ್ಯದ ನನ್ನ ಹಾಡಿನಿಂದ ಅಂತ. ತಮ್ಮ ಕರ್ಕೊಂಡು ತಾವು ಹಾಲು ಕುಡಿಸ್ತಿದ್ರು ಅವತ್ತು, ಅಂದ್ರೆ ನಿನ್ನ ಹಾಡು ಚಲೋ ಆಯ್ತು. ಈ ನಮೂನೆ ಅಲ್ಲ, ಅವರು ಇರೋದ್ರ ಮೇಲಿಂದ ನಾವು ತಿಳ್ಕೊತಾ ಇದ್ವಿ. ನಮಗೆ ಹೆಚ್ಚು ಮಾತಾಡೋ ಧೈರ್ಯ ಸುದ್ದಾ ಇರಲಿಲ್ಲ ಆವಾಗ. ನಾ ಎಷ್ಟೋ ಸಲ ತಪ್ಪು ಹಾಡಿ ಬರೋಬ್ಬರ ಅವ್ರ ಕಡೆಯಿಂದ ಬಯಸ್ಕೊಂಡು ಕಲ್ತಕ್ಕಿದ್ದೇನೆ. ಒಂದು ನಮ್ಮ ಗುರುಗಳು ಕಲಿಸೋ ಪದ್ಧತಿ ಅಂದ್ರೆ ಹಾದಿ ಬರೋಬ್ಬರ ಇರಬೇಕು ಅಂತ. ಅಂದ್ರೆ ಒಂದೇ ಎಲ್ಲಾನೂ ರಾಗ ಹೇಳಬೇಕು. ಅವರು ನಾವು ಯಾವಾಗ ನನಗೆ ಆ ರಾಗ ಬರುವುದಿಲ್ಲ, ಈ ರಾಗ ಬರುವುದಿಲ್ಲ ಅಂದ್ರೆ, ನನಗೆ ಮೂರು ನಾಲ್ಕು ರಾಗ ಹೇಳ್ಕೊಟ್ಟಾರೆ ನಮ್ಮ ಗುರುಗಳು. ನಾವು ಅವ್ರ ಕಡೆಯಿಂದ ತಕ್ಕೋಬೇಕು, ಬರೇ ನಾವು ಹೇಳಿದ್ರಲ್ಲ, ನೀವು ನಮ್ಮ ಕಡೆಯಿಂದ ಕೇಳಿ ಮಾಡಿ ಇದನ್ನ ನೀವು ಕಲ್ಕೋಬೇಕು, ಎಲ್ಲಾನೂ ನಾವು ಹೇಳೋ ಸಾಧ್ಯ ಇಲ್ಲ ಅಂತಿದ್ರು. ಅದು ನನಗೆ ಅನುಭವ ಪೂರ ಬಂದ್ಬಿಟ್ಟದ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಂಗೀತ ಕಲಾವಿದೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಇದೀಗ ದೇಶಭಕ್ತಿ ಗೀತೆಗಳು ವೃಂದಗಾನದಲ್ಲಿ. ಮೊದಲಿಗೆ ಎಂಎನ್ ವ್ಯಾಸರ ವಿರಚಿತ ಗೀತೆ ಜನನೀ ಜನ್ಮಭೂಮಿ ನಮ್ಮ ಪುಣ್ಯ ಮಾತೆ ಭಾರತೀ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ರೈತರಿಗೆ ಸಲಹೆ.
1: ಭಾರತದಲ್ಲಿ ಒಣಭೂಮಿಯ ಕೃಷಿಯ ಅಗತ್ಯತೆ ಏನಂದರೆ, ಶುಷ್ಕ, ಅರೆ ಆರ್ದ್ರ ಮತ್ತು ಆರ್ದ್ರ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿವೆ. ಆದ್ದರಿಂದ ಒಣಭೂಮಿ ಕೃಷಿಯು ನೀರಾವರಿ ಕೃಷಿಗಿಂತ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿದೆ. ಒಣಭೂಮಿ ಕೃಷಿಯು ದೇಶದ ಸುಮಾರು 66% ಭೂಪ್ರದೇಶವನ್ನು ಆವರಿಸಿದ್ದು, ಸುಮಾರು 40% ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಈ ಪ್ರದೇಶಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಈ ಸಮತೋಲನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ಒಣಭೂಮಿ ಕೃಷಿ ವ್ಯವಸ್ಥೆಯಲ್ಲಿ ತಂಬಾಕು, ಎಣ್ಣೆಕಾಳು, ಬೇಳೆಕಾಳು, ಹತ್ತಿ ಮತ್ತು ಶೇಂಗಾ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆ

0: ಪಡೆಯಬಹುದಾಗಿದೆ. ಭಾರತೀಯ ಕೃಷಿಯನ್ನು ರಫ್ತುಮುಖಿಯಾಗಿಸಲು ಮತ್ತು ಕೃಷಿ ಆಧಾರಿತ ಸಂಸ್ಕರಣಾ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡಲು ಒಣಭೂಮಿ ಕೃಷಿಗೆ ಹೆಚ್ಚಿನ ಒತ್ತು ನೀಡುವುದು ಅವಶ್ಯಕವಾಗಿದೆ. ಒಣಭೂಮಿ ಕೃಷಿಯಲ್ಲಿ ಸಾಮಾನ್ಯವಾಗಿ ಹತ್ತಿ ಬೀಜ, ಸೂರ್ಯಕಾಂತಿ, ಕುಸುಬೆ, ಎಣ್ಣೆಕಾಳು, ಸಜ್ಜೆ, ರಾಗಿ ಮತ್ತು ಬೇಳೆಕಾಳುಗಳಂತಹ ಪೌಷ್ಟಿಕ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಅಭಿವೃದ್ಧಿಶೀಲ ಪ್ರದೇಶಗಳಲ್ಲಿ ಕಂಡುಬರುವ ಅಪೌಷ್ಟಿಕತೆ ಮತ್ತು ಪೌಷ್ಟಿಕಾಂಶದ ಕೊರತೆಯ ಸಮಸ್ಯೆಗಳಿಗೆ ಒಣಭೂಮಿ ಕೃಷಿಯು ಪರಿಣಾಮಕಾರಿಯಾಗಿ ಪರಿಹಾರವಾಗಿರುತ್ತೆ. ವಾಣಿಜ್ಯ ಬೆಳೆಗಳು ಕೂಡ ಒಣಭೂಮಿ ಕೃಷಿಯ ಭಾಗವಾಗಿರುತ್ತವೆ. ಇದು ಜಾನುವಾರುಗಳ ಆಹಾರ ಮತ್ತು ಮೇವು ಒದಗಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಉದಾಹರಣೆಗೆ ಜತ್ರೂಪ ಬೆಳೆಯೋದ್ರಿಂದ ದೊರೆಯುವ ದ್ರವವನ್ನು ಪೆಟ್ರೋಲಿಯಂ ಉತ್ಪನ್ನಗಳೊಂದಿಗೆ ಮಿಶ್ರಣ ಮಾಡಿ ಬಳಸಬಹುದಾಗಿದೆ. ಇದರಿಂದ ಇಂಧನದ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಒಣಭೂಮಿ ಕೃಷಿ ತಂತ್ರಜ್ಞಾನ ಮುಖ್ಯವಾಗಿ ತ್ವರಿತ ಭೂಮಿ ಸಿದ್ಧತೆ ಮತ್ತು ಬಿತ್ತನೆ ವಿಧಾನಗಳಾಗಿವೆ. ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸುವ ಕ್ರಮಗಳೊಂದಿಗೆ ಬೇಗನೆ ಭೂಮಿ ಸಿದ್ಧಪಡಿಸಿ ಬಿತ್ತನೆ ಮಾಡಿಕೊಳ್ಬೇಕು. ಸುಧಾರಿತ ಬೆಳೆ ತಳಿಗಳ ಬಳಕೆಯನ್ನು ಮಾಡಿಕೊಳ್ಬೇಕು. ಅಂದರೆ ಬರ, ಉಷ್ಣತೆ ಮುಂತಾದ ಒತ್ತಡಗಳನ್ನು ತಡೆದುಕೊಳ್ಳುವ ಉತ್ತಮ ತಳಿಗಳನ್ನು ಬೆಳೆಗಳನ್ನು ಬಳಸಬೇಕಾಗುತ್ತೆ. ಮಣ್ಣಿನ ತೇವಾಂಶ ಉಳಿಸಲು ಆಳ ಉಳುಮೆ, ಮೇಲ್ಮೈ ಕೃಷಿ ಮತ್ತು ಬೆಳೆ ಅವಶೇಷ ಮುಚ್ಚುವಿಕೆ ಮುಖ್ಯ ತಂತ್ರಗಳಾಗಿರುತ್ತವೆ. ಇನ್ನೊಂದೇನೆಂದರೆ ನೀರಿನ ಸಮರ್ಪಕ ಬಳಕೆ. ಮೇಲ್ಮೈ ನೀರು, ಅಂತರ್ಜಲ ಮತ್ತು ಮಳೆ ನೀರನ್ನು ಸಮನ್ವಯವಾಗಿ ಬಳಸಬೇಕು. ನೀರು ಸಂಗ್ರಹಣೆ, ವಾಟರ್ ಹಾರ್ವೆಸ್ಟಿಂಗ್, ಇದು ಬರಗಾಲದ ಸಮಯದಲ್ಲಿ ಬಳಸಲು ಮಳೆ ನೀರನ್ನು ಸಂಗ್ರಹಿಸಬೇಕು. ಜಲಾನಯನ ಪ್ರದೇಶವು ನೀರು ಸಂಗ್ರಹಣೆಗೆ ಸಹಾಯಕವಾದ ನೈಸರ್ಗಿಕ ಘಟಕವಾಗಿದೆ. ಪರಿಣಾಮಕಾರಿ ಜಲಾನಯನ ನಿರ್ವಹಣೆಯಿಂದ ಹಾಳಾದ ಭೂಮಿಯನ್ನು ಪುನಃ ಸ್ಥಾಪಿಸಬಹುದು ಮತ್ತು ಪರಿಸರ ಹಾನಿಯನ್ನು ತಡೆಗಟ್ಟಬಹುದಾಗಿದೆ. ಮಣ್ಣಿನ ಸಂರಕ್ಷಣಾ ಕ್ರಮಗಳು, ಕಾಂಟೂರ್ ಬಂಡಿಂಗ್, ಮೆಟ್ಟಿಲು ಕೃಷಿ, ಭೂಮಿ ಸಮತಟ್ಟು ಮಾಡುವುದು, ಇಳಿಜಾರು ನಿರ್ವಹಣೆ ಮತ್ತು ಸಂರಕ್ಷಣಾ ಉಳುಮೆ ಮುಂತಾದ ವಿಧಾನಗಳನ್ನು ನಾವು ಬಳಸಬೇಕಾಗುತ್ತೆ. ಹನಿ ನೀರಾವರಿ, ನೀರನ್ನು ಉಳಿಸುವ ಪರಿಣಾಮಕಾರಿ ನೀರಾವರಿ ವಿಧಾನ ಇದಾಗಿರುತ್ತೆ. ಕಾಲುವೆಗಳಲ್ಲಿ ನೀರಿನ ನಷ್ಟ ಕಡಿಮೆ ಮಾಡಿಕೊಳ್ಳೋದು, ಕಾಲುವೆಗಳಿಗೆ ಲೈನಿಂಗ್ ಮಾಡೋದ್ರಿಂದ ನೀರಿನ ಸೋರಿಕೆ ಕಡಿಮೆಯಾಗುತ್ತೆ. ಕೃಷಿ ಪದ್ಧತಿಗಳ ಬಳಕೆ, ಬೆಳೆ ಪರಿವರ್ತನೆ, ಮಿಶ್ರ ಬೆಳೆ ಪದ್ಧತಿ ಬಳಸೋದ್ರಿಂದ ಬೆಳೆ ಇಳುವರಿ ಹೆಚ್ಚುತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಜೈವಿಕ ಗೊಬ್ಬರಗಳು ಮತ್ತು ಇತರ ಪರಿಸರ ಸ್ನೇಹಿ ಪೋಷಕಾಂಶಗಳ ಬಳಕೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತೆ. ಇನ್ನೊಂದು, ಒಣ ಬೇಸಾಯದಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿಪಡಿಸೋದು. ಕಡಿಮೆ ನೀರಿನಲ್ಲಿಯೂ ಬೆಳೆ ಬೆಳಿಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಮಣ್ಣಿನ ಸವೆತ ನಿಯಂತ್ರಣ ಕೂಡ ಸೇರಿರುತ್ತೆ. ಒಣಭೂಮಿ ಪ್ರದೇಶದಲ್ಲಿ ಮಣ್ಣಿನ ಸವೆತವು ಪ್ರಮುಖ ಸಮಸ್ಯೆಯಾಗಿದೆ. ಅರಣ್ಯೀಕರಣ, ಹುಲ್ಲುಗಾವಲು ಅಭಿವೃದ್ಧಿ ಮತ್ತು ನಿಯಂತ್ರಿತ ಮೇಯಿಸುವಿಕೆ ಮೂಲಕ ಮಣ್ಣನ್ನು ಸ್ಥಿರಗೊಳಿಸಿ ಈ ಸಮಸ್ಯೆಯನ್ನು ತಡಿಬಹುದಾಗಿದೆ. ಒಣಭೂಮಿ ಪ್ರದೇಶದಲ್ಲಿ ಇನ್ನೊಂದು, ಹೊಸ ತಂತ್ರಾಂಶಗಳ ಅಳವಡಿಕೆ. ಭಾರತದ ಹೆಚ್ಚಿನ ಪ್ರೋಟೀನ್ ಅಗತ್ಯಗಳನ್ನು ಒಣಭೂಮಿ ಕೃಷಿಯು ಪೂರೈಸುತ್ತೆ. ಆದ್ದರಿಂದ ಒಣಭೂಮಿ ಕೃಷಿಯಲ್ಲಿ ಅನುಭವ ಹೊಂದಿರುವ ಇಸ್ರೇಲ್ನಂತಹ ದೇಶಗಳ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಸುಧಾರಿತ ಕೃಷಿ ವಿಧಾನಗಳ ಬಳಕೆ ಕೂಡ ಈ ಒಣಭೂಮಿ ಒಣಬೇಸಾಯದಲ್ಲಿ ಸೇರಿರುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತ ಪ್ರವಾಚಿಕ ರಿಚಾ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಸ್ವಿಟ್ಜರ್ಲ್ಯಾಂಡ್ ದೇಶಸ್ಯ ರಾಷ್ಟ್ರಪತಿ ಗೀ ಪಾಮಲಾ ಚ ಅದ್ಯ ಭಾರತ ಮಂಡಪಂ ಇತ್ಯತ್ರ ದ್ವಿತೀಯಂ ಭಾರತ್ ಇಎಫ್ಟಿಎ ಸಮೃದ್ಧಿ ಶಿಖರ ಸಮ್ಮೇಳನಂ ಸಂಬೋಧಯಿಷ್ಯತಃ. ಭಾರತ್ ಇಎಫ್ಟಿಎ ವ್ಯಾಪಾರಾರ್ಥಿಕ ಸಹಮತಿ ಸಂಧೇಃ ಪ್ರಥಮ ವಾರ್ಷಿಕೋತ್ಸವಸ್ಯ ಅವಸರೆ ಸಮ್ಮೇಳನಮಿದಂ ಆಯೋಜ್ಯತೆ. ಅಸ್ಮಿನ್ ಸಮ್ಮೇಳನೆ ಭಾರತಸ್ಯ ತಥಾ ಇಎಫ್ಟಿಎ ಸಂಘಟನೆ ಅಂತರ್ಭೂತಾನಾಂ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್, ಲಿಕ್ಟೆನ್ಸ್ಟೈನ್ ಚೇತ್ಯವೇಷಾಂ ದೇಶಾನಾಂ ವರಿಷ್ಠಾಃ

0: ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
3: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
4: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
2: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
4: ಆಕಾಶವಾಣಿ ಸಮಯ 7:02:06. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
5: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
6: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಕೇಳಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಬಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಶ್ವಸಂಸ್ಥೆ 2017ರಲ್ಲಿ ಆರಂಭಿಸಿದ ಅಂತಾರಾಷ್ಟೀಯ ಭಾಷಾಂತರ ದಿನಾಚರಣೆ ದಶಮಾನೋತ್ಸವದ ಹೊಸ್ತಿಲಲ್ಲಿದೆ. ಅನುವಾದ ವಿಶ್ವ ಸಾಹಿತ್ಯ

0: ಸಮಾಜದ ನೆಲೆಗಟ್ಟಾಗಿದೆ ಎಂದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿ ತಿಳಿಸಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅನುವಾದ ಕಮ್ಮಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. 4ನೇ ಶತಮಾನದ ಅಂತ್ಯದಲ್ಲಿ ಬೈಬಲ್ ಗ್ರಂಥವನ್ನು ಗ್ರೀಕ್ ಭಾಷೆಯಿಂದ ಲ್ಯಾಟಿನ್ ಭಾಷೆಗೆ ಅನುವಾದಿಸಿದ ಇಟಲಿಯ ಸೇಂಟ್ ಜೆರೋಮ್ ಅವರ ಸ್ಮರಣೆಯ ಪ್ರಯುಕ್ತ ಅಂತಾರಾಷ್ಟೀಯ ಭಾಷಾಂತರ ದಿನಾಚರಣೆ ಆರಂಭವಾಯಿತು ಎಂದರು. ಜಾಗತಿಕ ಭಾಷೆಗಳ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ಸಮಾರೋಪ ನುಡಿಗಳನ್ನಾಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮಾರೇನಹಳ್ಳಿ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯರ ಕಾಲದ ಶಾಸನ ಪತ್ತೆಯಾಗಿದೆ. ಸಂಶೋಧಕ ಡಾ ಮಹೇಶ್ ಕುಂಚಿಗನಾಳು, ಶಾಸನ ತಜ್ಞ ಶಶಿಕುಮಾರ್ ನಾಯ್ಕರ್ ಅವರ ಪ್ರಕಾರ 16ನೇ ಶತಮಾನದ ಶಾಸನವಾಗಿದ್ದು, ರಾಮರಾಯರು ಹರತಿಯ ಮಲ್ಲಿಕಾರ್ಜುನ ದೇವರಿಗೆ ಮಾರೇನಹಳ್ಳಿ ಗ್ರಾಮವನ್ನು ದತ್ತಿಯಾಗಿ ನೀಡಿದ ಉಲ್ಲೇಖವಿದೆ. ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ ನಡೆಯಲಿದೆ. ಕರಾವಳಿ ಭಾಗದ ಭದ್ರತೆ, ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ, ಸಾರ್ವಜನಿಕರಲ್ಲಿ ಜಾಗೃತಿ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆಯ ಉದ್ದೇಶವಾಗಿದೆ. ಕರಾವಳಿ ಕಾವಲು ಪಡೆ, ಭಾರತೀಯ ನೌಕಾಪಡೆ, ಪೊಲೀಸ್ ಇಲಾಖೆ ಪಾಲ್ಗೊಳ್ಳುತ್ತಿದ್ದು, ಬಂದರು, ರಾಷ್ಟೀಯ ಹೆದ್ದಾರಿ, ರೈಲು ನಿಲ್ದಾಣ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಪರಿಶೀಲನೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಡೆಯಲಿದೆ. ಕರ್ನಾಟಕದ ರಾಜ್ಯಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಹಕ್ಕಿಯ ಸಂಖ್ಯೆ ಅಗಣಿತವಾಗಿ ಕುಸಿಯುತ್ತಿರುವ ಹಿನ್ನೆಲೆ, ನೀಲಕಂಠ ಹಕ್ಕಿಯ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕಾಗಿ ವಿಶ್ವ ವಲಸೆ ಹಕ್ಕಿಗಳ ದಿನ ಈ ತಿಂಗಳ 10ನೇ ತಾರೀಖಿಗೆ ಪೂರ್ವಭಾವಿಯಾಗಿ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ. ವಲಸೆ ಹಕ್ಕಿ ಯುರೋಪಿಯನ್ ರೋಲರ್ ದಾವಣಗೆರೆಯಲ್ಲಿ ಕಾಣಸಿಕ್ಕಿದೆ. ಪ್ರತಿಯೊಂದು ಪಕ್ಷಿಯೂ ಮುಖ್ಯ, ನಿಮ್ಮ ವೀಕ್ಷಣೆ ಮಹತ್ವದ್ದು ಎಂಬ ಧ್ಯೇಯದೊಂದಿಗೆ ಜನವಿಜ್ಞಾನ ಆಂದೋಲನ ರಾಜ್ಯದ ವಿವಿಧೆಡೆ ಆಯೋಜಿತವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಯೋಗಾನಂದ್ ಚಂದ್ರಯ್ಯ.
1: ಪ್ರಸ್ತುತ ನಾನು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಅಂತ ಕರೀತಾರೆ, ವೈಜ್ಞಾನಿಕ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಸುಮಾರು 8-10 ವರ್ಷಗಳ ಕೆಳಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಂತಹ ಈ ಪಕ್ಷಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣೋದು ಬಹಳ ಅಪರೂಪ ಆಗ್ತಾ ಇದೆ. ಯಾಕೆ ನೀಲಕಂಠ ಪಕ್ಷಿಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಮತ್ತು ಅದರಿಂದಿರುವ ಕಾರಣವನ್ನ ಅರಿಯೋ ಕಾರಣದಿಂದ ನಾನು ಪ್ರಾಜೆಕ್ಟ್ ನೀಲಕಂಠ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀಲಕಂಠ ಪಕ್ಷಿಗಳು ಎಲ್ಲೆಲ್ಲಿ ಕಂಡುಬರುತ್ತೆ, ಅವುಗಳ ಆವಾಸ ಸ್ಥಾನ ಯಾವುದು ಮತ್ತು ಇವುಗಳ ಆಹಾರ ಪದ್ಧತಿ ಏನು, ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ನೀಲಕಂಠ ಪಕ್ಷಿಗಳ ಪಾತ್ರಗಳು ಏನು ಅಂತ ಅರಿಯೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಅನ್ನ ನಾನು ಕೈಗೊಂಡಿದ್ದೇನೆ. ಜನಗಳನ್ನು ಇವುಗಳ ಸಂರಕ್ಷಣೆಯ ಕಡೆಗೆ ಗಮನವನ್ನ ಸೆಳೆಯುವ ಒಂದು ಉದ್ದೇಶದಿಂದ ನಾನು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇನೆ.
0: ಒಳಿತಿಗಾಗಿ ಹತ್ತಿ, ವ್ಯಾಪಾರ ಪರಿವರ್ತನೆ ಮತ್ತು ಪಾಲುದಾರಿಕೆ ಮೂಲಕ ಸಮೃದ್ಧಿ ಸಾಧಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿರುವ ಹಯಾಟ್ ರೀಜೆನ್ಸಿಯಲ್ಲಿ ವಿಶ್ವ ಹತ್ತಿ ದಿನ ಆಚರಿಸಲಾಗುತ್ತಿದೆ. ಹತ್ತಿ ಆರ್ಥಿಕ ಅವಕಾಶಗಳನ್ನು ಹೇಗೆ ಸೃಷ್ಟಿಸುತ್ತದೆ, ಗ್ರಾಮೀಣ ಸಮುದಾಯಗಳನ್ನು ಬಲಪಡಿಸುತ್ತದೆ, ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ಮತ್ತು ಹಂಚಿಕೆಯ ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಅಂತಾರಾಷ್ಟೀಯ ಸಮ್ಮೇಳನ ಅನ್ವೇಷಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಅಲ್ಲೀಪುರ, ಬಾಚವಾರ, ಯರಗೋಳ ಸೇರಿದಂತೆ ಹಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದ ಸೀತಾಫಲ ಸಂಪೂರ್ಣ

0: ಸಾಕಷ್ಟು ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕ ಇಲ್ಲಿಂದ ಹಣ್ಣುಗಳು ಸರಬರಾಜ್ ಆಯ್ತು. ದಸರಾ ದೀಪಾವಳಿ ಹಬ್ಬಕ್ಕ ಇವೇ ಹಣ್ಣುಗಳನ್ನ ಪೂಜೆ ಕಿಡತಕ್ಕಂತ ಕೆಲಸ ನಾವು ಮಾಡ್ತಿದ್ವಿ. ಆದ್ರೆ ಈ ಸರಿ ಹಣ್ಣು ಇರ್ಲಾರ್ದಕ್ಕ ನಮ್ಮ ರೈತರಿಗೆ ಮುಂಗಾರ್ಗ ಹೆಸರು ತೊಗರಿ ಹತ್ತಿಗೆ ಬರಗಾಲ ಬಂದ್ರ ಇವತ್ತ ನಂಬಲ್ಲಿ ಚಿತ್ತಾಪುರ ಹಣ್ಣಿ ಕೂಡ ಇವತ್ತ ಬರಗಾಲ ಆಗ್ಯದ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ನಂತರ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 ಆಗಸ್ಟ್ 5ರಂದು ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲದ್ದಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲದ್ದಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೆಸಿದ ಆರೋಪದ ಹಿನ್ನೆಲೆ ವಿಶೇಷ ಕಾರ್ಯಪಡೆ ಮಹಾರಾಷ್ಟದ ಜಾಡರ ಬಬಲಾದಿ ಹಾಗೂ ಕರ್ಜಗಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರ ವಿರುದ್ಧ ಉಮದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮರ್ಲೆ ಗ್ರಾಮದ ಕೆರೆಯಲ್ಲಿ ಈಜಲು ತೆರಳಿದ್ದ ಮೂವರು ಬಾಲಕರು ನೀರಲ್ಲಿ ಮುಳುಗಿ ಮೃತಪಟ್ಟ ದುರ್ಘಟನೆ ವರದಿಯಾಗಿದೆ. 12 ವರ್ಷದ ತರುಣ್, ಭುವನ್ ಹಾಗೂ ಲಿಖಿತ್ ಮೂವರ ಶವಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೆಆರ್ಹಳ್ಳಿ ಗೇಟ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮೂಲದ ಶಶಿಧರ್, ಮಂಜುನಾಥ್ ಹಾಗೂ ಬಸವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡ ಇಬ್ಬರನ್ನು ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಕೆ ಅಯ್ಯನಹಳ್ಳಿ ಗ್ರಾಮದಲ್ಲಿ ಬೇಟಿ ಬಚಾವೋ ಬೇಟಿ ಪಡಹವೋ ಮತ್ತು ಪೋಷಣ್ ಮಾಸಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ವಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ

0: ಸಿಡಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT ವಿಭಾಗದ ಮುಖ್ಯಸ್ಥರು, ಸಿಡಾಕ್ ಬೆಂಗಳೂರು.
2: ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT ವಿಭಾಗದ HOD ಸಿಡಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಈ IoT ಅಂತ ಅಂದ್ರೆ ಏನು ಅಂತ ಸರಳವಾಗಿ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದಾ?
3: ಖಂಡಿತವಾಗಿ. ನಾವು ನಮ್ಮ ಸುತ್ತಮುತ್ತ ತುಂಬಾ IoT ಡಿವೈಸಸ್ ಅನ್ನು ಬಳಸುತ್ತಿದ್ದೇವೆ, ಆದರೆ ಅದು IoT ಎಂದು ನಮಗೆ ಗೊತ್ತಿರುವುದಿಲ್ಲ. ಮೇಡಮ್, ನೀವು ಹಾಕಿರೋ ಸ್ಮಾರ್ಟ್ ವಾಚ್ ಕೂಡ IoTಗೆ ಒಳ್ಳೆ ಎಕ್ಸಾಂಪಲ್.
2: ಹೌದಾ? ನಿಜನಾ? ನನ್ ಗೊತ್ತೇ ಇರಲಿಲ್ಲ.
3: ಹೌದು, 2010 ನೀವು ಪ್ರತಿದಿನ ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ
2: ಬಹುಶಃ ಒಂದು 3,000 ಅಥವಾ 4,000 ಸ್ಟೆಪ್ಸ್ ಇರಬಹುದೇನೋ.
3: ಆದ್ರೆ 20 September 2026 ನೀವು ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ,
2: ಒಂದ್ ನಿಮಿಷ ಸರ್, ನಾನು ಚೆಕ್ ಮಾಡಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ಮಾರ್ಟ್ ವಾಚ್ ಅಲ್ಲಿ ನೋಡಿ ಹೇಳೋದಾದ್ರೆ 4,623 ಸ್ಟೆಪ್ಸ್ ಇರಬಹುದು.
3: ಕಂಗ್ರಾಚುಲೇಷನ್ಸ್, ನೀವು IoT ಯೂಸರ್ ಆಗಿದ್ದೀರಾ. ಸ್ಮಾರ್ಟ್ ವಾಚ್ ನಲ್ಲಿ ಇರುವ ಸೆನ್ಸರ್ಸ್ ನಿಮ್ಮ ಸ್ಟೆಪ್ಸ್, ಹಾರ್ಟ್ ರೇಟ್, ಹಲವು ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡುತ್ತವೆ. ಈ ಇನ್ಫಾರ್ಮೇಶನ್ ನಿಮ್ಮ ಸ್ಮಾರ್ಟ್ ಫೋನ್ಗೆ, ಅಲ್ಲಿಂದ ಕ್ಲೌಡ್ಗೆ ಹೋಗಿ ನಮಗೆ ಸಿಂಪಲ್ ಮತ್ತು ಈಸಿ ಟು ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಶನ್ ಆಗಿ ಸಿಗುತ್ತದೆ.
2: ಇನ್ನೂ ಕೆಲವು ಉದಾಹರಣೆಗಳನ್ನ ಕೊಡಬಹುದಾ ಇನ್ನು ಚೆನ್ನಾಗಿ ಅರ್ಥ ಆಗುವ ಹಾಗೆ?
3: ಆಫ್ ಕೋರ್ಸ್ ಮೇಡಮ್. ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್, ಸ್ಮಾರ್ಟ್ ಹೋಮ್ ಸಿಸ್ಟಮ್ಸ್, ಇವೆಲ್ಲ IoT ಎಕ್ಸಾಂಪಲ್ಸ್.
2: IoTಗೆ ಸಿಂಪಲ್ ಆಗಿ ಡೆಫಿನೇಷನ್ ಕೊಡೋದಾದ್ರೆ, ಅಂದ್ರೆ IoT ಅಂತ ಅಂದ್ರೆ ಏನು ಅಂತ ಇನ್ನು ಸರಳವಾಗಿ ಹೇಳೋದಾದ್ರೆ,
3: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಸಿಸ್ಟಮ್ ಸೆನ್ಸ್, ಥಿಂಕ್, ಟಾಕ್, ಆಕ್ಟ್ ಮಾಡಿದ್ರೆ ಅದನ್ನು IoT ಎಂದು ಹೇಳ್ಬೋದು. ಮೊದಲೇ ಅದು ಏನು ಸೆನ್ಸ್ ಮಾಡಬೇಕು ಅಂದ್ರೆ ಟೆಂಪರೇಚರ್, ಏರ್ ಪ್ರೆಷರ್, ಲೈಟ್ ಇಂಟೆನ್ಸಿಟಿ ಮುಂತಾದವುಗಳನ್ನು, ಆಮೇಲೆ ಸೆನ್ಸರ್ ಇಂತ ಬಂತ ಡೇಟಾವನ್ನು ಪ್ರೋಸೆಸ್ ಮಾಡಿ ಮೀನಿಂಗ್ ಫುಲ್ ಇನ್ಫಾರ್ಮೇಶನ್ ಪಡೆಯಬೇಕು. ಉದಾಹರಣೆಗೆ, ಸ್ಮಾರ್ಟ್ ವಾಚ್ ನಲ್ಲಿ ಸೆನ್ಸರ್ ಮೆಷರ್ ಮಾಡಿದ ಸ್ಟೆಪ್ಸ್ ಇಂತ ಕ್ಯಾಲೋರೀಸ್ ಬರ್ನ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತದೆ. ಆಮೇಲೆ ಅದು ಬೇರೆ ಡಿವೈಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು, ವೈರ್ಲೆಸ್ ಆಗಿ ಅಥವಾ ಇಂಟರ್ನೆಟ್ ಮೂಲಕ. ಕೊನೆಗೆ ಆ ಡೇಟಾವನ್ನು ಯೂಸರ್ಗೆ ಸ್ಯೂಟಬಲ್ ಫಾರ್ಮ್ಯಾಟ್ ನಲ್ಲಿ ಪ್ರೆಸೆಂಟ್ ಮಾಡಬೇಕು, ಅಥವಾ ಅದರ ಆಧಾರದ ಮೇಲೆ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡಬೇಕು. IoT ಅನ್ನು ಎನೇಬ್ಲರ್ ಅಂತ ಕೂಡ ಕರೀತಾರೆ.
2: ಇನ್ನು ನೀವು ಸ್ಮಾರ್ಟ್ ಎನರ್ಜಿ ಮೀಟರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದು ಹೇಗ್ ವರ್ಕ್ ಮಾಡುತ್ತೆ?
3: ಸ್ಮಾರ್ಟ್ ಎನರ್ಜಿ ಮೀಟರ್ ಅಂದ್ರೆ ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ AMI ಅಥವಾ ಸ್ಮಾರ್ಟ್ ಗ್ರಿಡ್ ಅನ್ನು ದೊಡ್ಡ IoT ಸಿಸ್ಟಮ್ ನ ಒಂದು ಕಂಪೋನೆಂಟ್. ಸ್ಮಾರ್ಟ್ ಎನರ್ಜಿ ಮೀಟರ್ ಅನ್ನು ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡುತ್ತಾರೆ. ಇದು ನಾವು ಕನ್ಸ್ಯೂಮ್ ಮಾಡುವ ಎನರ್ಜಿ, ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಕ್ವಾಲಿಟಿ ಮುಂತಾದ ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡಿ ಸರ್ವರ್ ಗೆ ಕಳಿಸುತ್ತದೆ. ಸರ್ವರ್ ನಲ್ಲಿ ಈ ಡೇಟಾ ಯೂಸ್ ಮಾಡಿ ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಜನರೇಟ್ ಮಾಡಬಹುದು. ಅಂದ್ರೆ ಯಾರಾದ್ರೂ ಮನೆಗೆ ಬಂದು ಮೀಟರ್ ರೀಡಿಂಗ್ ಮ್ಯಾನ್ಯಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಪೀಕ್ ಅವರ್ಸ್ ನಲ್ಲಿ ಅಡಿಷನಲ್ ಪವರ್ ಡಿಮ್ಯಾಂಡ್ ಎಷ್ಟು ಇರಬಹುದು ಅಂತ ಪವರ್ ಸಪ್ಲೈ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡಿ ಪ್ಲಾನಿಂಗ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ನಿಮ್ಮ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಇಂದ ಜನರೇಟ್ ಆಗುವ ಪವರ್ ಅನ್ನು ಮಾರಾಟ ಮಾಡಲು ಸಹಾಯ ಮಾಡಬಹುದು, ಮತ್ತು ಮೊಬೈಲ್ ರೀಚಾರ್ಜ್ ಮಾಡುವ ಹಾಗೆ ಪ್ರೀಪೇಯ್ಡ್ ಎಲೆಕ್ಟ್ರಿಸಿಟಿ ಆಪ್ಷನ್ ಕೂಡ ಕೊಡಬಹುದು.
2: ಶಂಜಿತ್ ಅವರೇ, ಆಗ್ಲೇ ನೀವು ಹೇಳ್ತಾ IoT ಅನ್ನ ಎನೇಬ್ಲರ್ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ರಿ, ಯಾಕೆ ಹಾಗೆ ಕರೀತಾರೆ?
3: ಯಾಕೆಂದ್ರೆ IoT ತನ್ನಿಂದ ತಾನೇ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಅದು ಬೇರೆ ಸೊಲ್ಯೂಷನ್ಸ್ ಪಾಸಿಬಲ್ ಆಗುವಂತೆ ಮಾಡುತ್ತದೆ. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI. AIಗೆ ರಿಯಲ್ ವರ್ಲ್ಡ್ ಇಂತ ಡೇಟಾ ಬೇಕು, ಆ ಡೇಟಾ ಅನ್ನು IoT ಸಪ್ಲೈ ಮಾಡುತ್ತದೆ. ಟ್ರಾಫಿಕ್ ಕ್ಯಾಮರಾಗೆ AI ಕನೆಕ್ಟ್ ಮಾಡಿದರೆ ವೆಹಿಕಲ್ಸ್ ನ ಕೌಂಟ್ ಮಾಡಬಹುದು, ಆದ್ರೆ ಕ್ಯಾಮರಾ ಕನೆಕ್ಟೆಡ್ ಆಗಿರೋದ್ರಿಂದ ಮಾತ್ರ ಆ ಡೇಟಾ ಸಿಗುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ IoT ಐಸ್ ಮತ್ತು ಇಯರ್ಸ್ ಇದಂತೆ, AI ಬ್ರೈನ್ ಇದಂತೆ. IoT ನೋಡಿದ ಮತ್ತು ಕೇಳಿದ ಇನ್ಫಾರ್ಮೇಶನ್ ಅನ್ನು AI ಇಂಟರ್ಪ್ರೆಟ್ ಮಾಡುತ್ತದೆ. ಇನ್ನೊಂದು ಎಕ್ಸಾಂಪಲ್, ಡಿಜಿಟಲ್ ಟ್ವಿನ್. ಡಿಜಿಟಲ್ ಟ್ವಿನ್ ಅಂದ್ರೆ ರಿಯಲ್ ಆಬ್ಜೆಕ್ಟ್ ನ ಲೈವ್ ಡಿಜಿಟಲ್ ಕಾಪಿ. ಅದು ಫ್ಯಾಕ್ಟರಿ ಮೆಷಿನ್ ಆಗಿರಬಹುದು, ಬ್ರಿಡ್ಜ್ ಆಗಿರಬಹುದು, ಅಥವಾ ಹೋಲ್ ಸಿಟಿ ವಾಟರ್ ನೆಟ್ವರ್ಕ್ ಆಗಿರಬಹುದು. ರಿಯಲ್ ಆಬ್ಜೆಕ್ಟ್ ಮೇಲೆ ಇರುವ ಸೆನ್ಸರ್ಸ್ ಕಂಟಿನ್ಯೂಸ್ ಆಗಿ ಡೇಟಾ ಕಲೆಕ್ಟ್ ಮಾಡಿ ಡಿಜಿಟಲ್ ಕಾಪಿಯನ್ನು ಅಪ್ಡೇಟ್ ಮಾಡುತ್ತವೆ. ಆಮೇಲೆ ಎಂಜಿನಿಯರ್ಸ್ ರಿಯಲ್ ಸಿಸ್ಟಮ್ಗೆ ಡಿಸ್ಟರ್ಬ್ ಮಾಡದೆ ಡಿಜಿಟಲ್ ಕಾಪಿ ಮೇಲೆ ಟೆಸ್ಟ್ ಮಾಡಬಹುದು. ಉದಾಹರಣೆಗೆ ಸಮ್ಮರ್ ನಲ್ಲಿ ಡಿಮ್ಯಾಂಡ್ ಡಬಲ್ ಆದ್ರೆ ಏನಾಗುತ್ತದೆ ಅಂತ ಟೆಸ್ಟ್ ಮಾಡಬಹುದು.
2: ಕೇಳಿದ್ರಲ್ಲ ಶ್ರೋತೃಗಳೇ, IoT ಕಣ್ಣು ಮತ್ತು ಕಿವಿ ಇದ್ದಂತೆ, AI ಬ್ರೈನ್ ಇದ್ದಂತೆ, ಈ ಮೂರೂ ಸೇರಿದ್ರೆ ಮಾತ್ರ

0: ನಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಬರುತ್ತೆ, ಅದು ಇನ್ಫಾರ್ಮೇಶನ್ನ ಇಂಟರ್ಪ್ರೆಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕ್ಯಾಮ್ರಾದಲ್ಲಿ ಅಥವಾ ಟ್ರಾಫಿಕ್ನಲ್ಲಿ ನೀವು ನೋಡಬಹುದು ಎಷ್ಟು ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ನೋಡಿ ತನ್ನಿಂದ ತಾನೇ ಟ್ರಾಫಿಕ್ ಸಿಗ್ನಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೂಡ IoT ಕೆಲಸ ಮಾಡ್ತಿದೆ ಅನ್ನೋದನ್ನ ಉದಾಹರಣೆಯಾಗಿ ತಗೊಳ್ಬಹುದು ಅನ್ಸತ್ತೆ. ಅಂದ್ರೆ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಕೆಲಸ ಸರಾಗವಾಗಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಸಾವಿರಾರು ಬೇರೆ ಬೇರೆ ಪಾರ್ಟ್ಸ್ ಬೇರೆ ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಎಲ್ಲಾ ಡಿವೈಸಸ್ ಒಂದು ಕಡೆ ಕಲೆಕ್ಟ್ ಮಾಡೋದು ಹೇಗೆ, ಒಂದಕ್ಕೊಂದು ಅದು ಹೊಂದಿಕೊಳ್ಳುತ್ತಾ?
1: ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಬೇಕು. ಅಂದ್ರೆ ISO ಮತ್ತು IEC ನ ಜಾಯಿಂಟ್ ಕಮಿಟಿ IoT ಮತ್ತು ಡಿಜಿಟಲ್ ಟ್ವಿನ್ಸ್ ಗೆ ಕಾಮನ್ ರೆಫರೆನ್ಸ್ ಆರ್ಕಿಟೆಕ್ಚರ್ಸ್ ಮತ್ತು ವೊಕ್ಯಾಬುಲರೀಸ್ ಪಬ್ಲಿಷ್ ಮಾಡುತ್ತದೆ. ಇಂಡಿಯಾ ಕೂಡ ಈ ವರ್ಕ್ ನಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದೆ. ಇವತ್ತಿನ ಫೋನ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಪೋರ್ಟ್ ಇರುವಂತೆ ಡೇಟಾಗೆ ಕೂಡ ಸ್ಟ್ಯಾಂಡರ್ಡ್ಸ್ ಇರುತ್ತವೆ. ಒಂದು ಸಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಸೆನ್ಸರ್ ಬೇರೆ ಸಿಟಿನಲ್ಲಿ ಡೆವಲಪ್ ಮಾಡಿದ ಪ್ಲಾಟ್ಫಾರ್ಮ್ ಜೊತೆ ವರ್ಕ್ ಮಾಡಲು ಸ್ಟ್ಯಾಂಡರ್ಡ್ ಸಹಾಯ ಮಾಡುತ್ತವೆ. ಅಂದ್ರೆ ಡಿವೈಸಸ್ ಒಂದೊಂದು ಜೊತೆ ಕಮ್ಯುನಿಕೇಟ್ ಮಾಡಲು ಒಂದು ಕಾಮನ್ ಲ್ಯಾಂಗ್ವೇಜ್ ಇದಂತೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಇರುವಂತೆ ಡಿವೈಸ್ ಗೆ ಕೂಡ ಸ್ಟ್ಯಾಂಡರ್ಡ್ಸ್ ಡಿಫೈನ್ ಮಾಡುವ ಲ್ಯಾಂಗ್ವೇಜಸ್ ಇರುತ್ತವೆ.
0: ಈ ಒಂದು ಉತ್ತರದಿಂದ ನಮ್ಮ ಶ್ರೋತೃಗಳಿಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಈ IoT ಅನ್ನ ಪುಷ್ ಮಾಡ್ತಾ ಇರುವಂತಹ ರೀಸೆಂಟ್ ಅಡ್ವಾನ್ಸ್ಮೆಂಟ್ಸ್ ಯಾವುದು?
1: ಮೊದಲೇನದು ಎಡ್ಜ್ ಕಂಪ್ಯೂಟಿಂಗ್. ಪ್ರತಿ ರೀಡಿಂಗ್ ಅನ್ನು ಡಿಸ್ಟೆಂಟ್ ಕ್ಲೌಡ್ ಗೆ ಕಳುಹಿಸುವರ ಬದಲು ಡಿವೈಸ್ ಹತ್ತಿರ ಇರುವ ಸ್ಮಾಲ್ ಕಂಪ್ಯೂಟರ್ ಅಂದ್ರೆ ಎಡ್ಜ್ ಗೇಟ್ವೇ ಅಲ್ಲಿ ಡೇಟಾನ ಪಾರ್ಟ್ ಆಗಿ ಅನಲೈಸ್ ಮಾಡಬಹುದು. ಇದರಿಂದ ರೆಸ್ಪಾನ್ಸ್ ಫಾಸ್ಟ್ ಆಗುತ್ತದೆ. ನೆಟ್ವರ್ಕ್ ವೀಕ್ ಇದ್ದರೂ ಸಿಸ್ಟಮ್ ವರ್ಕ್ ಮಾಡಬಹುದು. ರೂರಲ್ ಏರಿಯಾಸ್ ನಲ್ಲಿ ಇದು ತುಂಬಾ ಯೂಸ್ಫುಲ್. ಎರಡನೇದು ಟೈನಿ ML ಅಂದ್ರೆ ಮೈಕ್ರೋ ಕಂಟ್ರೋಲ್ ಒಳಗಡೆ ಸ್ಮಾಲ್ AI ಮಾಡೆಲ್ಸ್ ರನ್ ಮಾಡಬಹುದು. ಮೂರನೆಯದು 5G ಮತ್ತು ಸ್ಯಾಟಲೈಟ್ IoT. ಇವುಗಳು ಕನೆಕ್ಟಿವಿಟಿ ಇಲ್ಲದ ಅಥವಾ ಕನೆಕ್ಟಿವಿಟಿ ಕಡಿಮೆ ಇರುವ ಏರಿಯಾಸ್ ಗೆ ಕೂಡ ಕನೆಕ್ಟಿವಿಟಿ ತರುತ್ತವೆ.
0: ಶಂಚಿತ್ ಅವರೇ, ಈ IoT ಡೆವಲಪ್ಮೆಂಟ್ ನಲ್ಲಿ ನೀವು ಇಷ್ಟೆಲ್ಲ ಹೇಳಿದ್ರಿ, ಆದ್ರೆ ಈ IoT ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಏನ್ ಮಾಡ್ತಾ ಇದೆ?
1: ಸಿಡ್ಯಾಕ್ ಬೆಂಗಳೂರಿನಲ್ಲಿ ನಾವು ಇಂಡಸ್ IoT ಕಿಟ್ ಮತ್ತು IoT ಲ್ಯಾಬ್ ಕಿಟ್ ತರ ಲರ್ನಿಂಗ್ ಮತ್ತು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಡೆವಲಪ್ ಮಾಡಿದ್ದೇವೆ. ಸ್ಟೂಡೆಂಟ್ಸ್ ಮತ್ತು ಸ್ಟಾರ್ಟ್ಅಪ್ಸ್ ಇವುಗಳನ್ನು ಯೂಸ್ ಮಾಡಿ ರಿಯಲ್ ಸೊಲ್ಯೂಷನ್ಸ್ ಪ್ರೊಟೋಟೈಪ್ ಮಾಡುತ್ತಾರೆ. ಸಿಡ್ಯಾಕ್ ಬೆಂಗಳೂರು ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸಿಟೀಸ್ ಗೆ IoT ಸೊಲ್ಯೂಷನ್ಸ್, ಸ್ಮಾರ್ಟ್ ವಾಟರ್ ಮೀಟರ್ಸ್, ಸ್ಮಾರ್ಟ್ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಸ್ಮಾರ್ಟ್ ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್, ಸ್ಮಾರ್ಟ್ ಪೋಸ್ ಕಿಯೋಸ್ಕ್, ಆಟೋಮೋಟಿವ್ IoT, ಆಟೋಮೋಟಿವ್ ಸೆಕ್ಯೂರಿಟಿ, ಇಂಡಿಜಿನಸ್ ಡ್ರೋನ್ ಪ್ಲಾಟ್ಫಾರ್ಮ್ ಇಂಡಸ್ಕಾಪ್ಟರ್ ಮತ್ತು ಸಿಸ್ಟಮ್ ಲೆವೆಲ್ ಫಂಕ್ಷನಾಲಿಟಿ ಅಂಡ್ ಸೆಕ್ಯೂರಿಟಿ ವ್ಯಾಲಿಡೇಷನ್ ಸಿಸ್ಟಮ್ ಕೂಡ ಡೆವಲಪ್ ಮಾಡಿದೆ. ನಾವು ಡೆವಲಪ್ ಮಾಡುವ ಟೆಕ್ನಾಲಜೀಸ್ ಮೂಲಕ ಸ್ಯೂಟಬಲ್ ಪ್ರಾಡಕ್ಟ್ಸ್ ಮತ್ತು ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೇವೆ. ನಾಲೆಜ್ ನ ಪ್ರೋಲಿಫರೇಟ್ ಮಾಡುತ್ತೇವೆ. ಫೆಲೋ ರಿಸರ್ಚರ್ಸ್ ತಮ್ಮ ಸೊಲ್ಯೂಷನ್ಸ್ ಬಿಲ್ಡ್ ಮಾಡಲು ಎನೇಬಲ್ ಮಾಡುತ್ತೇವೆ ಮತ್ತು ನಮ್ಮ ದೇಶದ ಸಿಟಿಸನ್ಸ್ ಗೆ ವೇರಿಯಸ್ ಅಪ್ಲಿಕೇಶನ್ ಡೊಮೈನ್ ನಲ್ಲಿ ಇಂಡಿಜಿನಸ್ ಟೆಕ್ನಾಲಜೀಸ್ ಮೂಲಕ ಸಪೋರ್ಟ್ ಮಾಡುತ್ತೇವೆ.
0: ಸೊ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಬರಬಹುದು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಇದರಿಂದ ನಮಗೆ ಏನು ಲಾಭ, ನಾವು ಹೇಗೆ ಇಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು, ನಮಗೂ ಅವಕಾಶಗಳು ಇದೆಯಾ ಈ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸೋದಕ್ಕೆ ಅಂತ ಯೋಚನೆ ಮಾಡ್ತಿರ್ಬೋದು ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: IoT ಕಲಿಕೆಗೆ ಪ್ರತಿ ಲೆವೆಲ್ ಗೆ ಒಂದು ಲ್ಯಾಡರ್ ಇದೆ. ಫಸ್ಟ್ ಸ್ಟೆಪ್ ನಲ್ಲಿ ನಿಮ್ಗೆ ಬೇಕಾಗಿರುವುದು ಒಂದು ಮೈಕ್ರೋ ಕಂಟ್ರೋಲರ್ ಡೆವಲಪ್ಮೆಂಟ್ ಬೋರ್ಡ್, ಒಂದು ಸೆನ್ಸರ್ ಮತ್ತು ಒಂದು ಲ್ಯಾಪ್ಟಾಪ್. ಇದರಿಂದ ಸಿಂಪಲ್ ವಾಟರ್ ಲೆವೆಲ್ ಅಲರ್ಟ್ ಅಥವಾ ಟೆಂಪರೇಚರ್ ಲಾಗರ್ ಬಿಲ್ಡ್ ಮಾಡಬಹುದು. ಆನ್ಲೈನ್ ನಲ್ಲಿ ಪ್ಲೆಂಟಿ ಆಫ್ ಫ್ರೀ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ಸ್ಟ್ರಕ್ಚರ್ ಲರ್ನಿಂಗ್ ಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT ನಾಸ್ಕಾಮ್ ಜೊತೆ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಪ್ರೋಗ್ರಾಮ್ ರನ್ ಮಾಡುತ್ತದೆ. ಇದು 10 ಎಮರ್ಜಿಂಗ್ ಟೆಕ್ನಾಲಜೀಸ್ ಕವರ್ ಮಾಡುತ್ತದೆ. ಅದರಲ್ಲಿ IoT ಕೂಡ ಒಂದು. ಫೌಂಡೇಶನ್ ಕೋರ್ಸ್ ಯೂಶಲಿ ಬಂತು 40-60 ಅವರ್ಸ್ ಇರುತ್ತವೆ. ಸಿಡ್ಯಾಕ್ ಸೆಂಟರ್ಸ್ ಬ್ರಿಡ್ಜ್ ಕೋರ್ಸಸ್ ಆಫರ್ ಮಾಡುತ್ತವೆ. ಇವುಗಳು ರಿಯಲ್ ಟೂಲ್ಸ್, ಪ್ಲಾಟ್ಫಾರ್ಮ್ಸ್ ಮತ್ತು ಹಾರ್ಡ್ವೇರ್ ಜೊತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೋಷರ್ ಕೊಡುತ್ತವೆ. ಗ್ರಾಜ್ಯುಯೇಟ್ಸ್ ಕರಿಯರ್ ಮಾಡಲು ಬಯಸಿದರೆ ಸಿಡ್ಯಾಕ್ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ PG ಡಿಪ್ಲೊಮಾಸ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್ ಆಫರ್ ಮಾಡುತ್ತದೆ. ಅಡ್ಮಿಷನ್ ಸಿಡ್ಯಾಕ್ ಕಾಮನ್ ಅಡ್ಮಿಷನ್ ಟೆಸ್ಟ್ CCAT ಮೂಲಕ ನಡೆಯುತ್ತದೆ. CCAT ವರ್ಷಕ್ಕೆ 2 ಸಲ ಕಂಡಕ್ಟ್ ಆಗುತ್ತದೆ.
0: ಫೌಂಡೇಶನ್ ಕೋರ್ಸ್ಗೆ ಸಾಮಾನ್ಯವಾಗಿ 40-60 ಗಂಟೆಗಳು ಮಾತ್ರ ಆಗುತ್ತೆ. ಅಷ್ಟರಲ್ಲಿ ಇವರು ಖಂಡಿತವಾಗಿ ಇದನ್ನ ಕಲಿಬಹುದು, ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು ಸಿಡ್ಯಾಕ್ ನಲ್ಲಿ ಅಂತ ಹೇಳ್ತಾ ಇದ್ರ. ಹಾಗಾದ್ರೆ ಕೊನೆಯದಾಗಿ ಒಬ್ಬ ಬಿಗಿನರ್ಸ್ ಗೆ ನಿಮ್ಮ ಸಲಹೆ ಏನು?
1: ಒಂದು ಕಂಪ್ಲೀಟ್ IoT ಚೈನ್ ನ ಎಂಡ್ ಟು ಎಂಡ್ ಬಿಲ್ ಮಾಡಿ. ಅಂದ್ರೆ ಸೆನ್ಸರ್, ಮೈಕ್ರೋ ಕಂಟ್ರೋಲರ್, MQTT ಮೂಲಕ ಮೆಸೇಜ್, ನಿಮ್ಮ ಫೋನ್ ನಲ್ಲಿ ಸಿಂಪಲ್ ಡ್ಯಾಶ್ಬೋರ್ಡ್. ಇದನ್ನು ನೀವು ಒನ್ಸ್ ಕಂಪ್ಲೀಟ್ ಮಾಡಿದ್ರೆ IoT ನ ಪ್ರತಿ ಲೇಯರ್ ಹೇಗೆ ವರ್ಕ್ ಮಾಡುತ್ತದೆ ಅನ್ನೊಂದು ನಿಮ್ಗೆ ಅರ್ಥ ಆಗುತ್ತದೆ.
0: ಶಂಚಿತ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಐಒಟಿ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ಶ್ರೋತೃಗಳೇ, ಇಂದು ನಾವು ಐಒಟಿ ಅನ್ನ ನಾಲ್ಕು ಲೇಯರ್ಸ್ ಅಂದ್ರೆ ಡಿವೈಸ್, ಕನೆಕ್ಟಿವಿಟಿ, ಪ್ಲಾಟ್ಫಾರ್ಮ್ ಮತ್ತು ಅಪ್ಲಿಕೇಶನ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಸುತ್ತಮುತ್ತ ಇರುವ ಐಒಟಿ ಡಿವೈಸ್ ಗಳನ್ನ ಗಮನಿಸೋಣ, ನೋಡುವ ಕ್ಯೂರಿಯಾಸಿಟಿಯನ್ನ ಬೆಳೆಸ್ಕೊಳ್ಳೋಣ. ಇದನ್ನ ನಾವು ಹೇಗೆ ಕಲಿಯಬಹುದು, ಇದರ ಬಗ್ಗೆ ಹೇಗೆ ಆಸಕ್ತಿಯನ್ನ ಮೂಡಿಸ್ಕೊಳ್ಬಹುದು ಅನ್ನೋದನ್ನ ನಾವು ನೋಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಐಒಟಿ ಬಗ್ಗೆ ಬೇರೆ ಬೇರೆ ಆಸ್ಪೆಕ್ಟ್ ಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ನಮಸ್ಕಾರ.
2: ಇಂಟರ್ನೆಟ್ ಆಫ್ ಥಿಂಗ್ಸ್ ಐಒಟಿ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, ಐಒಟಿ ವಿಭಾಗದ ಮುಖ್ಯಸ್ಥರು ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30:08 ಕೆಲವು ಪ್ರಕಟಣೆಗಳು.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
0: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
0: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
0: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
0: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ ರವರ ಭಾರತ ಸಿಂಧುರಶ್ಮಿಗೆ,
0: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
0: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
0: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ October 9 ಸಾಯಂಕಾಲ 6:00 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD code 08. ಕೇಳಿ, ಇದೇ ಶುಕ್ರವಾರ October 9 ಸಾಯಂಕಾಲ 6:00 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM Rainbow 101.3 MHz, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೋವಾಕ್ ಜೊಕೊವಿಕ್. ವಾರ್ತೆಗಳ ವಿವರ. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದಿಗೆ 25 ವರ್ಷಗಳನ್ನು ಪೂರೈಸಲಾಗುತ್ತಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ನರೇಂದ್ರ ಮೋದಿ ಅವರು 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಆಡಳಿತಾವಧಿಯಲ್ಲಿ ಸಮಪಾಲಿನಂತೆ ಅವರ ಮೊದಲ 12.5 ವರ್ಷ ಮುಖ್ಯಮಂತ್ರಿಯಾಗಿ ಹಾಗೂ ನಂತರದ 12.5 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು, ಅಂದಿನಿಂದ ಇಂದಿನವರೆಗೂ ಸೇವಾನಿಷ್ಠೆ ಹಾಗೂ ಅಚಲ ಬದ್ಧತೆಯೊಂದಿಗೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಪೂರೈಸಿದ

0: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಅಂಗೀಕರಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದೆ. ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ 25 ವರ್ಷಗಳ ಸುದೀರ್ಘ ಆಡಳಿತಾವಧಿ ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಮುನ್ನ ನವದೆಹಲಿಯ ಸೇವಾ ತೀರ್ಥದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ಸಮಾಜದ ಯಾವುದೇ ವರ್ಗವು ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಅಗತ್ಯಗತ್ಯ ಎಂದು ಪ್ರತಿಪಾದಿಸಿದರು. ವಿಶೇಷವಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಿಗುವಂತಾಗಬೇಕು. ಡಿಜಿಟಲ್ ಅಭಿವೃದ್ಧಿಯ ಅಂತರವನ್ನು ತಡೆಯಲು ತಂತ್ರಜ್ಞಾನವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇದೇ ವೇಳೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಶೀಲ ದೇಶಗಳ ಪ್ರಗತಿಗೆ ಪೂರಕವಾಗಿ ಪ್ರಮುಖ ಪರಿವರ್ತನಾ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ಬಣ್ಣಿಸಿದರು. ದೆಹಲಿಯಲ್ಲಿ ಇಂದಿನಿಂದ ಇದೇ 10ರವರೆಗೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇಂದು ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಭಾಷಣಗಳ ಜೊತೆಗೆ ಪಕ್ಷದ ಹಲವಾರು ಹಿರಿಯ ನಾಯಕರು ಉತ್ತರ ಪ್ರದೇಶದ ವಿವಿಧ ಭಾಗಗಳಿಂದ ವರ್ಚುವಲ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಾಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025ರ ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜಿರಾಮ್ಜಿ ಕಾಯ್ದೆ 2025ರ ಅಡಿಯಲ್ಲಿ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಇದು ಹೊಸ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 375 ಅನುಮತಿಸಲಾದ ಕಾಮಗಾರಿಗಳಿಗೆ ಅವಕಾಶ ನೀಡುತ್ತದೆ. ಹೊಸ ಕಾಮಗಾರಿಗಳ ಪಟ್ಟಿಯು ಹಿಂದಿನ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 266 ಕಾಮಗಾರಿಗಳಿಗಿಂತಲೂ %41 ವಿಸ್ತರಣೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ತೀವ್ರ ಹವಾಮಾನ ಘಟನೆಗಳು ಮತ್ತು ವಿಪತ್ತು ಸಿದ್ದತೆಗಾಗಿ ವಿಶೇಷ ಕಾಮಗಾರಿಗಳು ಸೇರಿದಂತೆ 4 ವಿಷಯಾಧಾರಿತ ಸ್ತಂಭಗಳ ಆಧಾರದ ಮೇಲೆ ಕಾಮಗಾರಿಗಳನ್ನು

0: ಸಂಘಟಿಸಲಾಗಿದೆ. ಜಲಭದ್ರತಾ ವಿಷಯ 128 ಕಾಮಗಾರಿಗಳನ್ನು ಒಳಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ನಾಗರಿಕ ಮತ್ತು ಸಮುದಾಯ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ 111 ಕಾಮಗಾರಿಗಳನ್ನು ಗ್ರಾಮೀಣ ಮೂಲಸೌಕರ್ಯ ವಿಷಯ ಒಳಗೊಂಡಿದೆ. ಹೊಸ ಪಟ್ಟಿಯು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ವಿಪತ್ತು ಸನ್ನದ್ಧತೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಮೀಸಲಾದ ವರ್ಗವನ್ನು ಮೊದಲ ಬಾರಿಗೆ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಲ್ಲಿ ಸೇರಿಸಲಾಗಿದೆ. ಇದರಲ್ಲಿ 38 ಕಾಮಗಾರಿಗಳಿವೆ. ಉತ್ತರ ಪ್ರದೇಶದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳ ಜಯ ಸಾಧಿಸಿ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ 19.1 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 171 ರನ್ ಗಳಿಸಿತು. ವೆಸ್ಟ್ ಇಂಡೀಸ್ ಪರ ಶರ್ಫಾನೆ ರುದರ್ಫೋರ್ಡ್ 56 ರನ್ ಹಾಗೂ ಶಾಯಿ ಹೋಪ್ 52 ರನ್ ಗಳಿಸಿದರು. ಭಾರತದ ಪರ ನಮನ್ ಧೀರ್ 3 ವಿಕೆಟ್, ಅಕ್ಸರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದರು. 172 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 14.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ಈ ಸರಣಿಯ 2ನೇ ಪಂದ್ಯ ಇದೇ 9ರಂದು ರಾಂಚಿಯಲ್ಲಿ ನಡೆಯಲಿದೆ. ಚೀನಾದ ಬೀಜಿಂಗ್ನಲ್ಲಿ ನಡೆದ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸರ್ಬಿಯಾದ ತಾರಾ ಟೆನಿಸ್ ಆಟಗಾರ ನೊವಾಕ್ ಜೊಕೊವಿಕ್ ದಾಖಲೆಯ 7ನೇ ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಡಿ ಮಿನಾರ್ ವಿರುದ್ದ ಜೊಕೊವಿಕ್ ಮೊದಲ ಸೆಟ್ನಲ್ಲಿ ಗೆಲುವು ದಾಖಲಿಸಿದ್ದರು. ಬಳಿಕ ನಡೆದ 2ನೇ ಸೆಟ್ನ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿದ ಡಿ ಮಿನಾರ್ ಗಾಯದ ಬೆನ್ನಲ್ಲಿ ಪಂದ್ಯದಿಂದ ಹಿಂದೆ ಸರಿದರು. ಈ ಪ್ರಶಸ್ತಿ ಜಯಿಸಿದ ಜೊಕೊವಿಕ್ಗೆ ಇದು ವೃತ್ತಿಜೀವನದ 102ನೇ ಟೂರ್ ಸ್ತರದ ಪ್ರಶಸ್ತಿಯಾಗಿದೆ. ಭಾರತೀಯ ಸೇನೆ ಮತ್ತು ಕಜಾಕಿಸ್ತಾನ್ ಸಶಸ್ತ್ರ ಪಡೆಗಳು ಕಜಾಕಿಸ್ತಾನ್ನ ಒಸ್ಕೆಮೆನ್ನಲ್ಲಿ ಕಾಜಿಂಡ್ 2026 ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಿವೆ. ಇದರ ಭಾಗವಾಗಿ ಯುದ್ಧ ಕೌಶಲ್ಯಗಳನ್ನು ಹೆಚ್ಚಿಸುವ, ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವೃದ್ಧಿಸುವ ಮತ್ತು ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಯುದ್ಧ ತರಬೇತಿ ಅಭ್ಯಾಸಗಳನ್ನು ನಡೆಸಲಾಗಿದೆ. ಇದರ ಮೂಲಕ ಎರಡೂ ಪಡೆಗಳ ನಡುವೆ ಯುದ್ಧ ಕೌಶಲ್ಯಗಳು, ಸಮನ್ವಯ ಮತ್ತು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯ ವೃದ್ಧಿಯಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೊವಾಕ್ ಜೊಕೊವಿಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ವಿಷ್ಣು ಸೇನಾ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಹಾಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರ ಹಾಡನ್ನು. ಸಂಗೀತ ದೇವಾ ಅವರದ್ದು.

0: ಎಲ್ಐಸಿರವರ ಬೀಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
1: ವಿಷ್ಣುವರ್ಧನ ಚಿತ್ರಕ್ಕೆಂದು ವಿ ಹರಿಕೃಷ್ಣ ಅವರು ಬರೆದು, ವಿ ಹರಿಕೃಷ್ಣ ಅವರು ಸಂಗೀತವನ್ನ ನೀಡಿ ಹಾಡಿರುವಂತಹ ಗೀತೆ ಕವಿರಾಜ್ ಅವರ ಹಾಡು ಇದು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿಶ್ವ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ. ಹಂಸಲೇಖ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಕಬ್ಸ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಐಶ್ವರ್ಯ ರಂಗರಾಜನ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಕಿಣ್ಣಾಲ್ ರಾಜ್ ಅವರ ಸಾಹಿತ್ಯಕ್ಕೆ ರವಿ ಬಸರೂರ್ ಸಂಗೀತವನ್ನು ನೀಡಿದ್ದಾರೆ.

ಯಶವಂತ ಚಿತ್ರದ ಗೀತೆ, ರಾಜೇಶ್ ಹಾಗೂ ನಂದಿತಾ ಅವರ ಇವುಗಳ ಧ್ವನಿಯಲ್ಲಿ. ಕವಿರಾಜ್ ಅವರ ಕವಿತೆಗೆ ಮಣಿ ಶರ್ಮಾ ಸಂಗೀತವನ್ನು ನೀಡಿದ್ದಾರೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರುವುದರೊಳಾದನಿತು ಸ್ವಗವ ಪಡೆವಡೆಲೋಗರ್ ಅರಿಗೆ ಮೊದಲ್ ಇಹಕೆ ಪರದಾವರಣ ವಿಹುದನ್. ಇರುವುದರೊಳಾದನಿತು ಸ್ವಗವ ಪಡೆವಡೆಲೋಗರ್ ಅರಿಗೆ ಮೊದಲ್ ಇಹಕೆ ಪರದಾವರಣ ವಿಹುದನ್. ಪರಮಾರ್ಥ ಗಣಿತದಿಂದಿಹದರ್ಥಗಳ ನೆಣಿಸೆ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ. ಪರಮಾರ್ಥ ಗಣಿತದಿಂದಿಹದರ್ಥಗಳ ನೆಣಿಸೆ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ.

ಇರುವುದರುಳ್ ಆದನಿತು ಸೊಗವ ಪಡೆವಡೆಲೋಗರ್. ನೋಡಿದೆ ನೋಡಿ, ಜೀವನದಲ್ಲಿ ಎಷ್ಟಾಯ್ತೋ ಅಷ್ಟನ್ನು ಸಂತೋಷ ಪಡ್ಕೋಬೇಕು, ಅನುಭವಿಸ್ಬೇಕು. ಅಯ್ಯೋ ಇಷ್ಟೇ ಆಯ್ತೆ ನನಗೆ, ನಾನೆಲ್ಲ ಏನೇನೋ ಮಾಡಬೇಕು ಅಂತಿದ್ದೆ, ಏನೇನೋ ಆಗಬೇಕು ಅಂತಿದ್ದೆ ಅಂತ ಅನ್ಕೊಳ್ಳೋದ್ರ ಬದಲು ನಾವು ಇಷ್ಟೇ ಆದ್ರೂ ಸಂತೋಷ ಪಡೋದು ಒಳ್ಳೆಯದು. ಇರುವುದರಲ್ಲಿ ಆದಷ್ಟು ಸಂತೋಷವನ್ನು ಜನರು ಪಡೆದುಕೊಳ್ಬೇಕು. ಹಾಗಾದರೆ ಈ ಬದುಕಿಗೆ ಪರದ ಚೈತನ್ಯದ ಆವರಣ ಇದೆ ಎನ್ನುವುದನ್ನು ಮೊದಲು ತಿಳಿಯಬೇಕಾಗಿದೆ. ಅದರರ್ಥ ಪರಮಾರ್ಥದ ಗಣಿತದಿಂದ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಅಂದರೆ ಲೆಕ್ಕಾಚಾರ ಅದರ ಗಮನಿಸುವುದರಿಂದ ಅಂತ ಅರ್ಥ. ಪರಮಾರ್ಥದ ಗಣಿತದಿಂದ ಇಹದ ಜಗತ್ತಿನ ಬದುಕಿನ ಅರ್ಥಗಳನ್ನು ಗಣಿಸುವುದಾದರೆ ಇಹ ಪರಲೋಕಗಳ ಬಾಂಧವ್ಯ ಸರಿ ಹೊಂದುತ್ತೆ. ಮನುಷ್ಯ ಕರ್ಮಪ್ರವೃತ್ತನಾಗಬೇಕು, ಜಗತ್ತಿಗಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಎಚ್ಚರ ಮಾಡ್ತಾ ಅವ್ರು ಹೇಳ್ತಾರೆ. ಅದಕ್ಕೊಂದು ಇತಿಮಿತಿ ಇದೆ ಅಂತ ತಿಳ್ಕೋಬೇಕು, ಸುಖದ ಇತಿಮಿತಿಯನ್ನು ಅರ್ಥ ಮಾಡ್ಕೋಬೇಕು. ಜಗತ್ತಿನ ಆಗುಹೋಗುಗಳಿಗೆ ಪರವಸ್ತುವಿನ ಆಣತಿಯಿಂದ ನಡ್ಕೊಂಡ್ರೆ ನೆಮ್ಮದಿ ಬಹಳ ಸಾಧ್ಯ. ನಾವು ಜಗತ್ತಿನಲ್ಲಿ ಏನು ಮಾಡ್ತೇವೋ ಅವಳ ಒಡಿತು ಕೆಡಕುಗಳನ್ನ ಲೆಕ್ಕವನ್ನ ಇಹದ ಅರ್ಥವನ್ನ ಪರಿಗಣಿಸುವಾಗ ಪರಮಾರ್ಥವನ್ನು ನಿಸ್ವಾರ್ಥವಾದ ಲೋಕ ಸಂಗ್ರಹಣಾರ್ಥವಾದ ಫಲವನ್ನ ಪರಿಗಣಿಸಬೇಕು. ಆಗ ಮಾತ್ರ ಲೋಕದ ಬಾಂಧವ್ಯ ಸರಿ ಹೋಗುತ್ತೆ. ಅಂದರೆ ಇಹದ ಗಮನ ಇರಬೇಕು, ಆದರೆ ಪರಮಾರ್ಥವನ್ನು ಬಿಡಬಾರದು, ಅದರ ಗಮನವೂ ಜೊತೆಯಲ್ಲಿ ಇರಬೇಕು ಅನ್ನೋದ ಎಚ್ಚರಿಕವನ್ನು ನಮಗೆ ಕೊಡ್ತಾ ಇದ್ದಾರೆ. ಅದರ ಆವರಣ ಇದೇನು ತನ್ನುವ ಪ್ರಜ್ಞೆ ಇರಲಿ ಅಂತ ಡಿ ವಿಜಿಯವರು ಜ್ಞಾಪಿಸ್ತಾರೆ.

ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿಯಹುದೆ. ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿಯಹುದೆ. ಹೃದಯ ಒಳಿ ತಾದೊಡೆಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. ಹೃದಯ ಒಳಿ ತಾದೊಡೆಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ.

ಅದನ್ನ ತುಂಬಾ ತಮಾಷೆಯಾಗಿ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳೋ ಹಾಗೆ. ಮುದುಕುರುಡಿ ಹೊಂಗೆಯನೋ ಬಾದಾಮಿ ಕೋ ಎನ್ನುತ್ತಾ ಕೊಟ್ರೆ ಅದು ಫೀ ಆಗತ್ತಾ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕುರುಡಿ ಅವಳು, ಅವಳು ನೋಡಿಲ್ಲ, ಹೊಂಗೆ ಇಟ್ಕೊಂಡ್ಬಿಟ್ಟಿಯಾಳ ಕೈಲಿ, ಆ ಹೊಂಗೆ ಇಟ್ಕೊಂಡು ಬಾದಾಮಿ ತಗೋ ಮಗು ಅಂಥೇಳಿ ಮೊಮ್ಮಗಂಗೆ ಕೊಟ್ಬಿಟ್ರೆ ಅದು ಸಿಹಿ ಆಗ್ಬಿಡುತ್ತೀಯೇ ಅಂದ್ರೆ. ಪಾಪ ಮುದುಕಿಗೆ ಮನಸ್ಸಿರೋ ಒಳ್ಳೇದೆ, ಮಗುಗೆ ಒಳ್ಳೇದು ಸಿಹಿ ತಿಂಡಿ ಕೊಡಬೇಕು ಅಂತ ಆಸೆ ಇದೆ.

0: ಆದರೆ ಆಕೆ ಮಾಡಿದ ಕೆಲಸದಲ್ಲಿ ಜಾಣ್ಮೆ ಇದೆಯಾ, ತಿಳುವಳಿಕೆ ಇದೆಯಾ? ಇತರರಿಗೆ ಒಳ್ಳೇದು ಮಾಡಬೇಕು ಅಂತ ಕೇವಲ ಮನಸ್ಸಿನಿಂದ ಭಾವನೆಯಿಂದ ಇದ್ರೆ ಕಾರ್ಯ ಆಗೋದಿಲ್ಲ. ಸಂದರ್ಭಕ್ಕೆ ಉಚಿತವಾದ ಜಾಣತನ, ಸರಿಯಾದ ತಿಳುವಳಿಕೆ, ಮನಸ್ಸಿನ ಸದ್ಭಾವನೆ ಜತೆಗೂಡಿದ್ರೆ ಮಾಡುವ ಕೆಲಸ ಹಿತವಾಗಿರುತ್ತೆ. ಸುಲಭದ ರೀತಿಯಲ್ಲಿ ಅಮೃತ ಸಿಗಲಿಕ್ಕೆ ಸಾಧ್ಯ ಇದೆ. ಸುಧೆ ಬಂತೆ ಸುಲಭದಲ್ಲಿ ಅಂತ ಕೊನೆ ಮಾಡಿದ್ದಾರೆ. ಇತರರಿಗೆ ಒಳ್ಳೆಯದನ್ನ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಅಲ್ಲಿಗೆ ಬರೀ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದಲ್ಲ, ಜಾಣಿರಬೇಕು, ತಿಳಿವಿರಬೇಕು, ಮನಸ್ಸಿನಲ್ಲಿ ಹುರಿಯವಂತಿಕೆ ಇರಬೇಕು, ಅರ್ಥಪೂರ್ಣವಾದ ಬದುಕಿರಬೇಕು, ಮಾಡುವ ಕೆಲಸದಲ್ಲಿ ನಿಜವಾದ ಪ್ರೀತಿ ವಿಶ್ವಾಸಗಳು ಜೊತೆಗೂಡಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಬರೀ ಮೇಲ್ನೋಟಕ್ಕೆ ಏನೋ ಹೇಳ್ಬಿಟ್ರೆ, ಒಂದು ಸ್ವೀಟ್ ತಂದ್ಕೊಡ್ಬಿಟ್ರೆ, ಕಮಾನ್ ಬಹಳ ಸಂತೋಷ, ತಿನ್ನಿಪ್ಪ ಸಂತೋಷ ಪಡಿ ಅಂತೇಳಿ, ಮಗ ಫಸ್ಟ್ ಕ್ಲಾಸ್ ಬಂದ ತುಂಬಾ ಸಂತೋಷ ಅಂತೇಳಿ ಸ್ವೀಟ್ ತಗೊಂಡು ಒಳಗಡೆನಲ್ಲಿ, ಇವನ್ ಮನೆ ಉದ್ದಾರ ಆಗ, ಇವನ್ ಯಾಕೆ ಹಿಂಗಾತ ಹೆಂಗ್ ಕತ್ತೀಯೋ, ನನ್ ಮಗ ಜಾಸ್ತಿ ಬಾರಿಸೆ ಬಂದಿಲ್ಲ, ಇಳಿ ಮಾತ್ರ ಅಷ್ಟು ಬಂತು ಅಂತ ಸಂಕಟ ಪಟ್ರೆ ಆ ಮಾಡಿದ ಸಂತೋಷಕ್ಕೆ ಅರ್ಥ ಇದೆಯೇ? ನಿಜವಾಗಿ ಕೂಡ ಹೃದಯಪೂರ್ವಕವಾಗಿ ಅರ್ಥ ಮಾಡ್ಕೋದು, ಸಂತೋಷ ಪಡೋದನ್ನ ಅಭ್ಯಾಸ ಮಾಡಬೇಕು. ಅದನ್ನ ಬಹಳ ಸುಲಭವಾದದ್ದಲ್ಲ ಅನ್ನೋದನ್ನ ಎಚ್ಚರ ಮಾಡಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30 ಸೆಕೆಂಡುಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ.
3: ರಾಜಲೇ ಸಂಜಾನು ಈ ರಾಜಿನೇ ಕುಯ್ನು.
2: ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
4: ಮೀಟರ್ಗಳು
2: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು.
4: ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ.
2: ಪ್ರತಿದಿನ ಸಂಜೆ 5:30 ಗಿರ್ಮಿಟ್
4: ಚಳಿ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:05. ಇದೀಗ ಗೀತಪಲ್ವ, ಒಂದು ಚಿತ್ರಗೀತೆಯನ್ನು ಕೇಳೋಣ. ಚಂದ್ರಚಕೋರಿ ಚಿತ್ರದಿಂದ ಆಯ್ದ ಗೀತೆ. ಹಾಡಿರುವ ಕಲಾವಿದರು ಹರಿಹರನ್ ಹಾಗೂ ಚಿತ್ರ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ

0: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬಂತು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಆಯ್ದ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇವೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.
1: ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100ಕ್ಕೆ 100 ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
0: ಕಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಂದಿನ ಈ ಹೊತ್ತಿನಲ್ಲಿ ಒಂದಷ್ಟು ಆಯ್ದ ಯುಗಳ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇವೆ. ಕನಸು ಪ್ರೇಮದ ಪರಿಮಳ ಬೀರುವಂತಹ ಹೂವಿನ ಜೋಕಾಲಿಯ ಹಾಗೆ, ಅದರಲ್ಲಿ ಪ್ರೇಮಿಯನ್ನ ಕೂರಿಸಿಕೊಂಡು ಅನುರಾಗದ ರಾಗದ ಜೊತೆಗೆ ಜೀಕ್ತಾ ತೂಕ್ತಾ ಇರುವಾಗ ಬರುವಂತಹ ಮಾತುಗಳು ಏನು ಗೊತ್ತಾ? ಮೊದಲ ನೋಟಕ್ಕೆ ತಾಳ ತಪ್ಪಿದೆ, ಆದರೆ ಕೋರಿಕೆಯ ಅರಿಕೆ ಇದೆ ಅಂತ ಹೇಳುವಂತಹ ಹೃದಯದ ಮಾತು ಇದು. ಇದೇ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ ಹೇಳ್ತಾ ಇದೆ. ಹೇಮಂತ್ ಹಾಗೂ ನಂದಿತಾ ಅವರ ಯುಗಳ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಯೋಗರಾಜ್ ಭಟ್ ಗೀತೆಯನ್ನು ಬರೆದಿದ್ದಾರೆ, ಸಾಧು ಕೋಕಿಲ ಸಂಗೀತವನ್ನು ನೀಡಿದ್ದಾರೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಿಡಿಯೋದೊಂದು ಹೃದಯ, ಆದರೆ ಅದು ಯಾಕೆ ಮಿಡಿತಾ ಇದೆ ಅಂದರೆ ಅದರ ಒಳಗೊಂದು ಈ ಹೃದಯದ ಬಡಿತಕ್ಕೆ ಕಾರಣವಾಗಿರುವಂತಹ ಮತ್ತೊಂದು ಹೃದಯ ಇದೆಯಂತೆ. ಏನಪ್ಪ ಇದರ ಕಥೆ ಅಂದರೆ, ಮಾತೆ ಮೌನವಾಗಿಬಿಟ್ಟಿದೆ, ಹೃದಯಗಳು ನುಡಿಯುವಂತಹ ನಾದ ಕೇಳ್ತಾ ಇದೆ ಅಷ್ಟೇ ಅಂತ ಹೇಳ್ತಾ ಇದೆ ಕರಿಯ ಚಿತ್ರದ ಈ ಗೀತೆ. ಕವಿತಾ ಕೃಷ್ಣಮೂರ್ತಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ. ವೀ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತದಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.

ಹೃದಯದ ಬಡಿತ ಒಂದು ಕಡೆ ಆದರೆ ಮಾತೇ ಬೇಡ ಮಿಡಿಯೋ ದನಿಯಲ್ಲಿ ಎಲ್ಲ ಅರ್ಥ ಆಗಬೇಕು ಅಂದರೆ, ಆದರೆ ಅಷ್ಟೇ ಸಾಕ? ಅದನ್ನೇ ಒಂದೆರಡು ಮಾತನಾಡಿದ್ರೆ ಈ ಹೃದಯಕ್ಕೆ ಸಮಾಧಾನ, ಮೌನಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಮಾತುಗೂ ಇದೆ. ಹಾಗಾಗಿ ಜಾಸ್ತಿ ಕಾಯಿಸ್ಬೇಡ, ಏನಾದರೂ ಸ್ವಲ್ಪ ಮಾತಾಡು ಅನ್ನುವಂತಹ ಒಂದು ಪ್ರಾರ್ಥನೆ ಇದೆ ತಾರಕ್ ಚಿತ್ರದ ಈ ಗೀತೆಯಲ್ಲಿ. ಅರ್ಮಾನ್ ಮಾಲಿಕ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ ಮೂಡಿ ಬಂದಂತಹ ಈ ಗೀತೆಯ ಕವಿ ಜಯಂತ್ ಕಾಯ್ಕಿಣಿ, ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ.

0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
1: ರಾಗ ತಾಳ ಭಾವ ಮೇಳೈಸೋದು ಒಂದು ಗೀತೆಯಲ್ಲಿ. ಆ ಗೀತೆಯಲ್ಲಿ ಹೊಸತನ ಏನಾದರೂ ಇದೆಯಾ, ಎಲ್ಲಿದೆ ಅಂದರೆ ಇಲ್ಲಿದೆ ಅಂತ ಈ ಹಾಡು ಹೇಳ್ತಾ ಇದೆ. ಯಾವ ಭೇದ ಭಾವ ಇಲ್ಲ, ಗಂಡು ಹೆಣ್ಣು ಅಂತಹ ಭೇದ ಭಾವ ಅಂತೂ ಎಲ್ಲೂ ಇಲ್ಲ, ಎಲ್ಲೂ ಕೂಡ ಒಲವು ನಲಿವು, ಬನ್ನಿ ಒಟ್ಟಿಗೆ ಹಾಡೋಣ ಅಂತ ಹೇಳ್ತಾ ಇದೆ ಗಜಪತಿಯ ಗರ್ಭಭಂಗ ಚಿತ್ರದ ಈ ಗೀತೆ. ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ರಾಗ ಜೋಡಣೆ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಗಾನಗಂಗೆಯಲ್ಲಿ ಆಯ್ದ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಲಾವಣಿಯ ಲಲ್ಲನಾಮಣಿಯಂತೆ ಕೋಮಲ ನೀನು, ಕಾಗದ ಸತ್ವ ನೀನು, ಕವಿತೆಯ ತತ್ವ ನೀನು, ಜಾನಪದ ಗೀತೆಯ ಹಾಗೆ ನೀನು ಅಂತ ಆಕೆ ಹೇಳಿದ್ರೆ ನಮ್ಮ ಪ್ರಣಯವನ್ನು ಸಾಹಿತ್ಯದ ಅಂದರೆ ನಮ್ಮ ಪ್ರಣಯದ ಸಾಹಿತ್ಯವನ್ನು ಮೀರಿಸುವಂಥದ್ದು ನಮ್ಮ ಪ್ರಣಯ. ನಿನ್ನ ನಗುವಿನ ಮುಂದೆ ಸಂಗೀತವೇ ಸೊನ್ನೆಯಂತೆ, ಇವೆಲ್ಲ ತಂಗಾಳಿಯಲ್ಲಿ ತೇಲಿ ಬಂದ ಒಲವಿನ ಓಲೆಯ ನುಡಿಗಳು ಅಂತ ಹೇಳ್ತಾ ಇದೆ ಮೆಜೆಸ್ಟಿಕ್ ಚಿತ್ರದ ಈ ಗೀತೆ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಹಾಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರ ಹಾಡನ್ನು. ಸಾಧು ಕೋಗಿಲ ಸಂಗೀತಕ್ಕೆ ಅಳವಡಿಸಿದ್ದಾರೆ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ, ಮನಸಲು ನೀನೆ, ನನ್ನಾನೆ.
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ.
2: ಕಿಸಿ ಶಾಯರ್ ಕಿ ಗಜಲ್, ಡ್ರೀಮ್ ಗರ್ಲ್, ಕಿಸಿ ಝೀಲ್ ಕಾ ಕಮಲ್.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಬಾನಲ್ಲಿ ಮೂಡುವಂತಹ ಮಳೆ ಬಿಲ್ಲಿಗೆ ಏಳು ಬಣ್ಣ, ಈ ಭೂಮಿಯಲ್ಲಿ ಇರುವಂತಹ ನಮ್ಮಲ್ಲಿ ಭಾವನೆಗಳ ಬಣ್ಣ ಇದೆ, ಅವು ರಂಗೇರಿದೆ. ಈ ಮಳೆ ಬಿಲ್ಲು ಪ್ರೀತಿ ಅರಮನೆಗೆ ಅಂತ ಬಂದಾಗ ಮನಸ್ಸು ಮನಸ್ಸುಗಳ ಮಿಲನವಾಯಿತು, ಹೊನ್ನೀರ ಹೊಳಪು ಮೂಡ್ತು. ನಾಚಿ ಕೆಂಪಾದಾಗ ಆ ಸಂಭ್ರಮದ ಸಾಕ್ಷಿಗೆ ಓ ಮಳೆ ಬಿಲ್ಲೆ ನೀನೇ ಸಾಕ್ಷಿಯಾಗಿ ನಿಂತೆ ಅಂತ ಹೇಳ್ತಾ ಇರುವಂತಹ ಗೀತೆ ಇದು. ಕರ್ಪೂರದ ಗೊಂಬೆ ಚಿತ್ರದ್ದು. ಚಿತ್ರ ಹಾಗೂ ಎಸ್ ನಾರಾಯಣ್ ಚಿತ್ರ ಅವರೊಂದಿಗೆ ಮನು ಅವರು ಹಾಡಿದ್ದಾರೆ. ಎಸ್ ನಾರಾಯಣ್ ಅವರ ಹಾಡಿಗೆ ಹಂಸಲೇಖ ಸಂಗೀತವನ್ನು ನೀಡಿದ್ದಾರೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ನನ್ನ ಬಾಳು ನಿನಗಾಗಿ, ತನು ಮನ ನಿನಗಾಗಿ, ನಿನ್ನೊಂದಿಗೆ ನನ್ನ ಬಾಳು, ನನ್ನೊಂದಿಗೆ ನಿನ್ನ ಬಾಳು, ಇರಬೇಕಾದರೆ ನೀನು ನನ್ನ ಜೊತೆ ಇರಲೇಬೇಕು. ಯಾರು ಅಂತೀರಾ, ಎಲೈ ಪ್ರೀತಿಯೇ ಅಂತ ಹೇಳ್ತಾ ಇದೆ ಈ ಹಾಡು. ಮನಸ್ಸು ಮೌನವಾಯಿತು ನಿನ್ನಿಂದ, ಹೃದಯದ ರಾಯಭಾರಿಯ

ಅದೇ ನೀನೇ ಎಲೈ ಪ್ರೀತಿಯೇ. ಸಾಗರದಲ್ಲಿ ಹುಣ್ಣಿಮೆ ಚಿಮ್ಮೋದು ಕೂಡ ನಿನ್ನಿಂದ, ನಿನ್ನ ಸ್ಪರ್ಶಕ್ಕೆ ಅಧರಗಳು ಅದರೋದು ಕೂಡ ನಿನ್ನಿಂದ. ನೀನೇ ಎಲ್ಲದಕ್ಕೂ ಕಾರಣ ಎಲೈ ಪ್ರೀತಿಯೇ ಅಂತ ಹೇಳ್ತಾ ಇರುವಂತಹ ಈ ಹಾಡು ಭಾವಭಾವಮಯದ ಚಿತ್ರದ್ದು. ಸೋನು ನಿಗಮ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿ ಬಂದಂತಹ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಗಾನಗಂಗೆಯಲ್ಲಿ ಇದುವರೆಗೆ ಆಯ್ದ ಕೆಲವು ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೇಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳು. ಸಾಜನ್ ಬಿನಾ ಸುಹಾಗನ್ ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಇಂಡಿವರವರ ಸಾಹಿತ್ಯಕ್ಕೆ ಉಷಾ ಖನ್ನಾ ಸಂಗೀತವನ್ನು ನೀಡಿದ್ದಾರೆ, ಹಾಡಿದ್ದಾರೆ ಕೆಜೆ ಯೇಸುದಾಸ್.

ಹೀಗಿದೆ ಆಹುತಿ ಚಿತ್ರದ್ದು. ಹಾಡಿರುವ ಕಲಾವಿದರು ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಹಾಗೂ ಮುಖೇಶ್. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ರಾಗ ಜೋಡಣೆ ಮಾಡಿದ್ದಾರೆ.

ಜಬ್ ಜಬ್ ಫೂಲ್ ಖಿಲೆ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಮೊಹಮ್ಮದ್ ರಫಿ. ಈ ಗೀತೆ ಆನಂದ್ ಭಕ್ಷಿಯವರದ್ದು. ಸಂಗೀತ ನೀಡಿರುವಂತಹ ಸಂಗೀತ ನಿರ್ದೇಶಕರು ಕಲ್ಯಾಣ್ ಜಿ ಆನಂದ್ ಜಿ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಇವುಗಳ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಗೀತೆ ಗುಲ್ಶನ್ ಬಾಬರಾ ಅವರದ್ದಾಗಿತ್ತು. ಆರ್ ಡಿ ಮನ್ಮನ್ ಅವರ ಸಂಗೀತವಿದ್ದಂತಹ ಈ ಹಾಡು ಕಸ್ಮೆ ವಾದೆ ಚಿತ್ರದಿಂದ ಆಯ್ದುಕೊಂಡಿತ್ತು. ಈ ಗೀತೆಯೊಂದಿಗೆ ಇಂದಿನ ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 11:50. ಮುಂದಿನ ಕಾರ್ಯಕ್ರಮ ಇದು. ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು.

ಸುಭಾಷ್ ಶಾಸ್ತ್ರಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಪೋತಿ ನರಸಿಂಹಾಚಾರ್ ವಿರಚಿತ ಈ ಗೀತೆಯನ್ನ ದೊರೆಸ್ವಾಮಿ ಅಯ್ಯಂಗಾರ್ ಹಾಗೂ ಎಸ್ ಕೃಷ್ಣಮೂರ್ತಿ ಸಂಗೀತಕ್ಕೆ ಅಳವಡಿಸಿದ್ದಾರೆ. ಹಾಡಿದ್ದಾರೆ ಶ್ರೀರಂಗಂ ಗೋಪಾಲರತ್ನಂ.

ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಟಿ ಜಿ ಲಿಂಗಪ್ಪ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಈ ಗೀತೆ ಆಗಿತ್ತು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ ಇದರಲ್ಲಿತ್ತು. ತುಂಬಿದ ಕೊಡ ಚಿತ್ರದ ಗೀತೆಯನ್ನು ಇದೀಗ ಕೇಳೋಣ. ಎಸ್ ಜಾನಕಿ ಹಾಡಿದ್ದಾರೆ. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಜಿ ಕೆ ವೆಂಕಟೇಶ್ ಸ್ವರಕಲ್ಪನೆ ಮಾಡಿದ್ದಾರೆ.

ಬಲೆ ಭಾಸ್ಕರ ಚಿತ್ರದ ತಾಯಿದೆ ಗೀತೆಯನ್ನ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನ ಬರೆದಿದ್ರು ಜಿ ಉದಯ್ ಶಂಕರ್. ಸತ್ಯಂ ಅವರ ಸಂಗೀತ ಇದರಲ್ಲಿ ಇತ್ತು. ಇನ್ನು ಮುಂದೆ ಪ್ರಸಾರ ಆಗ್ತಾ ಇರುವಂತಹ ಗೀತೆಯನ್ನ ಕೇಳೋಣ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಕೆಸರಿನ ಕಮಲ ಚಿತ್ರದ್ದು. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

0: ಶ್ರೀ ಪುರಂದರ ದಾಸರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪುರಂದರದಾಸರ ಈ ರಚನೆಯನ್ನು ಸಿ ಎನ್ ಪಾಂಡುರಂಗ ಅವರು ಸಂಗೀತಕ್ಕೆ ಅಳವಡಿಸಿದ್ರು. ಹಾಡಿನಂತಹ ಕಲಾವಿದರು ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಹಾಗೂ ಪಿ ಲೀಲಾ. ಮುಂದಿನ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಹಾಡು ಇದು. ಇದು ಲಕ್ಷ್ಮೀ ಸರಸ್ವತಿ ಚಿತ್ರದಿಂದ ಆಯ್ದಿದೆ. ಟಿ ಉದಯಶಂಕರ್ ಅವರ ಹಾಡಿಗೆ ವಿಜಯ್ ಭಾಸ್ಕರ್ ಸ್ವರ ಸಂಯೋಜನೆ ಮಾಡಿದ್ದಾರೆ.
1: Cheers.

0: ಸವಿನೆನಪು. ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತಿವೆ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
0: ಸವಿನೆನಪು. ಇದರಲ್ಲಿ ಇನ್ನು ಮುಂದೆ ಕೇಳೋಣ ಜಗ ಮೆಚ್ಚಿದ ಮಗ ಚಿತ್ರದ ಗೀತೆಯನ್ನು. ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಗೆ ಸತ್ಯಂ ಅವರ ಸಂಗೀತವಿದೆ.

ಸಾಕ್ಷಾತ್ಕಾರ ಚಿತ್ರದಿಂದ ಆಯ್ದ ಗೀತೆ ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ರಚನೆ ಇದು. ಎಂ ರಂಗರಾವ್ ರಾಗ ಸಂಯೋಜನೆ ಮಾಡಿದ್ದಾರೆ.

0: ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

0: ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡ ನಿನ್ನೆ ಹೋಗು.

ನಮ್ಮ ಮನೆಯ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಎಸ್ ಜಾನಕಿ ಹಾಗೂ ಕೆಜೆ ಯೇಸುದಾಸ್. ಸೂರಟ್ ಅಶ್ವಥ್ ಅವರ ಗೀತ ರಚನೆ ಇದು, ಉಪೇಂದ್ರ ಕುಮಾರ್ ಅವರ ಸಂಗೀತ. ಶುಭಮಂಗಳ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರ ಕಂಠದಲ್ಲಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಗೀತ ರಚನೆ ಇದು, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕರ್ನಾಟಕದ ಪ್ರಗತಿ ಮತ್ತು ವಾಸ್ತವಿಕ ಪರಿಣಾಮಗಳ ಕುರಿತು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೊಸದಿಲ್ಲಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಮುಂದಿನ 16ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಯೋಜನೆಯಡಿ ಮತ್ತಷ್ಟು ಸುಧಾರಣಾ ಕ್ರಮಗಳನ್ನು ಅಳವಡಿಸಲು ಸಚಿವರು ಸೂಚಿಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ತಂಡ ಪ್ರವಾಸ ಮಾಡುತ್ತಿದೆ. ಸರ್ಕಾರ ಘೋಷಿಸಿರುವ 2500 ರೂಪಾಯಿ ಪರಿಹಾರ ರೈತರಿಗೆ ತಲುಪಿಲ್ಲ. ಜನರು ಗ್ರಾಮಗಳನ್ನು ತೊರೆದು ಗುಳೆ ಹೋಗುತ್ತಿದ್ದಾರೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲಿನ ದರ ಏರಿಕೆ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕದೆ ರೈತರಿಗೆ ಕೊಡುವ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಬೇಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತಾಗಿದೆ. ಹಿಂಸಾಚಾರ ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರಿನ ವೆಂಕಾವಧೂತರ ದೇವಸ್ಥಾನದ ಆವರಣದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ 5 ದಿನಗಳ ರಾಜ್ಯಪಾಲರ ಪುರಸ್ಕಾರ ಪರೀಕ್ಷಾ ಶಿಬಿರ ಮುಕ್ತಾಯಗೊಂಡಿದೆ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ 35 ಶಾಲೆಗಳ 365 ಮಕ್ಕಳು ಪಾಲ್ಗೊಂಡಿದ್ದರು. ತರಬೇತಿ ಜೊತೆಗೆ ಮೌಖಿಕ ಮತ್ತು ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಯಿತು. ಮಕ್ಕಳಿಗೆ ಸೇವಾ ಮನೋಭಾವ ಬೆಳೆಸುವುದು, ದೈಹಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕವಾದ ಮನೋಸ್ಥೈರ್ಯ ತುಂಬಿ ಸ್ವಾವಲಂಬಿಗಳನ್ನಾಗಿ, ಉತ್ತಮ ಮತ್ತು ಜವಾಬ್ದಾರಿ ಪ್ರಜೆಯನ್ನಾಗಿ ಮಾಡುವುದು ಈ ಶಿಬಿರದ ಉದ್ದೇಶವಾಗಿತ್ತು. ಎನ್ಪಿಎಸ್ ದಿವಸ್ 2026 ಅಭಿಯಾನದ ಅಂಗವಾಗಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಹಾಗೂ ಆರ್ಥಿಕವಾಗಿ ಸುರಕ್ಷಿತ ಭವಿಷ್ಯಕ್ಕಾಗಿ ಪಿಂಚಣಿ ಯೋಜನೆಯ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಎನ್ಪಿಎಸ್ ಸಂಜಯ ಯಾತ್ರೆ ನಾಳೆ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಲಿದೆ. ದೇಶಾದ್ಯಂತ ಪಿಂಚಣಿ ಜಾಗೃತಿ ಉದ್ದೇಶದಿಂದ ಹೊಸದಿಲ್ಲಿಯಲ್ಲಿ ಎನ್ಪಿಎಸ್ ಸಂಜಯ ಯಾತ್ರೆಗೆ ಚಾಲನೆ ನೀಡಲಾಗಿದ್ದು ರಾಜ್ಯದಲ್ಲಿ ಈ ತಿಂಗಳ 15ನೇ ತಾರೀಖಿನವರೆಗೆ ವಿವಿಧ ನಗರಗಳು ಹಾಗೂ ಜಿಲ್ಲೆಗಳಲ್ಲಿ ಯಾತ್ರೆ ಸಂಚರಿಸಲಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಜಗನ್ನಾಥ್ ಹಲಮಡಿಗಿ ಹಾಗೂ ವೆಂಕಟೇಶ್ ಅವರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ಮಕ್ಕಳ ರಕ್ಷಣಾ ನೀತಿ ತಯಾರಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. 18 ವರ್ಷದೊಳಗಿನ ಮಕ್ಕಳ ರಕ್ಷಣೆ, ಮಕ್ಕಳ ಹಕ್ಕುಗಳ ಸಂರಕ್ಷಣೆ, ಬಾಲ್ಯ ವಿವಾಹ ತಡೆ ಹಾಗೂ ಪೋಕ್ಸೋ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಸಮನ್ವಯತೆಯನ್ನು ಬಲಪಡಿಸಲು ಸದಸ್ಯರು ಒತ್ತು ನೀಡುವಂತೆ ನಿರ್ದೇಶಿಸಿದರು. ವಿಪಿಜಿರಾಮ್ಜಿಯಡಿ ಕೈಗೊಳ್ಳಬಹುದಾದ 375 ಬಗೆಯ ಕಾಮಗಾರಿಗಳ ಬಗ್ಗೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಅಧಿಸೂಚನೆ

0: ಸೂಚನೆ ಹೊರಡಿಸಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲಿದೆ ಎಂದು ಇಲಾಖೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸಾಮಾಜಿಕ ಬೆಂಬಲ ವ್ಯಕ್ತಪಡಿಸಲು ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಬಿಯಾಂಡ್ ದಿ ಸ್ಕಾರ್ ಕಾರ್ಯಾಗಾರಕ್ಕೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಡಿ ಮಹಾವರ್ಕರ್ ಚಾಲನೆ ನೀಡಿದರು. ಬೆಂಗಳೂರಿನ ನಾಯಂಡಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಒಂದೇ ಕುಟುಂಬದ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೇಶದ ರಾಷ್ಟೀಯ ಟೆಲಿ ಮೆಡಿಸಿನ್ ಸೇವೆ ಈ ಸಂಜೀವಿನಿ 50 ಕೋಟಿ ದೂರವಾಣಿ ಸಮಾಲೋಚನೆಗಳನ್ನು ದಾಟಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ.

0: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಾನಸ ವಿಜಯ್ ಕೈಂತಜೆ ಇವರಿಂದ ಕವನ ವಾಚನ.
1: ಕವನದ ಶೀರ್ಷಿಕೆ ಅಯೋಧ್ಯ ರಾಮ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಬಾಳೆಲ್ಲ ಪಾಪವ ಕಳೆದು ಪಾವನ ಪಠಿಸಲು ರಾಮನ ಸ್ಮರಣೆಯನು. ಬಾಳೆಲ್ಲ ಪಾಪವ ಕಳೆದು ಪಾವನ ಪಠಿಸಲು ರಾಮನ ಸ್ಮರಣೆಯನು. ತ್ರೇತಾಯುಗದಿ ವೃದ್ಧನ ಶಾಪಕ್ಕೆ ಮಮ್ಮಲ ಮರುಗಿದ ದಶರಥನು. ವರವಾಯಿತು ಇತ್ತಿಹ ಶಾಪವು ಹಡೆಯಲು ರಾಣಿರು ಅಂದು ಮಕ್ಕಳನು. ರಘುಕುಲ ತಿಲಕ ಕೋದಂಡರಾಮ ಭೇದಿಸಿಬಿಟ್ಟನು ಶಿವಧನುಸ. ಸೀತೆಯ ವರಿಸಿದ ಕೌಸಲ್ಯರಾಮ ತಪ್ಪದು ದೈವಿಚ್ಛೆ ವನವಾಸ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಮಾಯಾ ಜಿಂಕೆಯ ಮೋಡಿಗೆ ಸಿಲುಕಿಸಿ ಸೀತೆಯ ಕದ್ದನು ಲಂಕೇಶ್ವರ. ಹುಡುಕಲು ಪತ್ನಿಯ ಲಕ್ಷ್ಮಣನೊಂದಿಗೆ ಸಿಕ್ಕಿದ ವಾನರ ಅವತಾರ. ಹನುಮನ ಹೃದಯದಿ ಭಕ್ತಿಯ ದೀಪ ಬೆಳಗಿತು ಸದಾ ರಾಘವಗಾಗಿ. ಮರ್ಕಟ ಸೇನೆ ಕಟ್ಟಿತು ಸೇತುವೆ ಜಾಹ್ನವಿ ಹುಡುಕುವ ಸಲುವಾಗಿ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ರಾವಣ ದಮನ ವಿಭೀಷಣ ಪೋಷಣ ನೀಗುತ ಅಹಲ್ಯೆಯ ಶಾಪವನು. ಶಬರಿಯ ಪ್ರೀತಿ ತುಂಬುತ ಶಕ್ತಿ ತಲುಪಿದ ಗೌತಮ ಅಯೋಧ್ಯೆಯನು. ಜಗಹಿತಾರ್ಥಿ ಧರ್ಮ ಪುರುಷ ಸೀತಾರಾಮ ಚಿನ್ನಿಗ. ಸುಂದರಾಂಗ ಮನುಜ ಶ್ರೇಷ್ಠ ಪೂಜೆಗೊಳ್ಳುವ ಯುಗಯುಗ. ಭರತ ಕಂಡ ಧನ್ಯ ಶ್ರೇಷ್ಠ ತುಂಬಿ ಬಕುತರಾದರ. ಭಕ್ತಿಭಾವದಿಂದ ಭರದಿ ಕಟ್ಟಿ ರಾಮ ಮಂದಿರ. ಕವನದ ಶೀರ್ಷಿಕೆ ಭರತಮಾತೆಯ ವೀರಪುತ್ರರು. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತಮಾತೆಯ ಶೂರಪುತ್ರರೇ. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತಮಾತೆಯ ಶೂರಪುತ್ರರೇ. ಬದುಕುವ ಪರಿ ಬೇರೆಯೇ ಬದುಕಿನ ಗುರಿ ಒಂದೇ ರಕ್ಷಣೆ ನಮ್ಮ ರಕ್ಷಣೆ. ಮಳೆಯೇ ಇರಲಿ ಚಳಿಯೇ ಇರಲಿ ಬಿಸಿಲೇರಿ ಬರಲಿ ಹೇಗೇ ಇರಲಿ ಮನೆಯ ತೊರೆದು ಹೋರಾಟ ಮನದಲ್ಲಿ. ಮಳೆಯೇ ಇರಲಿ ಚಳಿಯೇ ಇರಲಿ ಬಿಸಿಲೇರಿ ಬರಲಿ ಹೇಗೇ ಇರಲಿ ಮನೆಯ ತೊರೆದು ಹೋರಾಟ ಮನದಲ್ಲಿ. ಶಾಂತಿ ಮಂತ್ರ ಯುದ್ಧ ತಂತ್ರ ಕರ್ತವ್ಯದ ಜೊತೆಯಲ್ಲಿ ಬದುಕುವಿರಿ ನೀವು ನಮ್ಮ ಕಲ್ಪನೆಗೂ ಮೀರುತ್ತಲಿ. ದೇಶ ಕಾಯುವ ವೀರರೇ ನಮ್ಮೊಳಗಿನ ಧೀರರೇ ಭರತ ಮಾತೆಯ ಶೂರಪುತ್ರರೇ. ಮೈಯೆಲ್ಲ ಕಣ್ಣಾಗಿರಲು ಭಯವಿಲ್ಲ ಮನದಲ್ಲಿ ದೇಶ ಪ್ರೇಮ ಮೊಳಗುತ್ತಿರಲು ಸೈನಿಕರ ಎದೆಯಲಿ. ಮೈಯೆಲ್ಲ ಕಣ್ಣಾಗಿರಲು ಭಯವಿಲ್ಲ ಮನದಲ್ಲಿ ದೇಶ ಪ್ರೇಮ ಮೊಳಗುತ್ತಿರಲು ಸೈನಿಕರ ಎದೆಯಲಿ. ಹೋರಾಡುವ ಛಲವಿರಲು ಸಾವೇ ಕಣ್ಣೆದುರಲಿ ತ್ಯಾಗ ಬಲಿ ದಾನಗಳ ಬಂಧನದ ಸುಳಿಯಲಿ.

ಆಗ ಬಲಿದಾನಗಳ ಬಂಧನದ ಸುಳಿಯಲಿ. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತ ಮಾತೆಯ ಶೂರ ಪುತ್ರರೇ, ಹಗಲು ಇರುಳು ಪರಿವೆಯಿಲ್ಲ, ಕರ್ತವ್ಯದ ಹೊರೆ ಇರಲು, ಕಾನೂನಿನ ಪರಿಧಿಯಲ್ಲಿ ರಕ್ಷಣೆಯನ್ನು ಮಾಡುತ್ತಿರಲು, ಹಗಲು ಇರುಳು ಪರಿವೆಯಿಲ್ಲ, ಕರ್ತವ್ಯದ ಹೊರೆ ಇರಲು, ಕಾನೂನಿನ ಪರಿಧಿಯಲ್ಲಿ ರಕ್ಷಣೆಯನ್ನು ಮಾಡುತ್ತಿರಲು. ದುಷ್ಟರ ದಮನಕ್ಕಾಗಿ ಬೇಕು ಸಮಯ ಪಾಲನೆಗಳು, ನಾಡ ಜನರ ಶಾಂತಿಗಾಗಿ ದುಡಿದ ನಿಮಗೆ ನಮನಗಳು, ನಾಡ ಜನರ ಶಾಂತಿಗಾಗಿ ದುಡಿವ ನಿಮಗೆ ನಮನಗಳು. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತ ಮಾತೆಯ ಶೂರ ಪುತ್ರರೇ, ಬದುಕುವ ಪರಿ ಬೇರೆಯೇ, ಬದುಕಿನ ಗುರಿ ಒಂದೇ, ರಕ್ಷಣೆ ನಮ್ಮ ರಕ್ಷಣೆ. ಕವನದ ಶೀರ್ಷಿಕೆ ನನ್ನ ಪ್ರೇಮಲೋಕ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಕೂಡಿಟ್ಟಿರುವೆ ಇತ್ತ ಮುತ್ತುಗಳ ಬಣವೆ, ಬೇರೇನೂ ಕೇಳೆನು, ನೀನೇ ನನ್ನ ಒಡವೆ. ಹುಸಿ ಮುನಿಸು ತೋರಲು ನನಗೇಕೋ ಇಷ್ಟ, ಬಳಿಯಲಿದ್ದು ಕಾಡುವಾಗ ನನಗೆಲ್ಲಿಯ ನಷ್ಟ. ಬಿಸಿಯುಸಿರು ತಾಕಲು ಅರಿತೆ ಪ್ರೇಮ ಭಾಷೆ, ನಿನ್ನ ಸ್ಪರ್ಶಕ್ಕೆ ಏರುತ್ತಲಿದೆ ನನ್ನೊಳಗಿನ ನಶೆ. ಹೃದಯ ತಂತಿ ಮೀಟಿದಾಗ ಹೊಮ್ಮಿದೆ ಈ ರಾಗ, ಕನಸಲೂ ಕಾಣುವುದು ನಿನ್ನ ನಗುಹೊತ್ತ ಮೊಗ. ಸುತ್ತಮುತ್ತ ಸುಳಿದಾಡಲು ಇದುವೇ ನನ್ನ ಪ್ರೇಮಲೋಕ, ಜೊತೆ ಸಾಗಲು ಬದುಕೆಂದಿಗೂ ಒಲವಿನ ಪಾಕ. ಭಾವ ಬಂಧುವೆ ನಿನ್ನ ಸವಿ ಸಾಂಗತ್ಯವೇ ಉಸಿರು, ಸೋಕುತಿರಲು ಒಲವ ಕಾವ್ಯ ಅಂತರಂಗ ಹಸಿರು. ಆಲಿಸೊಮ್ಮೆ ತನು ಮನದ ಒಡೆಯ ನೀನೇ ಧಣಿ, ಎಂದಿಗೂ ನಿನಗೆ ನಿನ್ನ ಪ್ರೀತಿಗೆ ನಾರುಣಿ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಕವನದ ಶೀರ್ಷಿಕೆ ಮೌನ ತರಂಗ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಕಣ್ಣೀರ ಹಿಡಿದಿಡುವ ತಡೆಗೋಡೆ ಶರಣಾಗಿ ಸೋಲ ಅಪ್ಪುತ್ತಿವೆ. ಕಣ್ಣೀರ ಹಿಡಿದಿಡುವ ತಡೆಗೋಡೆ ಶರಣಾಗಿ ಸೋಲ ಅಪ್ಪುತ್ತಿವೆ. ಬರೆದ ಸಾಲುಗಳೆಲ್ಲ ಏಕೋ ವಿರಹಿಯಂತೆ ಕುಂತಿವೆ. ಭಾವ ಹೊಸೆದು ಬೆಳೆದ ಕನಸು ಸ್ತಬ್ಧವಾಗಿ ಮಲಗಿವೆ. ಬರೆದ ಸಾಲುಗಳೆಲ್ಲ ಏಕೋ ವಿರಹಿಯಂತೆ ಕುಂತಿವೆ. ಭಾವ ಹೊಸೆದು ಬೆಳೆದ ಕನಸು ಸ್ತಬ್ಧವಾಗಿ ಮಲಗಿವೆ. ಮನದಾಳದ ಬೆಂಕಿಯ ಮಳೆ ನೆಲವ ಸೋಕ ಹೊರಟಿವೆ. ಕೇಳಬೇಕು ಮನದಲ್ಲೊಮ್ಮೆ ಏಕೆ ಹೀಗೆ ಸೋಲುತ್ತಿರುವೆ. ಮನದಾಳದ ಬೆಂಕಿಯ ಮಳೆ ನೆಲವ ಸೋಕ್ಯ ಹೊರಟಿವೆ. ಕೇಳಬೇಕು ಮನದಲ್ಲೊಮ್ಮೆ ಏಕೆ ಹೀಗೆ ಸೋಲುತ್ತಿರುವೆ. ನೋವ ರಾಗ ಚುಚ್ಚುವ ಹಿಮ್ಮೇಳ ಮೀಟಿದ ಸ್ವರವೆಲ್ಲ ಅಪಶ್ರುತಿ. ನೋವ ರಾಗ ಚುಚ್ಚುವ ಹಿಮ್ಮೇಳ ಮೀಟಿದ ಸ್ವರವೆಲ್ಲ ಅಪಶ್ರುತಿ. ಮೌನ ತರಂಗ ಬಡಿದೆಬ್ಬಿಸಿದೆ ನನ್ನೊಳಗಿನ ಆತ್ಮ ಜಾಗೃತಿ. ಮೌನ ತರಂಗ ಬಡಿದೆಬ್ಬಿಸಿದೆ ನನ್ನೊಳಗಿನ ಆತ್ಮ ಜಾಗೃತಿ. ಹೊಸತು ಚಿಗುರು ಮತ್ತೆ ಮೂಡಿ ಭರವಸೆಯ ಬೆಳೆಸಿದೆ. ಹೊಸತು ಚಿಗುರು ಮತ್ತೆ ಮೂಡಿ ಭರವಸೆಯ ಬೆಳೆಸಿದೆ. ನೋವ ಒದ್ದು ನಗುವ ಹೊದ್ದು ಮುನ್ನಡೆಯಬೇಕೆನಿಸಿದೆ. ನೋವ ಒದ್ದು ನಗುವ ಹೊದ್ದು ಮುನ್ನಡೆಯಬೇಕೆನಿಸಿದೆ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಕವನದ ಶೀರ್ಷಿಕೆ ನನ್ನ ತಂಗಿ. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ತೊಡಲು ಬೇಕು ನನ್ನ ಅಂಗಿ ಅವಳ ಅಂಗಿಯಾರಿಗೆ. ತೊಡಲು ಬೇಕು ನನ್ನ ಅಂಗಿ ಅವಳ ಅಂಗಿಯಾರಿಗೆ. ಕೇಳಲವಳು ಹೇಳುವಳು ಅದೆಲ್ಲ ನನ್ನ ಅಣ್ಣನಿಗೆ. ಕೇಳಲವಳು ಹೇಳುವಳು ಅದೆಲ್ಲವೂ ನನ್ನ ಅಣ್ಣನಿಗೆ. ಬರಿಗಾಲಲಿ ನಡೆವ ಅವಳ ಚಪ್ಪಲೆಂದು ಕೈಯಲಿ. ಬರಿಗಾಲಲಿ ನಡೆವ ಅವಳ ಚಪ್ಪಲು ಎಂದು ಕೈಯಲಿ. ಕಲ್ಲು ಚುಚ್ಚಿ ನೋವು ಬಂದು ತುಂಬ ನೀರು ಕಣ್ಣಲಿ. ಕಲ್ಲು ಚುಚ್ಚಿ ನೋವು ಬಂದು ತುಂಬ ನೀರು ಕಣ್ಣಲಿ.
ಪಾಪ ಎನಿಸಿ ಕರುಣೆ ತೋರಿ

0: ಈಗೀಗ ಸುರಿಯುವ ಮಳೆಯಂತೆ ಯಾವುದೋ ಕ್ಷಣದಲ್ಲಿ ಬಂದು ಕಣ್ಣಂಚನ್ನು ಒದ್ದೆ ಮಾಡುವ ಮಾಯೆಯಂತೆ ಯಾವುದೋ ಕ್ಷಣದಲ್ಲಿ ಬಂದು ಕಣ್ಣಂಚನ್ನು ಒದ್ದೆ ಮಾಡುವ ಮಾಯೆಯಂತೆ ಆಗಲೋ ಈಗಲೋ ನೆನಪಿನ ಮಳೆ ಬರುವ ಮುನ್ಸೂಚನೆ ಇದೆಯಂತೆ ಆಗಲೋ ಈಗಲೋ ನೆನಪಿನ ಮಳೆ ಬರುವ ಮುನ್ಸೂಚನೆ ಇದೆಯಂತೆ ಮನದ ಹವಾಮಾನ ಇಲಾಖೆ ನೀಡುತ್ತಿದೆ ಪದೇ ಪದೇ ಎಚ್ಚರಿಕೆ ಗಂಟೆ ಮನದ ಹವಾಮಾನ ಇಲಾಖೆ ನೀಡುತ್ತಿದೆ ಪದೇ ಪದೇ ಎಚ್ಚರಿಕೆ ಗಂಟೆ ಆಗಸದಿ ಮೂಡಿ ಬಂದ ಹನಿಗಳೆಲ್ಲ ಓಡಿ ಬಂದವು ಜಿತ್ತಿಗೆ ಬಿದ್ದಂತೆ ಆಗಸದಿ ಮೂಡಿ ಬಂದ ಹನಿಗಳೆಲ್ಲ ಓಡಿ ಬಂದವು ಜಿತ್ತಿಗೆ ಬಿದ್ದಂತೆ ನೆನಪುಗಳೂ ಹಾಗೆ ಬೇಡವೆಂದರೂ ಬಂದು ಬಿಡುವವು ಕತೆ ಕೇಳುವ ಮಗುವಂತೆ ನೆನಪುಗಳೂ ಹಾಗೆ ಬೇಡವೆಂದರೂ ಬಂದು ಬಿಡುವವು ಕತೆ ಕೇಳುವ ಮಗುವಂತೆ ಸಮಯವನ್ನೇ ಮರೆಸುವ ನೆನಪಿನ ಮಳೆ ಎಂದಿಗೂ ಜೀವ ನದಿಯಂತೆ ಸಮಯವನೇ ಮರೆಸುವ ನೆನಪಿನ ಮಳೆ ಎಂದಿಗೂ ಜೀವ ನದಿಯಂತೆ ಮತ್ತೆ ಮತ್ತೆ ಸುರಿದು ಹರಿದು ಬಿಡಲಿ ಕಹಿ ನೆನಪನ್ನೂ ಮರೆಸಿ ಬಿಡುವಂತೆ ಮತ್ತೆ ಮತ್ತೆ ಸುರಿದು ಹರಿದು ಬಿಡಲಿ ಕಹಿ ನೆನಪನ್ನೂ ಮರೆಸಿ ಬಿಡುವಂತೆ
1: ಇದುವರೆಗೆ ಮಾನಸ ವಿಜಯ್ ಕೈಂತಜೆ ಇವರಿಂದ ಕವನ ವಾಚನ ಕೇಳಿದಿರಿ ಈಗ ಕೇಳಿ ಕಥೆ ಕಾದಿದೆ ಕನಸೊಂದು ಬರೆದು ಪ್ರಸ್ತುತಪಡಿಸುತ್ತಾರೆ ಕುಂದಾಪುರದ ಸುಜಾತ ಸದಾರಾಮ
2: ಬೆಳಗು ಹಿತವಾಗಿತ್ತು ಹತ್ತಾರು ಹಕ್ಕಿಗಳು ಒಟ್ಟಾಗಿ ಚಿಲಿಪಿಲಿ ಗುಟ್ಟುತ್ತಿದ್ದವು ತಮ್ಮ ಸಂಕೇತ್ ಕಾಲೋನಿಯಲ್ಲಿಷ್ಟು ಮರಗಳಿನ್ನೂ ಉಳಿದುಕೊಂಡಿವೆ ಫರ್ಲಾಂಗುಗಳ ಅಂತರದಲ್ಲಿ ಬಹುಮಹಡಿ ಕಟ್ಟಡಗಳು ಸಾಲಾಗಿ ಶಿಸ್ತಿನ ಸಿಪಾಯಿಗಳಂತೆ ನಿಂತಿದ್ದವು ಸುಚರಿತ ಮದುವೆಯಾಗಿ ಮುಂಬಯಿಯ ಈ ಕಾಲೋನಿಗೆ ಬಂದಾಗ ಸಮೀಪದಲ್ಲೇ ಇಷ್ಟು ದೊಡ್ಡ ಗುಡ್ಡ ಹಸಿರು ತುಂಬಿದ ಮರಗಳನ್ನು ನೋಡಿ ಎಷ್ಟು ಸಂಭ್ರಮ ಪಟ್ಟಿದ್ದಳು ಮಳೆ ಜೋರಾಗಿ ಬರುವಾಗ ರೈನ್ಕೋಟ್ ಧರಿಸಿ ಚಂದನ್ ಜೊತೆ ಜಾರುತ್ತಿದ್ದ ಗುಡ್ಡದ ಮೈಯನ್ನೇರಿ ನೆತ್ತಿಯಲ್ಲಿ ಕುಳಿತು ಮಳೆಯ ಇರುಚಲಿಗೆ ಮೈಯನ್ನೊಡ್ಡುವುದರಲ್ಲಿ ಎಂತಹ ಮಜವಿತ್ತು ಮಕ್ಕಳಾದ ನಂತರ ಎಲ್ಲರೂ ಜೊತೆಯಲ್ಲಿ ಗುಡ್ಡವೇರುತ್ತಿದ್ದರು ಬೆಳಿಗ್ಗೆಯ ಉಪಹಾರ ತಯಾರಿಸುತ್ತಾ ಸುಚರಿತ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು ಚಂದನ್ ದಿನವೂ ಬೆಳಿಗ್ಗೆ ಗೆಳೆಯ ದೀಪಕ್ ಶಹಾನ ಜೊತೆ ವಾಕಿಂಗ್ ಮಾಡುತ್ತಿದ್ದ ತಿಂಡಿ ಎಂದರೆ ಮಕ್ಕಳಂತೆ ಅವನಿಗೂ ನೂರು ಬಾಯಿ ಚಂದನ್ ಹಸನ್ಮುಖಿಯಾಗಿ ಎಲ್ಲರೊಡನೆ ಬೆರೆಯುವ ಸರಳ ಸಾದಾ ಮನುಷ್ಯ ಪುಟ್ಟ ಮಕ್ಕಳಿಬ್ಬರನ್ನು ಗ್ರೌಂಡ್ ಫ್ಲೋರಿನಲ್ಲಿರುವ ಮೃಣಾಲಿನಿ ತಾಯಿಯ ಬಳಿ ಬಿಟ್ಟು ರೈಲ್ವೆ ನಿಲ್ದಾಣ ಸೇರಲು 7 ಗಂಟೆಗೆ ಸಿಟಿ ಬಸ್ ಹಿಡಿಯಬೇಕು ಸುಚರಿತ ಆಕೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅಷ್ಟು ನೆಮ್ಮದಿ ಪೋಖ್ರನ್ ರೋಡ್ ನಂಬರ್ 2ರಲ್ಲಿರುವ ಇಲೆಕ್ಟ್ರಿಕಲ್ ಬಿಡಿಭಾಗಗಳನ್ನು ತಯಾರಿಸುವ ಒಂದು ಕಂಪನಿ SP ಎಂಜಿನಿಯರ್ಸ್ನಲ್ಲಿ ಸುಚರಿತಾಳಿಗೆ ಕೆಲಸ ಸೇಲ್ಸ್ ಪರ್ಚೇಸ್ನ ಅಕೌಂಟ್ಸ್ ನೋಡಿಕೊಳ್ಳುವುದು ಸ್ಯಾಲರಿ ಸ್ಟೇಟ್ಮೆಂಟ್ ತಯಾರು ಮಾಡುವುದು ಚಲನ್ ಬಿಲ್ ರೆಡಿ ಮಾಡುವುದು ಇತ್ಯಾದಿ ಆಕೆಯ ದಿನಚರಿಯಾಗಿತ್ತು ಶೇಟ್ ಮಕ್ಮಲ್ ಲಾಲ್ ಬೆಳಿಗ್ಗೆ ಬಂದು ಮುಖ ತೋರಿಸಿ ಹೋದರೆ ಉಳಿದಂತೆ ವರ್ಕ್ಶಾಪ್ನಲ್ಲಿದ್ದ ಸೂಪರ್ವೈಸರ್ ಕೆಲಸವನ್ನೆಲ್ಲ ಸುಸೂತ್ರವಾಗಿ ನೋಡಿಕೊಳ್ಳುತ್ತಿದ್ದರು ಪ್ರತಿಷ್ಠಿತ ಕಂಪನಿಗಳಿಂದ ಸಾಕಷ್ಟು ಆರ್ಡರ್ಗಳು ಹರಿದು ಬರುತ್ತಿದ್ದವು ಕೆಲಸಗಾರರಿಗೆ ಮೈ ಮುರಿಯುವಷ್ಟು ದುಡಿತ ಸಂಬಳ ಮಾತ್ರ ಅಷ್ಟಕ್ಕಷ್ಟೇ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಹಣ ತೆಗೆಯುವುದೆಂದರಾಗದು ಸುಚರಿತಾಳ ಕೆಲಸದ ಅಚ್ಚುಕಟ್ಟಿನ ಬಗ್ಗೆ ಅವರಿಗೆ ಅಭಿಮಾನವಿದೆ 2-4 ತಿಂಗಳಿಗೊಮ್ಮೆ ಅವಳ ಗಂಡ ಮಕ್ಕಳ ಬಗ್ಗೆ ವಿಚಾರಿಸುತ್ತಾರೆ ತನ್ನ ಷೇರುಗಳ ಹೇರಾಫೇರಿ ರೇಸ್ ಕುದುರೆಗಳ ಪಾಲನೆ ಪೋಷಣೆ ಹೆಂಡತಿಯ ವಿದೇಶಿ ಟೂರ್ಗಳ ಹುಚ್ಚು ಮಗನ ಡ್ರಗ್ ಸೇವನೆಯ ಗೀಳು ಎಂದೆಲ್ಲ ಹರಟುತ್ತಾರೆ ಯಾವುದೇ ದೊಡ್ಡ ತೊಂದರೆಗಳಿಲ್ಲದೆ ಸುಚರಿತ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳು ಚಂದನ್ ಮಾಟುಂಗದಲ್ಲಿರುವ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕನಾಗಿ ದುಡಿಯುತ್ತಿದ್ದ ಅವನ ಬಳಿ ರೈಲು ಗೆಳೆಯರ ದೊಡ್ಡ ದಂಡೇ ಇತ್ತು ಮಾತಿನ ಮಲ್ಲನಿಗೆ ಅವರೆಲ್ಲರೂ ಸಾಥ್ ನೀಡುತ್ತಿದ್ದರು ಮಧ್ಯಾಹ್ನ ಊಟದ ವಿರಾಮದಲ್ಲಿ ಸುಚರಿತಾಳಿಗೆ ಪಕ್ಕನೆ ನೆನಪಾಯಿತು ಮುಂದಿನ ಗುರುವಾರ ಚಂದನ್ನ ಜನ್ಮದಿನ ದಾದರ್ನ ಮಸೀದಿಯ ಪಕ್ಕದಲ್ಲಿರುವ ಡಿಸೋಜಾ ಬುಕ್ಸ್ಟಾಲ್ನಿಂದ ಒಳ್ಳೆಯ ಪುಸ್ತಕ ಖರೀದಿಸಬೇಕು ಸುಚರಿತ ಚಂದನ್ನ ಹುಟ್ಟಿದ ದಿನದಂದು ಪುಸ್ತಕದ ಉಡುಗೊರೆ ನೀಡುವ ಸತ್ಸಂಪ್ರದಾಯವನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಳು ಆರೋಗ್ಯ ಆಹಾರ ವಿಹಾರ ಹವ್ಯಾಸ ಸಂಸ್ಕೃತಿ, ಜೀವ ಜಗತ್ತು ಎಂದೆಲ್ಲ ಒಳ್ಳೆಯ ಪುಸ್ತಕಗಳನ್ನು ಆರಿಸುವುದರಲ್ಲಿ ಅವಳದು

ಎತ್ತಿದ ಕೈ. ಸಂಜೆ ಮಗಳ ಹೋಮ್ವರ್ಕ್ ನೋಡುವಾಗ ಪಲ್ಲವಿ ರಾಗ ತೆಗೆದಿದ್ದಳು. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೇಟಿಂಗ್ ಕ್ಲಾಸಿಗೆ ಸೇರುತ್ತಿದ್ದಾರೆ. ನಾನು, ಪುಟಿ, ನೀನಿನ್ನು ಚಿಕ್ಕವಳು, ಮೊದಲು ಸರಿಯಾಗಿ ಊಟ ತಿಂಡಿ ಸೇವಿಸಿ ಗಟ್ಟಿಯಾಗು, ನಂತರ ಅದೆಲ್ಲ. ನೀನು ಹೀಗೆ ಅಮ್ಮ, ಎಲ್ಲದಕ್ಕೂ ಎಕ್ಸ್ಕ್ಯೂಸಸ್. ನಾನು ಪಪ್ಪನ ಹತ್ತಿರ ಪರ್ಮಿಷನ್ ತೆಗೆದುಕೊಳ್ಳುತ್ತೇನೆ. ಮಗಳು ನೆಗೆಯುತ್ತಾ ತೆರಳಿದ ದಾರಿಯತ್ತಲೇ ನೋಡಿದಳು ಸುಚರಿತ. ಮಕ್ಕಳ ಬೇಕು ಬೇಡಗಳನ್ನು ಪೂರೈಸಲು ತಾನು, ಚಂದನ್ ಎಷ್ಟು ಒದ್ದಾಡುತ್ತಿದ್ದೇವೆ. ಮನೆಯ ಖರ್ಚು ವೆಚ್ಚ, ಶಾಲಾ ಶುಲ್ಕ, ಅತಿಥಿ ಸತ್ಕಾರ, ಅತ್ತ ಇತ್ತ ಹೋಗಿ ಬರುವ ಖರ್ಚು, ಔಷಧೋಪಚಾರ, ಮಧ್ಯಮ ವರ್ಗದವರ ಭವಿಷ್ಯ ಎಲ್ಲಿದೆ? ದಿನಗಳದೆಷ್ಟು ಬೇಗ ಉರುಳಿದವು. ಈಗ ಪವನ್ 12ನೇ ತರಗತಿಯಲ್ಲಿ, ಪಲ್ಲವಿ 9ರಲ್ಲಿ. ಮಹಾನಗರದ ಏಕತಾನತೆಯ ಬದುಕು, ಭವಿಷ್ಯದ ಬಗೆಗಿನ ಭೂತಾಕಾರದ ಚಿಂತೆಯಲ್ಲಿ ಸುಚರಿತಾಳಿಗೆ ಒಮ್ಮೊಮ್ಮೆ ತಾನೆಲ್ಲೋ ಖಾಲಿಯಾಗುತ್ತಿರುವ, ಕಳೆದು ಹೋಗುತ್ತಿರುವ ಅನುಭವವಾಗುತ್ತಿತ್ತು. ಚಂದನ್ ಇತ್ತೀಚೆಗೆ ಹೆಚ್ಚು ಅಂತರ್ಮುಖಿಯಾಗಿರುತ್ತಿದ್ದ. ಪ್ರಕೃತಿ ಪ್ರೇಮಿಯಾದ ಆತನಿಗೆ ಊರಿನ ಮೋಹ ಕಾಡುತ್ತಿತ್ತು. ಅಲ್ಲಿರುವುದು ನನ್ನ ಮನೆ, ಇಲ್ಲಿರುವುದು ಸುಮ್ಮನೆ ಎಂಬ ಅನಿಸಿಕೆ ಬಲವಾಗುತ್ತಿತ್ತು. ಇರುವ 2 ಬೆಡ್ರೂಮ್, ಹಾಲ್, ಕಿಚನ್ನ ಪುಟ್ಟ ಫ್ಲ್ಯಾಟನ್ನು ಸುವ್ಯವಸ್ಥಿತವಾಗಿಟ್ಟುಕೊಂಡು ಮಕ್ಕಳ ಅಧ್ಯಯನದಲ್ಲಿ ಸಹಕರಿಸಿ ವೃತ್ತಿ ಬದುಕನ್ನು ತೂಗಿಸಿಕೊಂಡು ಹೋಗಲು ತಾನು ಹೋರಾಡುತ್ತಿದ್ದರೆ ಆತನದು ದಿವ್ಯ ನಿರ್ಲಕ್ಷ್ಯ. ದುಡಿದು ದುಡಿದು ಸಾಕಾದಾಗ ಒಮ್ಮೊಮ್ಮೆ ರೊಚ್ಚಿಗೇಳುವಂತಾಗುತ್ತಿತ್ತು. ಆದರೆ ಸುಚರಿತಾಳ ಅಪಾರ ತಾಳ್ಮೆ ಜೀವನ ಹಳಿ ತಪ್ಪದಂತೆ ಕಾಯುತ್ತಿತ್ತು. ಎಂತಹ ಬೇಸರವಾದರೂ ವಾರಕ್ಕೊಮ್ಮೆ ವಿಶೇಷ ಅಡುಗೆ ಮಾಡಿ ಬಡಿಸುತ್ತಿದ್ದಳು. ತಿಂಗಳಿಗೊಮ್ಮೆ ಎಲ್ಲರೂ ಸೇರಿ ವಿಹಾರಕ್ಕೆ ಹೋಗುವಂತೆ ನೋಡಿಕೊಳ್ಳುತ್ತಿದ್ದಳು. ಇಂದು ಸುಚರಿತಾ ಚಂದನ್ರ ವಿವಾಹದ ವಾರ್ಷಿಕೋತ್ಸವ. ಈ ದಿನ ಸುಚರಿತಾ ಪಾಲಿಗೆ ಬಹು ಅಮೂಲ್ಯ. ಅಲ್ಲಲ್ಲ, ಮದುವೆಯ ದಿನ ಎಂಬುದಕ್ಕಷ್ಟೇ ಅಲ್ಲ, 21 ವರ್ಷಗಳ ಹಿಂದೆ ತನ್ನ ಬಾಳಿನ ಕಠಿಣ ಪರೀಕ್ಷೆಯೊಂದನ್ನು ಎದುರಿಸಿ ಗೆದ್ದು ಬಂದ ದಿನ ಎಂಬುದಕ್ಕೆ. ಅಂದಿನ ದಿನಗಳ ನೆನಪಿನಾಳಕ್ಕೆ ಇಳಿದರೆ, ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದ ಸುಚರಿತ ದೊಡ್ಡಪ್ಪನ ಮನೆಯಲ್ಲಿದ್ದು ಅದಾಗಷ್ಟೇ ಓದು ಮುಗಿಸಿ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದ್ದ ಸರಳ ನಡಿಗೆಯ ಚುರುಕಿನ ಹುಡುಗಿ. ಮಾರುದ್ದ ಜಡೆ, ಪುಟ್ಟ ತಿಲಕದ ಈ ಶ್ಯಾಮಸುಂದರಿ ಪಕ್ಕದಲ್ಲೇ ಕಾಲೇಜೊಂದರಲ್ಲಿ ಕಲಿಸುತ್ತಿದ್ದ ಚಂದನ್ನ ಹೃದಯಕ್ಕೆ ಲಗ್ಗೆ ಹಾಕಿದ್ದಳು. ಅವಳ ಹೈಲೈಟ್ಸ್ ಎಂದರೆ ಅವಳೆರಡು ಜಿಂಕೆ ಕಣ್ಣುಗಳು. ನೋಡಿದವರನ್ನು ಅರೆಕ್ಷಣ ಅಲ್ಲೇ ಹಿಡಿದಿಡುವ ಚುಂಬಕ ಶಕ್ತಿ ಅವುಗಳಿಗಿತ್ತು. ಆತ ಯಾವ ಗಳಿಗೆಯಲ್ಲಿ ಆಕೆಯ ಮನಸ್ಸಿಗೆ ಕನ್ನ ಹಾಕಿದನು. ಹೃದಯಗಳು ಜೋಡಿ ರಾಗ ಹಾಡತೊಡಗಿದಾಗ ಭಾಷೆ ಪ್ರಾಂತ್ಯಗಳ ಗಡಿಯನ್ನು ಮೀರಿ ಪ್ರೀತಿಯ ಮಳೆ ಸುರಿಸುತ್ತವಲ್ಲವೇ? ವರುಷವಿಡೀ ಈ ಜೋಡಿ ಕನಸುಗಳ ಗೋಪುರ ಕಟ್ಟಿತ್ತು. ಸಮಯ ನೋಡಿ ಮನೆಯವರಿಗೆ ವಿಷಯ ತಿಳಿಸುವ ಎಂದುಕೊಂಡಿದ್ದರು. ಚಂದನ್ನ ತಾಯಿ ತಂದೆ ಕೇರಳದ ಕಣ್ಣೂರಿನಲ್ಲಿದ್ದ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದರು. ಕಲಿಕೆಯಲ್ಲಿ ತುಂಬಾ ಚುರುಕಾಗಿದ್ದ ಅವನ ತಂಗಿ ಮಾಧುರಿ ಪದವಿಯ ನಂತರ ಉಚ್ಚ ಶಿಕ್ಷಣವನ್ನು ಅಮೆರಿಕದಲ್ಲಿ ಪಡೆಯುತ್ತಿದ್ದಳು. ಓದು ಮುಗಿಸಿ ಇನ್ನೇನು ಭಾರತಕ್ಕೆ ಬಂದಳು ಎನ್ನುವಷ್ಟರಲ್ಲಿ ಆ ದಿನ ಗೆಳತಿಯ ಹುಟ್ಟುಹಬ್ಬದ ಸಮಾರಂಭದಿಂದ ಮರಳುವಾಗ ನಡೆದ ಘೋರ ವಾಹನ ಅಪಘಾತದಲ್ಲಿ ಇನ್ನಿಲ್ಲವಾಗಿದ್ದಳು. ಅಂದು ಸುಚರಿತಾಳ ಮನಸ್ಸೇಕೋ ಚಂದನ್ನ ಭೇಟಿಗಾಗಿ ಹಾತೊರೆಯುತ್ತಿತ್ತು. ಆತನಿಗೆ ಫೋನ್ ಮಾಡಿ ಸಂಜೆ ಅಕ್ಷಾ ಬೀಚಿಗೆ ಹೋಗೋಣವೆಂದರೆ ಇಂದು ಕೆಲಸ ಹೆಚ್ಚಿದೆ, ಸಾಧ್ಯವಿಲ್ಲವೇನೋ ಎಂದಿದ್ದ. ಸುಚರಿತಾಳ ಮನಸ್ಸಿಗೇಕೋ ಸಮಾಧಾನವಿದ್ದಿರಲಿಲ್ಲ. ಸಮುದ್ರದ ಅಲೆಗಳು, ಮುಳುಗುವ ಸೂರ್ಯನ ಚೆಲುವು ಶಾಂತಿ ತಂದೀತೆಂದು ಒಬ್ಬಳೆ ಕಡಲಿನ ಕಡೆ ತೆರಳಿದ್ದಳು. ಅಲ್ಲಲ್ಲಿ ಜನರ ಗುಂಪು, ಆಟವಾಡುವ ಮಕ್ಕಳು, ಮರಳಿನ ಮೇಲೆ ನಿಧಾನವಾಗಿ ನಡೆಯುವ ಹಿರಿಯರು, ಅನಾಯಾಸವಾಗಿ ದೂರದಲ್ಲಿ ಚಂದನ್ ಜೊತೆ ಯಾವತ್ತೂ ಕೂರುತ್ತಿದ್ದ ಬಂಡೆಯ ಕಡೆ ಸಾಗಿದ್ದಳು ಸುಚರಿತ. ಅಲ್ಲೊಂದು ಜೋಡಿ ಅದಾಗಲೇ ವಿರಮಿಸಿತ್ತು. ಹಿಂತಿರುಗಬೇಕೆನ್ನುವಷ್ಟರಲ್ಲಿ ಇನ್ನೊಮ್ಮೆ ನೋಡಿದರೆ ಚಂದನ್ ಮತ್ತೊಬ್ಬಳ ಜೊತೆ, ಆಕೆ ನನ್ನ ಬಾಳಿನ ಖಳನಾಯಕಿ. ಸುಚರಿತ ಹತಾಶೆಯಿಂದ ನಲುಗಿದ್ದಳು. ಹೇಗೋ ಸಾವರಿಸಿಕೊಂಡು ಕಾಲೆಳೆಯುತ್ತಾ ಅನತಿ ದೂರದಲ್ಲಿ ಮರಳಿನ ಮೇಲೆ ಕುಸಿದಿದ್ದಳು. ಕ್ಷಣಗಳು ಯುಗವಾದಂತೆ ಭಾಸವಾಗುತ್ತಿತ್ತು. ಜೋಡಿ ಏಳುವ ಲಕ್ಷಣ ಇಲ್ಲ. ಇಲ್ಲದ ತಾಳ್ಮೆಯಲ್ಲೂ ಒಂದಷ್ಟು ಕಾದಿದ್ದಳು. ಕೋಪ, ಅವಮಾನ, ಸೋಲು, ಅನುಕಂಪ, ಇಂತಹುದೇ ಎಂದು ಹೇಳಲಾಗದ ಮಿಶ್ರ ಭಾವಗಳು ಮನಸ್ಸನ್ನು ಮಂಕುಗೊಳಿಸಿದ್ದವು. ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡಿದ್ದಳು.
ಬಿರಬಿರನೆ ನಡೆ

ನಡೆದು ಸಂವಾದದಲ್ಲಿ ನಿರತರಾಗಿದ್ದವರೆದುರು ಧುತ್ತನೆ ನಿಂತಳು. ಕಣ್ಣುಗಳಲ್ಲಿ ಕಿಡಿಕಾರುತ್ತ, ಮೋಸಗಾರ, ಮತ್ತೆ ಮಾತನಾಡಿಸುವ ಧೈರ್ಯ ಮಾಡಬೇಡ, ಅಬ್ಬರಿಸಿ ಬೆನ್ನು ಹಾಕಿ ನಡೆದಿದ್ದಳು ಸುಚರಿತ. ಸುಚಿ ಸುಚಿ, ನಿಲ್ಲು, ನನ್ನ ಮಾತು ಕೇಳು. ಹಿಂದೆಯೇ ಓಡಿ ಬಂದಿದ್ದ ಚಂದನ್. ಗರ್ರನೆ ತಿರುಗಿದ್ದಳು ಬಿರುಗಾಳಿಯಾಗಿದ್ದ ಸುಚರಿತ. ಒಂದು ಹೆಜ್ಜೆ ಮುಂದಿಟ್ಟರೆ ಮಾಧುರಿಯಾಣೆ. ಮನೆ ಸೇರಿದ್ದ ಆಕೆ ಫೋನ್ ಸ್ವಿಚ್ ಆಫ್ ಮಾಡಿಟ್ಟವಳು ಇಡೀ ರಾತ್ರಿ ನಿದ್ರೆ ಇಲ್ಲದೆ ತಳಮಳಿಸಿದ್ದಳು. ದೊಡ್ಡಪ್ಪ ದೊಡ್ಡಮ್ಮ ಹರಿದ್ವಾರ ಯಾತ್ರೆಗೆ ಹೋಗಿದ್ದು ನುಗ್ಗಿ ಬರುತ್ತಿದ್ದ ಆತ್ಮಹತ್ಯೆಯ ಒತ್ತಡವನ್ನು ಸಂಯಮದಿಂದ ನಿಯಂತ್ರಿಸಿದ್ದಳು. ಎರಡು ದಿನ ಕುದಿಯುವ ಮನಸ್ಸಿನಲ್ಲಿಯೇ ಕಳೆದು ಹೋಯಿತು. ಅಂದು ಸಂಜೆ ಕೆಲಸದಿಂದ ಮನೆಗೆ ಹೊರಡುವ ತಯಾರಿಯಲ್ಲಿದ್ದಾಗ ವಾಚ್ಮ್ಯಾನ್ ಮಾಂಜರೇಕರ್ ಬಂದು ನಿಮಗೆ ಫೋನ್ ಕರೆ ಇದೆ ಎಂದಿದ್ದ. ನೋಡಿದರೆ ಅತ್ತಲಿಂದ, ಸುಚಿ ಸಂಜೆ 5 ಗಂಟೆಗೆ ಅಕ್ಷಾ ಬೀಚ್, ಪ್ಲೀಸ್ ಒಂದೇ ಒಂದು ಸಲ, ಇಲ್ಲ ಎನ್ನಬೇಡ ಮಾಧುರಿಗಾಗಿ, ಕಡೆಗೆ ನಿನಗೆ ತೋಚಿದಂತೆ ಮಾಡು. ಮಾಧುರಿಯ ಮುಗ್ಧ ಮುಖ ಕಣ್ಣೆದುರು ಬಂತು. ಅಲ್ಲಿ ಆ ಬಂಡೆಯ ಮೇಲೆ ಚಂದನ್ ಮತ್ತೊಬ್ಬಳೊಡನೆ ಕುಳಿತಿದ್ದ ನೆನಪಾಯಿತು. ಥಟ್ಟನೆ ಹೇಳಿದ್ದಳು, ಅಕ್ಷಾ ಬೀಚ್ ಬೇಡ, ಜುಹು ಬೀಚಿಗೆ ಬಾ. ಸುಚರಿತ ಬೀಚ್ ತಲುಪಿದಾಗ ಚಂದನ್ ಅದಾಗಲೇ ಬಂದಿದ್ದ. ಆಕೆಯನ್ನು ಕಂಡವನು ಕುಳಿತುಕೊಳ್ಳಲು ಸನ್ನೆ ಮಾಡಿದ್ದ. ತುಸು ದೂರದಲ್ಲೇ ಆಕೆ ಕುಳಿತಿದ್ದಳು. ಮೌನವಾಗಿ ಕಿಸೆಯಿಂದ ಭಾವಚಿತ್ರವೊಂದನ್ನು ತೆಗೆದು ಸುಚರಿತಾಳ ಕೈಗಿತ್ತ. ಅಯಾಚಿತವಾಗಿ ದೃಷ್ಟಿ ಹರಿಸಿದ್ದಳು. ಮಾಧುರಿಯದು, ಚಂದನ್ನ ಮಡಿದ ತಂಗಿ. ಅದೇ ಪುಟ್ಟ ಬಾಯಿ, ತುಸು ಮೊಂಡಾದ ಮೂಗು, ತಲೆತುಂಬ ಜೊಂಪೆ ಕೂದಲು, ಕುಶಾಗ್ರಮತಿಯ ಹೊಳಪು ಕಂಗಳಲ್ಲಿ. ಆದರೆ ತುಟಿಯ ಮೇಲಿನ ಕಪ್ಪು ಮಚ್ಚೆ, ಇದು ಆಕೆಗಿರಲಿಲ್ಲ. ಹೌದು, ಸರಿಯಾಗಿ ನೆನಪಿದೆ. ಸುಚರಿತಾಳ ಮನಸೋದಿದವನಂತೆ ಚಂದನ್ ಹೇಳತೊಡಗಿದ್ದ. ಇದು ನಮ್ಮ ಮಾಧುರಿಯ ಫೋಟೋ ಅಲ್ಲ, ಆದರೆ ಅವಳನ್ನೇ ಹೋಲುವ ನಮ್ಮ ಕಾಲೇಜಿಗೆ ಹೊಸದಾಗಿ ಪ್ರಾಧ್ಯಾಪಿಕೆಯಾಗಿ ಸೇರಿರುವ ಅನಘಾಳ ಫೋಟೋ. ಮುಖವನ್ನೇ ಪ್ರಶ್ನೆಯಾಗಿಸಿ ಚಂದನ್ನತ್ತ ಕಂಡಳು ಸುಚರಿತ. ಆಕೆ ನಮ್ಮ ಕಾಲೇಜಿಗೆ ಬಂದಂದಿನಿಂದ ಮಾಧುರಿಯೇ ಮರಳಿ ಬಂದಂತಾಗುತ್ತಿತ್ತು. ಅವಳ ಜೊತೆ ಮಾತನಾಡುವುದರಿಂದ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು. ಅಂದು ಮಾಧುರಿ ದೇಹ ತ್ಯಜಿಸಿ 3 ತಿಂಗಳಾಗಿತ್ತು. ಅವಳ ವಿಷಯವನ್ನೆಲ್ಲ ಅನಗಾಳಿಗೆ ತಿಳಿಸಿದ್ದೆ. ಅವಳ ನೆನಪಿಗಾಗಿ ಸ್ವಲ್ಪ ಹೊತ್ತು ನನ್ನೊಡನೆ ಕಳೆಯುವಂತೆ ಕೋರಿಕೊಂಡಿದ್ದೆ. ನನ್ನ ಮಾಧುರಿಯೊಂದಿಗಿನ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಿದ್ದೆ. ಅವಳಿಗೆ ರಾಖಿ ಕಟ್ಟಿದ್ದೆ. ನೀನಿನಿತು ಅವಳೆಡೆ ಸರಿಯಾಗಿ ನೋಡಿದ್ದರೆ ಸತ್ಯ ನಿನಗೂ ತಿಳಿಯುತ್ತಿತ್ತು. ಆದರೆ ನಿನ್ನ ಕೋಪ ವಿವೇಕವನ್ನು ನುಂಗಿ ಹಾಕಿತ್ತು. ಚಂದನ್ ಕಣ್ಣೀರಾಗಿದ್ದ. ಸುಚರಿತಾಳ ಮನಸ್ಸು ಕರಗಿ ನೀರಾಗಿತ್ತು. ಪಶ್ಚಾತ್ತಾಪದ ಮುತ್ತುಗಳು ಆಕೆಯ ಮೃದು ಕಪೋಲಗಳಿಂದ ಕೆಳಜಾರತೊಡಗಿದ್ದವು. ಅವನೆರಡೂ ಕೈಗಳನ್ನೆತ್ತಿಕೊಂಡು ನಡುಗುವ ದನಿಯಲ್ಲಿ ಉಸುರಿದ್ದಳು. ಚಂದನ್ ಕ್ಷಮಿಸುವೆಯಾ? ತಿಂಗಳೊಂದರಲ್ಲಿ ಹಿರಿಯರ ಒಪ್ಪಿಗೆ ಪಡೆದು ಸರಳವಾಗಿ ವಿವಾಹವಾಗಿದ್ದರು. ಮುಂದಿನ ದಿನಗಳಲ್ಲಿ ಚಂದನ್ನ ತಂದೆ ತಾಯಿಯರು ಅಸೌಖ್ಯದಿಂದ ಸಾಕಷ್ಟು ಬಳಲಿದ್ದರು. ಕಣ್ಣೂರಿನ ಮನೆಯನ್ನು ಮಾರಾಟ ಮಾಡಿ ಮುಂಬೈಯಲ್ಲೇ ತಮ್ಮ ಜೊತೆ ವಾಸಿಸಿದ್ದರು. ಮೊದಲು ತಾಯಿ, 5 ವರ್ಷಗಳ ಅಂತರದಲ್ಲಿ ತಂದೆ ಇಲ್ಲವಾಗಿದ್ದರು. ಹೌದು, ಇಂದು ಪುನಃ ಅದೇ ಅಗ್ನಿ ಪರೀಕ್ಷೆ ಎದುರಿಸಿದ್ದ ದಿನ ಬಂದಿದೆ. ತಾನು ದುಡುಕಿ ಸರಿಪಡಿಸಲಾಗದ ತಪ್ಪು ಮಾಡದೇ ಪಾರಾದ ದಿನ. ಪವನ್, ಪಲ್ಲವಿ ಕಾಲೋನಿಯ ಮಕ್ಕಳೊಟ್ಟಿಗೆ ಎಲಿಫೆಂಟಾ ಗುಹೆಗಳನ್ನು ನೋಡಲು ಪ್ರವಾಸಕ್ಕೆ ಹೋಗಿದ್ದರು. ಚಂದನ್ ಬಾಲ್ಕನಿಯಲ್ಲಿ 10 ಹೂಕುಂಡಗಳ ನಡುವೆ ಕುರ್ಚಿಯಲ್ಲಿ ಕುಳಿತು ಕಾಣುತ್ತಿದ್ದ ಅಂಗಳದಗಲದ ಆಕಾಶವನ್ನು ವೀಕ್ಷಿಸುತ್ತಿದ್ದ. ಹಿಂದಿನಿಂದ ಬಳಿಸಾರಿದ್ದ ಸುಚರಿತ ಆತನ ತಲೆಗೂದಲಿನಲ್ಲಿ ಕೈಯಾಡಿಸಿ ಆಕರ್ಷಕವಾಗಿ ಪ್ಯಾಕ್ ಮಾಡಿದ್ದ ಪುಸ್ತಕವನ್ನು ಕೈಗಿತ್ತಳು. ಸ್ವೀಕರಿಸಿದ್ದ ಚಂದನ್ ತೆರೆದು ನೋಡಿದ್ದ. ಪುಸ್ತಕದ ಶೀರ್ಷಿಕೆ ಹುಲ್ಲುಗಾವಲಿನಲ್ಲೊಂದು ಪುಟ್ಟ ಮನೆ. ಸುಚರಿತಾಳತ್ತ ಕಂಡ ಆ ಕಣ್ಣುಗಳಲ್ಲಿ ಮಿಂಚುವ ಕನಸಿತ್ತು. ಆಕೆ ಅಂದಳು, ಪವನ್ನ 12ನೇ ತರಗತಿ ಮುಗಿಯಲಿ, ಮುಂದೆ ನಾವು ಅಲ್ಲಿ ನಿನ್ನ ನೆನಪಿನ ನೆಲೆಯಲ್ಲಿ ನೆಚ್ಚನೆಯ ಗೂಡು ಕಟ್ಟುವ. ಮಕ್ಕಳಿಗೂ ಹಸಿರೆಂದರೆ ಇಷ್ಟ. ಬಾಲ್ಕನಿಯಲ್ಲಿ ಕುಳಿತಿದ್ದ ಪುಟ್ಟ ಪಾರಿವಾಳಗಳು ಒಮ್ಮೆಲೆ ಪುರ್ರನೆ ಗಗನದೆಡೆಗೆ ಹಾರಿದವು. ಸುಚರಿತಾಳಿಗೆ ಪ್ರೀತಿಯ ಕವಿಯ ಕವನದ ಸಾಲುಗಳು ನೆನಪಾದುವು. ಹೋಗುವೆನು.

0: ನಾ ನನ್ನ ಒಲುಮೆಯ ಗೂಡಿಗೆ.
1: ಇದುವರೆಗೆ ಕಾದಿದೆ ಕನಸೊಂದು, ಕುಂದಾಪುರದ ಸುಜಾತ ಸದಾರಾಮ ಅವರಿಂದ ಕಥೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
4: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಾಗಿ ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಜನಿ ಪಿ ಅವರು. ಇವರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಉಪನಿರ್ದೇಶಕರು, ಹಾಗೆಯೇ ವೈದ್ಯಕೀಯ ಸಲಹೆಗಾರರು ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆರೋಗ್ಯ ಸಲಹೆಗಾರರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತನೋದು ಈ ಪದವೇ ನಮಗೆ ಸ್ವಲ್ಪ ಒಂಥರ ವಿಭಿನ್ನ ಅನ್ಸುತ್ತೆ, ಬೇಡ ಪದನೇ ಕೇಳೋದು ಬೇಡ ಅಂತ ಅನ್ಸುತ್ತೆ.
2: ಯಾಕೆ ನೀವು ಹೇಳ್ತಿದ್ರೆ, ಅಯ್ಯೋ ಆತ್ಮಹತ್ಯೆ ಅಂದ್ರೇನೆ ಒಂದು ಭಯ ಆಗುತ್ತೆ, ಒಂದು ಬೆಚ್ಚ ಬೀಳ್ದಂಗಾಗುತ್ತೆ, ಅಯ್ಯೋ ಈ ಪದ ನಾವು ಬಳಸಲೇಬಾರ್ದಪ್ಪ, ಬರಲೇಬಾರ್ದು ಅಂತ ಅನ್ಸುತ್ತೆ ಅಂತ. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ನೀವು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ನೀವು ಇಂಡಿಯಾ ಅಥವಾ ಭಾರತದಲ್ಲಿ ನೋಡಿದ್ರೆ ಅರೌಂಡ್ 12 per lakh ಆತರ, ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ್ದು 20-10 ಹೋಗ್ತಾ ಇದೆ. ಅಂಡ್ ಯುವಕರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ 2019 ವಿಶ್ವ ಆರೋಗ್ಯ ಸಂಸ್ಥೆ ಸಾಕಷ್ಟು ಅಧ್ಯಯನಗಳ ಪ್ರಕಾರ ಏನು ಅಂದ್ರೆ ಎಷ್ಟು ಜನ ಸತ್ತೋಗ್ತಿದ್ದಾರೆ ಆತ್ಮಹತ್ಯೆಗೆ, 8 lakh ಜಾಸ್ತಿ ಜನ ಗ್ಲೋಬಲಿ ಸತ್ತೋಗ್ತಾ ಇರೋದು ಆತ್ಮಹತ್ಯೆಯಿಂದ. ಇದು ಕ್ಯಾನ್ಸರ್ ಅಲ್ಲ, ಇದು TB ಅಲ್ಲ, ಇನ್ನೊಂದಲ್ಲ, ಮಲೇರಿಯಾ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನು ತಾವೇ ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಸರಾಸರಿ 40 seconds ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ. ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ 2024 ವರದಿ ಪ್ರಕಾರ 3.1 seconds ಒಂದು ಜೀವ ಆತ್ಮಹತ್ಯೆಯಿಂದ ಹೊರಟೋಗ್ಬಿಡ್ತಿದೆ. ಸೊ ಬಹಳಷ್ಟು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಯತ್ನ ಮಾಡಿ ಸತ್ತೋಗಿರೋರ ಸಂಖ್ಯೆಗಳಿದು. ಆದ್ರೆ ಆತ್ಮಹತ್ಯೆ ಪ್ರಯತ್ನ, ಸೊ ಒಂದು ಕಂಪ್ಲೀಟೆಡ್ ಆತ್ಮಹತ್ಯೆ ಆಗಿದೆ ಅಂದ್ರೆ ಅದಕ್ಕೆ 20 times ಜಾಸ್ತಿ ಜನ ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಅಂದ್ರೆ ಏನೋ ಒಂದು ಏನೋ ಕಟ್ ಮಾಡ್ಕೊಳ್ಳೋದು, ಮಾತ್ರೆಗಳನ್ನ ನುಂಗೋದು, ವಿಷ ತಗೊಂಡ್ಬಿಡೋದು, ಮತ್ತೆ ಇನ್ನೇನೋ ಸಮಸ್ಯೆ ಮಾಡ್ಕೊಳಕ್ ಹೋಗೋದು, ಹಿಂಗೆ ಹಲವಾರು ಆತ್ಮಹತ್ಯೆಯ ಪ್ರಯತ್ನವನ್ನ ಒಂದು ಆತ್ಮಹತ್ಯೆಯಿಂದ ಸತ್ತೋದವರಿಗೆ 20 times. ಹಂಗಾದ್ರೆ ಯೋಚನೆ ಅಂತ ಕೇಳಿದ್ರೆ 100 ಜನ ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ 100. ಸೊ ಅಷ್ಟು ಜನ ಆತ್ಮಹತ್ಯೆ ಆಲೋಚನೆ, ಯಪ್ಪ ಬೇಡಪ್ಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ, ಆಲೋಚನೆ ಮಾಡಿರುವಂತದ್ದು. ಸೊ ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಅಂಡ್ ಕೇವಲ ಇದು ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಒಂದು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸವಾಲು ಅನ್ನೋದನ್ನ ತಿಳಿಯುತ್ತೆ. ಅಂಡ್ ಒತ್ತಡದಲ್ಲಿರೋ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಭಾವನಾತ್ಮಕವಾದ ಒಂದು ಬೆಂಬಲವನ್ನ ಕೊಟ್ಟು ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು.
1: ಈಗ ಮೇಡಮ್ ನಾವು ವೈಯಕ್ತಿಕವಾಗಿ ಇದನ್ನ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಕೂಡ ಇದು ಇನ್ನೂ
2: ಅಂತ ಹೇಳಬಾರದು. ಯಾಕಂದ್ರೆ ಮಾನಸಿಕವಾಗಿ ಆತನಿಗೆ ಅಥವಾ ಆಕೆಗೆ ಹಿಂಸೆ ಆಗ್ತಿರುತ್ತೆ, ಆ ಒಂದು ಆಲೋಚನೆ ಬರ್ತಿರುತ್ತೆ. ಈ ಜ್ವರ, ಕೆಮ್ಮು, ನೆಗಡಿ, ಶುಗರ್, BP ಏನಿದೆ ಅದು ಎಷ್ಟು ಸಹಜಾನು, ಇದೇ ತರಹ ಆಲೋಚನೆ ಬರುವಂತದ್ದು ಸಹಜವಾಗಿ ಬರಬಹುದು.
1: ಇದನ್ನ ಬದಲಾಯಿಸಬೇಕಲ್ಲ,
2: ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು ನಾವು ಹೇಳ್ತಿದ್ವಿ, ಅದಕ್ಕೊಂದು ಈ ವರ್ಷದ ಘೋಷವಾಕ್ಯ ಒಂದು ಕೊಡ್ತಾರೆ ಪ್ರತಿ ವರ್ಷ. ಏನಪ್ಪ ಈ ವರ್ಷದ ಅಧಿಕೃತ ಘೋಷಣೆ ಏನು ಅಂದ್ರೆ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್, ಆತ್ಮಹತ್ಯೆ ಕುರಿತಾದಂತಹ ಒಂದು ದೃಷ್ಟಿಕೋನವನ್ನ ಬದಲಾಯಿಸೋದು. ತಪ್ಪು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಸೊ ಈ ಆತ್ಮಹತ್ಯೆ ಕುರಿತಾದ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಮತ್ತೆ ಇದೇನು ಸ್ಟಾರ್ಟ್ ದ ಕಾನ್ವರ್ಸೇಷನ್, ಒಂದು ಸಂಭಾಷಣೆ ಶುರು ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡುವಾಗ ಅವ್ರನ್ನ ಬೈಯೋದು, ಮೂದಲ್ಸೋದು, ತಪ್ಪಾಗಿ ತಿಳಿಯೋ ಅಂತಹ ಧೋರಣೆ ಬಿಟ್ಟು ಅವರಿಗೆ ಅನುಭೂತಿ ಬೇಕು, ಸಹಾನುಭೂತಿ ಬೇಕು, ಮತ್ತೆ ಮುಕ್ತ ಮನಸ್ಸಿನಿಂದ ನಾವು ಕೇಳಿಸ್ಕೋಬೇಕು. ಮೌನವನ್ನು

0: ಮುರಿದು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಹಿಂಗೆ ಮಾತ್ರ ಇದ್ದಾಗ ಒಂದು ಜೀವನ ಉಳಿಸ್ಬೋದು. ಇಲ್ಲಾಂದ್ರೆ ಯಾರು ಮೇಡಮ್ ಹೇಳ್ಬಿಟ್ಟು ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಹಾ ಯಾರು ಹೇಳ್ಬಿಟ್ಟು ಹೋಗಿ ಸಾಯಲ್ಲ, ಸುಮ್ಮನೆ ನಾಟಕ. ಸೊ ಈ ತರದ್ದೆಲ್ಲ ಹಲವಾರು ಧೋರಣೆಗಳಿದೆ.
1: ಇನ್ನೊಂದು ಏನಂತ ಗೊತ್ತಾ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳೋರು ಅವ್ರು ಸಾಯಲ್ಲ ಬಿಡ್ರಿ ಅಂತ ಹೇಳ್ತಾರೆ.
0: ಅಲ್ಲ, ಅದನ್ನೇ ನಾನು ಹೇಳಿದ್ದು. ಆ ತರ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಯಾವತ್ತಿಗೂ ಅದನ್ನ ಒಂದು ಉಡಾಫೆಯಿಂದ ನೋಡುವಂತದನ್ನ ಬಿಡಬೇಕು. ನಿಜವಾಗ್ಲೂ ಆ ತರದ ಒಂದು ಮಾತು ಆ ವ್ಯಕ್ತಿ ಬಾಯಲ್ಲಿ ಬಂದಿದೆ ಅಂದ್ರೆ ಏನೋ ಅದರ ಹಿಂದೆ ಒಂದು ಸಮಸ್ಯೆ ಇದೆ, ಒಂದು ತೊಂದರೆ ಇದೆ, ಏನೋ ಯೋಚನೆ ಇದೆ, ಬೇಜಾರಿದೆ, ದುಃಖ ಇದೆ. ಅದನ್ನ ಖಂಡಿತವಾಗ್ಲೂ ನಾವು ಅಡ್ರೆಸ್ ಮಾಡಬೇಕು, ಮಾತಾಡ್ಲಿಕ್ಕೆ ಶುರು ಮಾಡಬೇಕು, ಸಂಭಾಷಣೆ ಶುರು ಮಾಡಬೇಕು.
1: ಮಾನಸಿಕ ಸಮಸ್ಯೆ ಏನೋ ಇದೆ ಅಂತ ಹೇಳಿ ಅವ್ರು ಗುರುತಿಸಬೇಕಂದ್ರೆ, ಅಥವಾ ಯಾವುದೇ ರೀತಿಯಾದಂತ ಒತ್ತಡದಲ್ಲಿ ಇರಬಹುದು, ಏನೋ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನ ಕಂಡಿಡಬೇಕಾದ್ರೆ ಹೇಗೆ, ಪತ್ತೆ ಹಚ್ಚೋದು ಹೇಗೆ?
0: ಸುಲಭವಾಗಿ ಕಂಡಿಡಿಬಹುದು. ಏನು ಅಂದ್ರೆ, ಈಗ ಬಿಪಿ ಶುಗರ್ ಕಂಡಿಡಬೇಕು ಅಂದ್ರೆ ನೀವು ಒಂದು ಬಿಪಿದು ಬಿಪಿ ಮೀಟರ್ ಬೇಕು, ಅದನ್ನ ಕಟ್ಟಿ ಮಾಡಿ ಸ್ಟೆತೋಸ್ಕೋಪ್ ಇಟ್ಟು, ಆಟೋಮ್ಯಾಟಿಕ್ ಇದೆ ಈಗ, ಅದನ್ನ ಕಟ್ಟಿ ಬಿಪಿ ಎಷ್ಟಿದೆ ಕಂಡಿಡಿಬಹುದು. ಸೊ ಶುಗರ್ದೂ ಅಷ್ಟೇನೆ, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡಬೇಕು, ಕಂಡಿಡಿಬೇಕು, ಹಿಂಗೆಲ್ಲ. ಸೊ ಬಟ್ ಮನಸ್ಸಿನ ಆಲೋಚನೆಗಳು ಅಥವಾ ಬೇಜಾರನ್ನ ಒಂದು ಮಟ್ಟಕ್ಕೆ ನೀವು ಕ್ಲೀನ್ ಆಗಿ ಅವರ ಸುತ್ತಮುತ್ತ ಇರೋರಿಗೆ ಬೇಗ ಗೊತ್ತಾಗುತ್ತೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ನೋಡಿರಬಹುದು, ಯಾಕೋ ಇವತ್ತು ಬೇಜಾರಾಗಿದೆಯಾ, ಯಾಕೋ ಇವತ್ತು ಕೋಪವಾಗಿದೆಯಾ, ಯಾಕೋ ಇವತ್ತು ಇರಿಟೇಷನ್ ಜಾಸ್ತಿ ಆಗಿದೆ, ಕಣ್ಣೊಂಥರ ಇದೆ, ರಾತ್ರಿ ನಿದ್ದೆ ಮಾಡ್ಲಿಲ್ವಾ, ಮಂಕಾಗಿದೆಯಾ,
1: ಹೇಳ್ತಾರೆ,
0: ಯಾಕೋ ಅಬ್ನಾರ್ಮಲ್ ಆಗಿ ಮಾತಾಡ್ತಾ ಇದೆಯಾ, ಯಾಕೋ ದಿನ ಮಾತಾಡ್ದಂಗೆ ಮಾತಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಕಂಡಿಡಿತೀವ ಇಲ್ವಾ ದಿನನಿತ್ಯದಲ್ಲಿ? ಇದು ಸುಲಭನ ಕಷ್ಟನ?
1: ತುಂಬಾ ಸುಲಭ.
0: ಕರೆಕ್ಟ್. ಸೊ ಇದನ್ನೇ ನೋಡಿ ಜನ ಅರ್ಥಕೊಂಡಿಲ್ಲ. ಏನಂದ್ರೆ, ಒಬ್ಬರು ವ್ಯಕ್ತಿ ಮನೆಯಲ್ಲಿ ಎಲಾಬ್ರೇಟ್ ಆಗಿ ಬರೆದಿಟ್ಬಿಟ್ಟಿದ್ದಾರೆ. ಏನಂದ್ರೆ, ನಾನು ಎಲ್ಲೋ ಈ ಬೀಚ್ಗೆ ಹೋಗ್ಬೇಕು, ಈ ತರ ಮಾಡಕ್ ಮಾಡ್ತಿದ್ದೀನಿ, ನಂದು ಆಸ್ತಿ ಎಲ್ಲ ಈ ತರ ಇದೆ, ಹಿಂಗೆ ಒಂದ್ ದೊಡ್ಡದಾಗಿ ಬರೆದು ಇಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಅವ್ರ ತಮ್ಮ ನೋಡಿದ್ರೆ ಏ ಇದೇನಿದು ಹಿಂಗ್ ಬರ್ದಿಟ್ಬಿಟ್ಟಿದಾರಲ್ಲ ಅಂತ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿ, ಅವರು ನನಗೆ ಸ್ನೇಹಿತರಾಗಿದ್ರು, ಅಯ್ಯೋ ಡಾಕ್ಟರ್ ಈ ತರ ಏನೋ ಬರ್ದಿಟ್ಬಿಟ್ಟಿದಾರ ನಮ್ಮ ಅಣ್ಣ, ಏನ್ ಮಾಡೋದು ಅಂತ. ಸರಿ ಆಯ್ತು, ಕರ್ಕೊಂಬನ್ನಿ. ಸಾಯಂಕಾಲ ಬಂದಾಗ ಅವರು ಬ್ಯಾಂಕಲ್ಲಿ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಅಂದ್ರೆ, ಅವರು ನಂಗೆ ಯಾಕೋ ಈ ಒಂದು 4-5 ವಾರದಿಂದ, ಒಂದು 8 ವಾರದಿಂದ ಏನೋ ಒತ್ತಡ ಅಂತ ಅನ್ನಿಸ್ತಾ ಇದೆ, ಏನೋ ಹಿಂಸೆ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲವೂ ಏನೇ ಮಾಡಿದ್ರೇನು ಉದ್ಧಾರ ಆಗಲ್ಲ, ಎಲ್ಲವೂ ಸಮಸ್ಯೆಗಳೇ ಆಗುತ್ತೆ ಅನ್ಸುತ್ತೆ, ನಂಗೆ ಏನೂ ಒಳ್ಳೇದಾಗಲ್ವೇನೋ, ನನ್ಗೆ ಹೋಪ್ಲೆಸ್ ಅನಿಸ್ತಾ ಇದೆ, ಬಹಳ ಅಸಹಾಯಕ ಅಂತ ಅನ್ನಿಸ್ತಾ ಇದೆ, ಪದೇ ಪದೇ ಅಳು ಬರ್ತಾ ಇದೆ, ಈ ಥರ ಎಲ್ಲ ಆಗ್ಬಿಟ್ಟು ಯಾಕೋ ನನ್ನಿಂದ ಈ ಯಾರಿಗೂ ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದ್ರು. ಅವರಿಗೆ ನೋಡಿದ್ರೆ ಖಿನ್ನತೆ ಕಾಯಿಲೆ ಇತ್ತು, ಡಿಪ್ರೆಷನ್, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಎಲ್ಲ ಬಂದು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆ ಆಲೋಚನೆ, ಮತ್ತೆ ಪ್ರಯತ್ನಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅದಕ್ಕಾದ ಒಂದು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಒಂದು 3-3 ವಾರದಲ್ಲಿ ಅವರು ಬಹಳ ಕಲರ್ಫುಲ್ ಆಗಿ ಬಂದ್ರು. ಅವರು, ಅಯ್ಯೋ ಡಾಕ್ಟ್ರೆ, ಅವತ್ತು ಇಡೀ ಒಂದು ಜಗತ್ತು ನನಗೆ ಡಾರ್ಕ್ ಆಗಿ ಕಾಣಿಸ್ತಿತ್ತು, ಇವತ್ತು ಹೆಂಗೆ ಅಂದ್ರೆ ಅದೇ ಜಗತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಡಾಕ್ಟ್ರೆ, ನಾನು ನಾನಾಗೆ ಅನ್ನಿಸ್ತಾ ಇರ್ಲಿಲ್ಲ, ಅವತ್ತು ಏನೋ ಮಂಕ್ ಕವ್ದಂಗ ಅನ್ನಿಸ್ತಾ ಇತ್ತು, ಏನೋ ಒಳ್ಳೆ ಆಲೋಚನೆಗಳೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಕೆಲಸದಲ್ಲಿದ್ದೀನಿ, ಇಷ್ಟೊಂದು ಗಳಿಸ್ತಾ ಇದ್ದೀನಿ, ಬಟ್ ಏನೂ ಪಾಸಿಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಆ ಡಿಪ್ರೆಷನ್ ಕಾಯಿಲೆ ಇದ್ದಿದ್ರಿಂದ ಹಂಗಂದ್ರೆ ಅವ್ರು ಸ್ಟ್ರಾಂಗ್ ಇಲ್ವಾ, ಅವ್ರು ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇದೊಂದು ದುರ್ಬಲತೆ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ. ಸೊ ಯಾವಾಗ ಈಗ ಯಾರೋ ಬಿದ್ರು, ಫ್ರ್ಯಾಕ್ಚರ್ ಆಗೋಯ್ತು, ಗಾಯ ಆಗೋಯ್ತು, ನಡೆಯಕ್ಕಾಗಲ್ಲ, ಡಸ್ ಇಟ್ ಮೀನ್ ಅವರು ಸ್ಟ್ರಾಂಗ್ ಇಲ್ಲ ಅಂತಾನ? ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನ ಫಿಕ್ಸ್ ಮಾಡಬೇಕು. ಆಮೇಲೆ ಮಾಮೂಲಾಗಿ ಒಂದು 6-8 ವಾರ ಆದ್ಮೇಲೆ ನಡೆಯಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹ ಬೇಗ ಗುರುತಿಸೋದು ಮುಖ್ಯ. ಸುತ್ತ ಇರೋರು ಮೇನ್ ಆಗಿ ನಡವಳಿಕೆನ ನೋಡ್ಕೋತಾ ಇರಬೇಕು. ಈಗ ಮಕ್ಕಳಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಯಾರೋ ಒಬ್ಬ ಲೇಟ್ ಆಗಿ ಬರ್ತಾನೆ ಅಥವಾ ಒಂದು ಹುಡುಗಿ ಲೇಟ್ ಆಗಿ ಬರುತ್ತೆ, ಬಂದಾಗ ಏನ್ ಮಾಡ್ತೀವಿ ಟೀಚರ್ಸ್, ಏ ಅಯೋಗ್ಯ ಅಥವಾ ಇನ್ನೊಂದು ಸರಿಯಾಗಿ ಶಾಲೆಗೆ ಬರಕ್ಕಾಗಲ್ವಾ ಅಂತ ಎಲ್ರ ಮುಂದೆ ಬಯ್ಯೋ ಸಂದರ್ಭಗಳು ಜಾಸ್ತಿ. ಕೆಲವು ಟೀಚರ್ಸ್ ಪಾಪ ಒಳ್ಳೆಯವರು ಇರ್ಬೋದು, ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ಬೋದು, ಬಟ್ ಸಾಮಾನ್ಯವಾಗಿ ಏನ್ ನಮ್ಮ ಫಸ್ಟ್ ರಿಯಾಕ್ಷನ್, ನಿನಗೇನ್ ಗೊತ್ತಾಗಲ್ವಾ ಕರೆಕ್ಟ್ ಟೈಮ್ ಬರಬೇಕು ಅಂತ. ಸೊ ಅವ್ರಿಗೆ ಏನ್ ಸಮಸ್ಯೆ ಆಯ್ತು, ಒಂದು ಪಕ್ಕದಲ್ಲಿ ಕೂತು ಆಮೇಲೆ ಕ್ಲಾಸ್ ಆದ್ಮೇಲೆ ಬಾರಪ್ಪ ನಾನು ನೋಡು ಅಂತ ಹೇಳಿ ಸಪರೇಟ್ ಆಗಿ ನೋಡ್ಬೋದು ಆ ಮಗು.

0: ಜೀವನದಲ್ಲಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಹಾ ಮನೆಯಲ್ಲಿ ಆಲ್ಕೋಹಾಲ್ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ಬೋದು, ಅಥವಾ ಹೊಡಿತಾ ಇರ್ಬೋದು, ಇನ್ನೊಂದು ತೊಂದರೆ ಆಗ್ತಾ ಇರ್ಬೋದು, ಅಥವಾ ರೋಡಲ್ಲೇನೋ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದುಬಿಟ್ಟು ಗಾಯ ಮಾಡ್ಕೊಂಡು ಬಂದಿರ್ಬೋದು, ಏನೋ ಸಮಸ್ಯೆ ಇರಬಹುದು. ಸೊ ಆ ಥರ ಎಲ್ಲರ ಮುಂದೆ ನಾವು ಬೈದಾಗ ಒಂದು ಎರಡು ಸಮಸ್ಯೆ ಇದ್ದಿದ್ದು ಇನ್ನೂ ಉಲ್ಬಣ ಆಗುತ್ತೆ, ಎಲ್ಲ ಬೇರೆ ಮಕ್ಕಳೆಲ್ಲ ನಗ್ತಾರೆ. ಸೊ ಅದಕ್ಕೆ ಕಾರಣ ಏನು ನೋಡ್ಬೇಕು, ಇಂಥ ಸೂಕ್ಷ್ಮಗಳು ಕೂಡ ಬಹಳ ಇಂಪಾರ್ಟೆಂಟ್. ಅಥವಾ ಆ ಮಗುಗೆ ಏನಾದ್ರು ತೊಂದರೆ ಇರ್ಬೋದು, ಆ ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಗಾಬರಿ ಕಾಯಿಲೆ ಇರೋರಿಗೆ, ಗಾಬರಿ ತೊಂದರೆ ಇರೋರಿಗೆ, ಅವರಿಗೇನೆ ಅಥವಾ OCD ಅಂತ ಹೇಳ್ತೀವಿ, ಗೀಳು ಮನೋರೋಗ, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಮಾಡೋದು. ಒಬ್ಬ ಹುಡುಗ ಹೇಳ್ತಿದ್ದ, ಮೇಡಮ್ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ 8th, ಈಗ ನೋಡಿ 9th ಕ್ಲಾಸಲ್ಲಿ 85% ಬಂದೆ, ನೆಕ್ಸ್ಟ್ 10th ಓದಿದ್ದೆ ಓದ್ತಾ ಇದ್ದೀನಿ, ಏನೋ ಸಮಾಧಾನನೇ ಇಲ್ಲ.
1: ಗೀಳು ರೋಗ,
0: ಹಾ ಗೀಳು ಮನೋರೋಗ ಅಂತ ರಿಪೀಟೆಡ್ ಆಗಿ ಬಂದಿದ್ದ ಆಲೋಚನೆ ಬರೋದು, ಮಾಡಿದ ಕೆಲಸಾನೆ ಮಾಡೋದು, ಈ ತರ ಹಲವಾರು ಸಮಸ್ಯೆಗಳಿರ್ಬೋದು.
1: ಇದು ಅನೇಕ ಮಾನಸಿಕ ಸಮಸ್ಯೆಗಳು ಅಂತಂತ ಹೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಅನ್ನೋದು ಈಗ ಡಿಪ್ರೆಷನ್ ಆಗಿದೆ ಅಂತಂದ್ರೆ ಡಿಪ್ರೆಷನ್ ಇನ್ನೊಂದು ಏನೋ ಒಂದು ಕಾರಣ ಇರ್ಬೋದು, ಆ ಕಾರಣವನ್ನು ಕಂಡುಹಿಡಿಯಬೇಕು. ಅಥವಾ ಡಿಪ್ರೆಷನ್ಗೆ ತಾವು ಹೇಗೆ ಆಪ್ತ ಸಮಾಲೋಚನೆ ಮೂಲಕವಾಗಿ ಒಬ್ಬ ವ್ಯಕ್ತಿ ಹೇಗೆ ಗುಣ ಆದರು ಅಂಥೇಳಿ ನಾವು ಹೇಳ್ತಾ ಇದ್ದೀವಲ್ಲ, ಆಪ್ತ ಸಮಾಲೋಚನೆ ಅಥವಾ ಮನೆಯಲ್ಲಿ ಅವರ ಮಾತುಗಳನ್ನು ಕೇಳೋದಾಗಲಿ, ಅವ್ರ ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಇರೋದಾಗಲಿ, ಅವನ್ನೆಲ್ಲವನ್ನು ಮಾಡಬೇಕಾ? ಅಥವಾ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ
0: ಇಲ್ಲಿ. ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಆತ್ಮಹತ್ಯೆಗೆ ಬರೀ ಡಿಪ್ರೆಷನ್ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಇವ್ರಿಗೆಲ್ರಿಗೂ ಬರೀ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಂತ ಅಲ್ಲ, ಅದು ತಪ್ಪು. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಮಲ್ಟಿ ಡೈಮೆನ್ಷನಲ್. ಅದು ಏನು ಪ್ರಮುಖ ಕಾರಣಗಳು ಅಂದ್ರೆ, ಒಂದು ಹಠಾತ್ ಪ್ರವೃತ್ತಿ, ಕೆಲವರಿಗೆ ಆವೇಶಾತ್ಮಕ ಪ್ರವೃತ್ತಿ ಇರುತ್ತೆ. ಏನು ಮೊಬೈಲ್ ಕಿತ್ಕೊಂಡ್ಬಿಟ್ರು, ನೀವು ಕೇಳಿರ್ಬಹುದು, ಚಿಕ್ಕ ಚಿಕ್ಕ ಮಕ್ಕಳು ಆಕ್ಚುಲಿ ಈ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ವಿಜೃಂಭೀಕರಣಿಸಿ ಅದನ್ನ ತೋರಿಸಬಾರ್ದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ, ಮೀಡಿಯಾ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ, ಯಾವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವರ ಮುಖ ತೋರಿಸೋದು, ಅವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಈ ತರ ಒಂದು ವಿವರಣೆಯನ್ನ ಮಾಧ್ಯಮದಲ್ಲಿ ಕೊಡಬಾರದು. ಅದ್ರ ಬದಲು ಆತ್ಮಹತ್ಯೆ ಆಲೋಚನೆ ಬಂದ್ರೆ ಏನ್ ಮಾಡ್ಬೇಕು ನೀವು, ಅದನ್ನ ಜಾಸ್ತಿ ತೋರಿಸ್ಬೇಕು. ಸೊ ಹಠಾತ್ ಪ್ರವೃತ್ತಿ, ಒಂದು ಆವೇಶಾತ್ಮಕ ಪ್ರವೃತ್ತಿ. ಸೊ ನನ್ನ ಮೊಬೈಲ್ ಕೊಡ್ಸಲ್ಲ, ನಾನು ಹೋಗಿ ಜಂಪ್ ಮಾಡ್ಬಿಡ್ತೀನಿ. ನನಗೇನೋ ಒಂದ್ ಬಟ್ಟೆ ಕೊಡಿಸ್ಲಿಲ್ಲ, ಜಂಪ್ ಮಾಡ್ಬಿಡ್ತೀನಿ.
1: ಗಾಡಿ ಕೊಡಿಸಿಲ್ಲ,
0: ಇವ್ರನ್ನ ಇಷ್ಟಪಡ್ತಿದ್ದೀನಿ, ನೀವು ಮದ್ವೆಗೆ ಒಪ್ಲಿಲ್ಲ, ಇನ್ನೇನೋ ಮಾಡ್ಕೋತೀನಿ, ಈ ತರ ಇಮಿಡಿಯೇಟ್ ರಿಯಾಕ್ಷನ್. ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಪಲ್ಸಿವ್ ಅಂತ ಹೇಳ್ತೀವಿ, ಹಠಾತ್ ತಕ್ಷಣ ಒಂದು ಡಿಸಿಷನ್ ತಗೊಂಡ್ಬಿಡೋದು, ಆ ತರದ ಸ್ವಭಾವ ಇರೋರು. ಆಮೇಲೆ ಗಂಭೀರವಾದ ಅನಾರೋಗ್ಯ ಏನೇ ಇರ್ಬೋದು, ಚಿಕ್ಕವರಿಂದ ದೊಡ್ಡವ್ರ ತನಕ. ಕೆಲವ್ರು ಕೇಳಿರ್ಬಹುದು ವಿಪರೀತ ಹೊಟ್ಟೆ ನೋವು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನಿರಾಶೆ, ಹತಾಶೆ, ಅದು ಏನೇ ಕಾರಣಕ್ಕಿರಬಹುದು, ಅದು ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನೀವು ನೋಡಿದ್ರೆ ಆತ್ಮಹತ್ಯೆಗಳ ಎಲ್ಲ ಒಂದು ಯಾತಕ್ಕೆ ಜಾಸ್ತಿ ಆತ್ಮಹತ್ಯೆಗಳಾಗಿದೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, 27% ತನಕ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಸಮಸ್ಯೆ. ಸೊ ಈ ತರ ಸಮಸ್ಯೆಗಳು ಯಾವುದೋ ಕಾರಣಕ್ಕೆ ಹತಾಶೆ ಇರ್ಬೋದು, ನಿರಾಶೆ ಇರ್ಬೋದು. ಆಮೇಲೆ ಆಪ್ತ ಸಂಬಂಧಿಗಳಲ್ಲಿ ಆತ್ಮಹತ್ಯೆ ಘಟನೆ, ಬಹಳ ಕ್ಲೋಸ್ ಆಗಿರೋರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಾಗ ಇವರಲ್ಲಿ ಕೂಡ ಆ ಒಂದು ಪ್ರವೃತ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ದಿರೋ ಮಾನಸಿಕ ಸಮಸ್ಯೆಗಳು, ಬರೀ ಮಾನಸಿಕ ಸಮಸ್ಯೆಯಿಂದನೇ ಆತ್ಮಹತ್ಯೆ ಆಗೋದಿಲ್ಲ. ಮದ್ಯ ಮತ್ತು ಮಾದಕ ವಸ್ತು ಸೇವನೆ ಬಹಳ ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು ಚೆನ್ನಾಗಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ರು. ಸೊ ಅವರ ಅರಿವು ಇಲ್ದಿರ ಅಥವಾ ಸುಲಭವಾಗಿ ಹೋಗಿ ಮಾಡ್ಕೊಂಡ್ಬಿಡೋದು. ಆಮೇಲೆ ವಿಪರೀತ ಒತ್ತಡ, ಜೀವನ ಒತ್ತಡವಾದ ಘಟನೆಗಳು, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಗ್ಲೇಷಿಯರ್ ಪ್ರಾಬ್ಲಮ್ ಇರ್ಬೋದು, ಏಕಾಂಗಿತನ, ಲೋನ್ಲಿನೆಸ್ ನೋಡಿ, ಇದು ಜಾಸ್ತಿ ಜಾಸ್ತಿ ಆಗುತ್ತೆ. ಇನ್ಮೇಲೆ ಮಕ್ಕಳು ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಡಾಕ್ಟ್ರೆ ಬೇಕಾದಷ್ಟು ಆಸ್ತಿ ಇದೆ, ಸ್ವಂತ ಮನೆ ಇದೆ, 4-5 ಮನೆ ಇದೆ, ಬಟ್ ಇಬ್ರು ಮಕ್ಕಳು ಅಥವಾ ಒಬ್ರು ಮಕ್ಕಳು ಇರ್ತಾರೆ, ಅಮೇರಿಕಾದಲ್ಲಿರ್ತಾರೆ, ಇಲ್ಲ ಲಂಡನ್ ಅಲ್ಲಿ ಇರ್ತಾರೆ, ಜರ್ಮನಿನಲ್ಲಿ ಇರ್ತಾರೆ. ಒಂದು ಅನಾರೋಗ್ಯ ಅಥವಾ ತಂದೆ ತಾಯಿ ಜೊತೆ ಸಮಯ ಕಳೆಯಕ್ಕೂ ಅವ್ರಿಗೆ ಬರಕ್ಕೆ ಪಾಪ ಬರ್ಲಿಕ್ಕೆ ಆಗಲ್ಲ, ಅವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಲೋನ್ಲಿನೆಸ್ ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣ.
1: ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನೆಂದ್ರೆ ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಡೆ ಅಂತ ಅನ್ನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಆ ಯೋಜನೆ ನಿಲ್ಲಬೇಕು. ಸರ್ಕಾರಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಇವರಿಗೆ

0: ಒಂದು ಮನೋಸ್ಥೈರ್ಯ ತುಂಬಬೇಕಾಗತ್ತೆ ಈ ಬಗ್ಗೆ ಮಾತಾಡಿ.
1: ಅದೇ ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ಹೋದ ವರ್ಷ ಸುಪ್ರೀಂ ಕೋರ್ಟ್ ಇಂದ ಗೈಡ್ಲೈನ್ಸ್ ಕೂಡ ಬಂದಿದೆ, 15 ಪಾಯಿಂಟ್ ಗೈಡ್ಲೈನ್ಸ್ ಬಂದಿದೆ. ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಚಿಕ್ಕ ವಯಸ್ಸಿನಿಂದ ಕಡೆವರೆಗೂ, ಈವನ್ ಮೆಡಿಕಲ್ ಎಜುಕೇಷನ್ ಇರಬಹುದು, ಯಾವುದೇ ಹೈಯರ್ ಎಜುಕೇಷನ್ ಇರಬಹುದು, ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಅಂಡ್ ಸೆಕೆಂಡ್ರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಎಲ್ಲಾ ತರದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲಾ ತರದ ಆತ್ಮಹತ್ಯೆ ತಡೆಗಟ್ಟುವಂತಹ ಒಂದು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಬಂದಿದೆ. ಏನು ಅಂದ್ರೆ ಅದರಲ್ಲಿ ಉದಾಹರಣೆಗೆ ಒಂದು ಕಮಿಟೀಸ್ ಇರಬೇಕು, ಅಂಡ್ ಮಕ್ಕಳಲ್ಲಿ ಮೆಂಟರ್ಸ್ ಇರಬೇಕು, ಟೀಚರ್ಸ್ ಆರ್ ಮೆಂಟರ್ಸ್, ಆಮೇಲೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು, ಸ್ಕಿಲ್ಡ್ ಕೌನ್ಸಿಲರ್ಸ್. ಗೊತ್ತಾಯ್ತಾ? ಏನು 100ರಿಂದ ಜಾಸ್ತಿ ಮಕ್ಕಳು ಯಾವುದೇ ಕೋಚಿಂಗ್ ಸೆಂಟರ್ ಇರಬಹುದು, ಈವನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟ್ಯೂಷನ್ಸ್ ಸೆಂಟರ್ಸ್ ಇರುತ್ತೆ, ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡರಿ ಎಲ್ಲವೂ ಕೂಡ, ಎಲ್ಲೆಲ್ಲಿ 100ಕ್ಕಿಂತ ಜಾಸ್ತಿ ಅಭ್ಯರ್ಥಿಗಳಿರ್ತಾರೆ ಅದು ಎಲ್ಲಾ ಕಡೆ ನಿಮ್ಗೆ ಕೌನ್ಸಿಲರ್ಸ್ ಇರಬೇಕು. ಅಂಡ್ ಅದ್ರ ಜೊತೆಗೆ ಟೀಚರ್ಸ್ ಮೆಂಟರ್ಸ್ ಇರಬೇಕು. ಆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಏನು ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ನಾನಿನ್ ಬದುಕೋಕ್ ಇಷ್ಟ ಇಲ್ಲ ನನಗೆ, ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ನಾನೇನೇ ಓದಿದ್ರು ನಾನು ಪಾಸ್ ಆಗಲ್ಲ, ನನಗೆ ಈ ಟೀಚರ್ಗೆ ಏನೇ ಮಾಡಿದ್ರೇನು ನನಗೆ ತೊಂದರೆನೇ ಮಾಡ್ತಾರೆ, ಅಂಡ್ ಎಲ್ಲರಿಂದ ದೂರ ಇರಕ್ಕೆ ಶುರು ಮಾಡೋದು, ಐಸೋಲೇಟೆಡ್ ಆಗಿರೋದು, ತೀವ್ರ ಹತಾಶೆ ಅಥವಾ ಇರಿಟೇಷನ್ನು, ಕೋಪ, ಮತ್ತೆ ಎಲ್ಲದಕ್ಕೂ ತಯಾರಿ ಮಾಡ್ಕೊಳಕ್ ಶುರು ಮಾಡೋದು, ಪ್ರೀತಿಯಾಗಿರೋದು ಬುಕ್ಸ್ ಎಲ್ಲ ಕೊಟ್ಟು ಬಿಡೋದು ಅಥವಾ ಇನ್ನೇನೋ ಕೊಡಕ್ ಶುರು ಮಾಡೋದು, ಈ ತರ ನಡವಳಿಕೆನ ಮಕ್ಕಳಲ್ಲಿ ಬೇಗ ಗುರುತಿಸುವಂತದ್ದು. ಈ ತರ ಗುರುತಿಸಿ ಅವ್ರೇನಾದ್ರೂ ಪ್ರಯತ್ನಗಳು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೆಂಗೆ ಒಂದು ಸಹಾಯನ ಕೊಡಬೇಕು. ಅಂಡ್ ಗೌಪ್ಯತೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಟ್ಲೀಸ್ಟ್ ಒಂದು 30-40% ಜನಕ್ಕೆ ಏನೋ ಒಂದು ಮಾನಸಿಕ ತೊಳಲಾಟ ಇರುತ್ತೆ, ಅದು ಏನೋ ಇರಬಹುದು, ಹಲವಾರು ಸಮಸ್ಯೆಗಳು, ಎಕ್ಸಾಮ್ ಫಿಯರ್, ಓದಿರ್ತಾರೆ ಬರೆಯಕ್ಕಾಗಲ್ಲ, ಗಾಬರಿ, ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಮೇಡಮ್, ಹೋಗಿ ಕೂತ್ರೆ ಎಲ್ಲ ಓದಿರ್ತೀನಿ, ಬರೆಯೋ ಹೊತ್ತಿಗೆ ಕೈಯೆಲ್ಲ ನೆಂದು ಪೇಪರೇ ನೆಂದು ಹೋಗ್ಬಿಡುತ್ತೆ, ಅಷ್ಟೊಂದು ಗಾಬರಿ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹಿಂದಿನ ದಿನ ಮಲಗೋದೇ ಇಲ್ಲ, ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಈ ತರ ಹಲವಾರು ಸಮಸ್ಯೆಗಳಿರಬಹುದು. ಏನೇ ಆತಂಕ, ಭಯ ಏನೋ ಇದ್ರೆ ಕೂಡ ಆ ರೆಡ್ ಫ್ಲಾಗ್ ಸೈನ್ಸ್ ಟೀಚರ್ಸ್ ನೋಡಿದ ತಕ್ಷಣ ಅವರನ್ನ ಗುಪ್ತವಾಗಿ ಕೌನ್ಸಿಲರ್ಸ್ ಹತ್ರ ಕಳಿಸಬಹುದು, ಇಲ್ಲ ಸೈಕಿಯಾಟ್ರಿಸ್ಟ್ ಮನೋವೈದ್ಯರ ಹತ್ರ ಕಳಿಸಬಹುದು, ಇಲ್ಲ ಎಲ್ಲಾ ಕಡೆ ಬಂದು ಟೆಲಿ ಮನಸ್ದು ಒಂದು ಪೋಸ್ಟರ್ ಕೂಡ ಅಂಟಿಸ್ಬೇಕು ಅಂತ ಇದೆ. ಪ್ರಾಮಿನೆಂಟ್ ಪ್ಲೇಸಸ್ ಲೈಕ್ ವಾಶ್ರೂಮ್ಸ್, ಬಾತ್ರೂಮ್ಗಳಲ್ಲಿ. ಯಾಕೆ ಬಾತ್ರೂಮ್ಗಳಲ್ಲಿ ಅಂದ್ರೆ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ, ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಟಿಸ್ ಬೋರ್ಡ್ಗಳಲ್ಲಿ 144-16 144-16 ಇಡೀ ಎಲ್ಲಾ ರಾಜ್ಯದಲ್ಲೂ ಇದೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಎರಡು ಸೆಲ್ಸ್ ಇದೆ, ಒಂದು ನಿಮ್ಯಾನ್ಸಲ್ ಒಂದ್ ಸೆಲ್ ಇದೆ, ಡಿಮ್ಯಾನ್ಸಲ್ ಒಂದಿದೆ. ಈ ಟೆಲಿ ಮನಸ್ಸಿಗೆ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯರ ಜೊತೆ ಹೋಗಿ ಮಾತಾಡಿದ್ರೆ ಇನ್ನಲ್ಲಿ ಇವ್ರು ಶೇರ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ ಕೆಲವು ಮಕ್ಕಳಿಗೆ. ಆದಷ್ಟು ಯಾವುದೇ ಕೌನ್ಸಿಲರ್ ಇರಬಹುದು, ಮನೋವೈದ್ಯರು ಇರಬಹುದು, ಗುಪ್ತವಾಗಿ ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಶಿಯಾಲಿಟಿ ಕಾಪಾಡ್ತಾರೆ, ಯಾರ್ದು ವಿಚಾರಗಳು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಬಟ್ ಆದ್ರೂ ಕೆಲವು ಸಮಯ ಅವ್ರಿಗೆ ಆತಂಕ ಇತ್ತು, ನನ್ನ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ಇತ್ತು ಅಂದ್ರೆ ಎನಿ ಟೈಮ್ 24/7 ಮಧ್ಯರಾತ್ರಿ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಜಾ ದಿನ ಆಗ್ಬಹುದು, ಹಬ್ಬದ ದಿನ ಆಗ್ಬೋದು, ಭಾನುವಾರ ಆಗ್ಬೋದು, ಕಾಲ್ ಮಾಡ್ಬೋದು. ಸೊ 144-16 ಅಲ್ಲಿ ನಿಮ್ಮ ನಂಬರ್ ಕೂಡ ಗೊತ್ತಾಗ, ಅದು IVRS ಸಿಸ್ಟಮ್ ಇಂದ ಹೋಗುತ್ತೆ. ಹಂಗಾಗಿ ಮೇಡಮ್ ನಾನು ಮಾಡಿದಾಗ ಅದು ಎಂಗೇಜ್ ಇದ್ರೆ ಏನ್ ಮಾಡೋದು, ಎಂಗೇಜ್ ಇತ್ತು ಅಂದ್ರೆ ಒಂದು ಫ್ಯೂ ಮಿನಿಟ್ಸ್ ಕಾಯ್ಬೇಕು ಇವ್ರದ್ದು, ಆಗ ಒಂದು ನಂಬರ್ ಬರುತ್ತೆ ನಿಮಗೆ, ನಾವು ಮರು ಕರೆ ಮಾಡಬಹುದಾ, ವಾಪಸ್ ಕರೆ ಮಾಡಬಹುದಾ, ಆಗ ಬಂದು ಅದನ್ನ ಪ್ರೆಸ್ ಮಾಡಿ ಅವರು ಕನ್ಸೆಂಟ್ ಕೊಟ್ರು ಅಂದ್ರೆ ವಾಪಸ್ ಕರೆ ಬರುತ್ತೆ ಅವ್ರಿಗೆ ಟೆಲಿಮನಸ್ಸಿಂದ. ಅರ್ಥ
0: ಆಯ್ತಾ? ಸಂಪರ್ಕ ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ ಇದೆ.
1: ಹೌದು. ಸೊ ಅದು ಆಗ್ಲಿಲ್ಲ ನನಗೆ, ಬರೀ ವಾಯ್ಸ್ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಇದೆ, ಅದಕ್ಕೂ ಇದೆ. ನನಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಮೆಡಿಸನ್ ಬೇಕು, ಇ ಪ್ರಿಸ್ಕ್ರಿಪ್ಷನ್, ಅದಕ್ಕೂ ಕೂಡ ಅನುಕೂಲ ಇದೆ. ಸೊ ಹಿಂಗಾಗಿ ಟೆಲಿ ಮನಸ್ಸಿಗೆ ಒಂದು ಕಾಲ್ ಮಾಡುವಂತಹ ಅನುವು ಮಾಡಿಕೊಡ್ಬೇಕು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ. ಇದೊಂದು ಮ್ಯಾಂಡೇಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್, ಪ್ರತಿಯೊಬ್ಬರು ಇವಾಗ ಫಾಲೋ ಮಾಡ್ತಿದ್ದಾರೆ. ಈವನ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಎಜುಕೇಷನ್ನು, ಪ್ಲಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಪ್ರೈಮರಿ ಸೆಕೆಂಡ್ರಿ, ಎಲ್ಲ ಕಡೆಯಿಂದ ಇದೊಂದು ಸಂಚಲನ ಥರ ಮೂಡ್ತಾ ಇದೆ. ಮೊನ್ನೆ ಕೂಡ ನಾವು ಎಲ್ಲಾ ಭಾಗದ ಒಂದು ಟೀಚ್

0: ಟೀಚರ್ಸಿಗೆ, ಹೈಯರ್ ಎಜುಕೇಷನ್ ಟೀಚರ್ಸಿಗೆ ಒಂದು ಟಿ ಒ ಟಿ ಮಾಡಿದ್ದೀವಿ ನಿಮ್ಯಾನ್ಸ್ ಅಲ್ಲಿ. ಮೋರ್ ದೆನ್ ಈಗ ಬೇರೆ ಬೇರೆ ಧಾರವಾಡ ಅಲ್ಲಿನೂ ಒಂದಾಯ್ತು, ಗುಲ್ಬರ್ಗಾ ಡಿವಿಷನ್ ಅಲ್ಲಿನೂ ಒಂದಾಯ್ತು. ಸೊ ಪ್ರತಿಯೊಬ್ಬರು ಟೀಚರ್ಸ್ಗೂ ಹೇಗೆ ಆತ್ಮಹತ್ಯೆ ಪ್ರವೃತ್ತಿ ಇರ್ಬೋದು, ಮಾನಸಿಕ ಸಮಸ್ಯೆಗಳನ್ನ ಇರಬಹುದು, ಮಕ್ಕಳಲ್ಲಿ ಹೇಗೆ ಬೇಗ ಗುರುತಿಸೋದು, ಒಂದು ಮಗು ಬೇಜಾರಾಗಿದ್ರೆ, ಅಳ್ತಾ ಇದ್ರೆ, ಆತಂಕದಲ್ಲಿದ್ದರೆ, ಅಥವಾ ನಾನು ಹೇಳ್ದಂಗೆ ಇನ್ನೂ ತೀವ್ರವಾದ ಸಮಸ್ಯೆಗಳು, ಒಬ್ಬೊಬ್ಬರೇ ಮಾತಾಡೋದು, ನಗೋದು, ಅನುಮಾನ ಪ್ರವೃತ್ತಿ, ಮದ್ಯ ಮಾದಕ ವಸ್ತು ಸೇವನೆ, ನೀವು ನೋಡ್ದಂಗೆ ಈ ಮದ್ಯ ಮಾದಕ ವಸ್ತುಗಳು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗ್ತಾ ಇದೆ. ಸ್ಟಾರ್ಟಿಂಗ್ ಫ್ರಮ್ ತಂಬಾಕು, ಟೊಬ್ಯಾಕೊ, ಎಲ್ಲದರಿಂದ ಅದು ಗೇಟ್ ವೇ ಡ್ರಗ್, ಇನ್ನು ಹಲವಾರು ಡ್ರಗ್ಸ್ ಇದೂ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಮೊಬೈಲ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್, ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಇದನ್ನೆಲ್ಲ ಹೇಗೆ ಬೇಗ ಗುರುತಿಸೋದು, ಸಮಸ್ಯೆಗೆ ಪರಿಹಾರ ಕೊಡೋದು, ಇದೆಲ್ಲಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
1: ಈ ಎಲ್ಲರಿಗೂ ಕೂಡ ಸುಲಭವಾಗಿ ಹೆಲ್ಪ್ ಲೈನ್ ಮೂಲಕವಾಗಿ ತಲುಪ್ತೀವಿ ನಾವು ಅಂತ ಅನ್ನೋದು ಬಹಳ ಆಶಾದಾಯಕವಾದಂತ ವಿಚಾರ.
0: ಹೌದು,
1: ಯಾಕಂದ್ರೆ ನಮಗೆ ನಮ್ಮ ಮಾತನ್ನ ಕೇಳಕ್ಕೆ ಯಾರು ಇಲ್ಲ ಅಂತ ಅನ್ನೋ ಭಾವನೆ ಬರಬಾರದು. ಮನೆಯಲ್ಲಿ ಕೇಳಿಲ್ಲ ಅಂತಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೆಲ್ಪ್ ಲೈನ್ ಇದೆ, ಮತ್ತು ಆಪ್ತ ಸಮಾಲೋಚನೆ ನಾವು ಧೈರ್ಯವಾಗಿ ಅವರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ತೀವಿ, ಖುದ್ದಾಗಿ ಮುಖಾಮುಖಿನೇ ನನ್ನ ಸಮಸ್ಯೆ ಹೇಳ್ಕೋಬೇಕಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸಾಕಷ್ಟು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂತವರು ಇದ್ದಾರೆ, ಆಪ್ತ ಸಮಾಲೋಚಕರಿದ್ದಾರೆ,
0: ಅದರಲ್ಲಿ ತ್ರೀ ಟೈರ್ ಸಿಸ್ಟಮ್ ಇರುತ್ತೆ.
1: ವಿಶೇಷವಾಗಿ ತಾವು ಬಹಳ ವಿಶೇಷ ಹೇಳಿದ್ದಂದ್ರೆ ಶಿಕ್ಷಕರು ಆ ರೀತಿಯಾದಂತಹ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು. ಮಕ್ಕಳಿಗೆ ಬಹಳ ಮೃದುವಾಗಿ ಹೇಳುವಂತ ವಿಚಾರ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಗದರಿಸೋದಾಗಲಿ ಅದನ್ನೆಲ್ಲ ಮಾಡಬಾರ್ದಾಗತ್ತೆ.
0: ಖಂಡಿತ.
1: ಯಾಕಂದ್ರೆ ಮನೆ ಅಂತಂದ್ಮೇಲೆ ಆ ಮನೆಯಲ್ಲಿ ಎಲ್ರಿಗೂ ಆ ಒಂದು ತಂತ್ರಗಳು ಗೊತ್ತಿರಲ್ಲ.
0: ಕಷ್ಟ ಅಂತಂದಾಗ ಅದನ್ನ ಕೇಳಿಸ್ಕೊಳ್ಳೋದು ಸಾಮಾನ್ಯ. ನಾನು ಈ ಟ್ರೈನಿಂಗ್ ಮಾಡುವಾಗ ನಾವು ಕೇಳ್ತೀವಿ, ಈಗ ಸಾಮಾನ್ಯ ನಿಮ್ಮ ಮಗ ಅಥವಾ ಮಗಳು ಬಂದ್ಬಿಟ್ಟು, ಅಮ್ಮ ಹಿಂಗಾಯ್ತು ಮನೆ ಶಾಲೆನಲ್ಲಿ ಯಾರೋ ಹೊಡೆದ್ಬಿಟ್ರು, ಯಾರೋ ಬೈದ್ಬಿಟ್ರು ಅಂದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಆ ಬಿಡು, ನೀನೇನೋ ಮಾಡಿರ್ತೀಯ, ಅದಕ್ಕೆ ಇನ್ ಹೇಳಕ್ಕೆ ಬಿಡಲ್ಲ. ಸೊ ಆ ತರ ಮಾಡಿದಿರಾ, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಮಕ್ಕಳು ಏನೇ ತೊಂದರೆ ಇದ್ರೇನು ಬಂದು ಹೇಳ್ಕೊಳ್ಳೋಂತಹ ಒಂದು ಅನುವು ಮಾಡ್ಕೊಡ್ಬೇಕು ನಾವು.
1: ಈಗ ಮೇಡಮ್, ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ, ಅದು ಸುಲಭವಾಗಿ
0: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು. ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್, ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡಬಹುದು, ತಮಿಳಲ್ಲಿ ಮಾತಾಡಬಹುದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ. ಸೊ ಅವರು ಕರೆ ಮಾಡಬಹುದು. ಅದರಲ್ಲಿ 3 tier ಕೂಡ ಇದೆ. ಫಸ್ಟ್ ರೌಂಡ್ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ನಿಭಾಯಿಸಲಿಕ್ಕೆ ಯಾವ್ದಾದ್ರು ಕ್ಲಿಷ್ಟವಾದ ಸಮಸ್ಯೆ ಇತ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ ಅದರಲ್ಲಿ. ಸೊ ಹೀಗಾಗಿ ಎಲ್ಲವೂ ಇದೆ. ಇಲ್ಲ ನನಗೆ ಬರೀ ಫೋನಲ್ಲಿ ಇಷ್ಟ ಇಲ್ಲ, ನಾನು ಹತ್ತಿರದಲ್ಲಿ ಇದ್ದೀನಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ತಾಲೂಕಾ ಆಸ್ಪತ್ರೆನಲ್ಲಿ ನಾವು ಮನೋಚೈತನ್ಯ ಅಂತ ಹೇಳ್ತೀವಿ, ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ. ಮಂಗಳವಾರ ಅಥವಾ ಶುಕ್ರವಾರ ಮನೋವೈದ್ಯರು ತಾಲೂಕಾ ಮಟ್ಟದ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ಬೋದು. ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಎಲ್ಲ ಒಂದು ಸೌಲಭ್ಯನ ಪಡ್ಕೋಬಹುದು, ಉಚಿತ ಸಮಾಲೋಚನೆ, ಉಚಿತ ಚಿಕಿತ್ಸೆ ಸಿಗುತ್ತೆ.
1: ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದಿರಿ, ಕೇಳುಗರಿಗೆ ಈ ವಿಷಯದ ಬಗ್ಗೆ ತುಂಬಾನೇ ತಿಳಿದಿದೆ ಅಂತ ಹೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಹುಶಃ ಆಪ್ತ ಸಮಾಲೋಚಕರ ಹತ್ರ ಹೋದ್ರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಾರರು ಅಂತ ಹೇಳ್ಬೋದು ನಾವು.
0: ಜೀವನದಲ್ಲಿ ಸಮಸ್ಯೆಗಳು ತಾತ್ಕಾಲಿಕ,
1: ಹೌದು,
0: ಆದ್ರೆ ಅದು ಆತ್ಮಹತ್ಯೆಗೆ ಪರಿಹಾರ ಅಲ್ಲ.
1: ಹೇಳಿದ್ರಲ್ಲ ಬಹಳ ಮುಖ್ಯವಾದ ಪದ, ಹಠಾತ್ ಆಗಿ ಆಕ್ಷನ್
0: ಮಾಡಕ್ಕೆ
1: ಕಾದು ನೋಡಿದ್ರೆ ಗ್ಯಾರಂಟಿ ನಿಮಗೆ ಒಳ್ಳೇದೇ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಅದನ್ನ ಮಾಡಬೇಕು. ಬಹಳ ವಿವರವಾದಂತಹ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದ.
2: ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಾಗಿ ಇದುವರೆಗೂ ಡಾಕ್ಟರ್ ರಜನಿ ಪಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಮೂಡಿಬಂದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕೇಳುವರೇ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2 2 3 7 4 8

0: 8 2 2 3 7 0 4 9 9 STD ಕೋಡ್ 0 8 0 ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ACABC ಎಗ್ರಿ ಕ್ಲಿನಿಕ್ಸ್ ಮತ್ತು ಎಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ.
3: ಶಾಂತಕ, ಓ ಶಾಂತಕ.
4: ಏ ಇರಣ, ಇರಣ ಬರ್ತೀನಿ. ನನಗೀಗ ಟೈಮ್ ಇಲ್ಲ.
3: ಯಾಕೆ ಟೈಮ್ ಇಲ್ಲ? ಎಲ್ಲಿ ಹೋಗ್ತಿದ್ದೆ?
4: ಎ ಸಿ ಮತ್ತೆ ಎ ಬಿ ಸಿಗೆ ಹೋಗ್ಬರ್ತೀನಿ ತಡಿ ಸ್ವಲ್ಪ.
3: ಎ ಸಿ ಎ ಬಿ ಸಿನ ಹಳ್ಳಿ ಎ ಸಿ ತರನೇ ಆಗ್ಬಿಟ್ಟಿದೆ. ಮಡಿಕೇರಿ ಅಲ್ವಾ, ಫುಲ್ ಎ ಸಿ.
4: ಆ ಎ ಸಿ ಬೇರೆ, ಈ ಎ ಸಿ ಬೇರೆ. ಎ ಬಿ ಸಿ ಅಂದ್ರೆ ಮತ್ತೆ ಎ ಬಿ ಸಿ ಡಿ ಕಲೆ ಕೊಂಟಾಳೆ ಅಕ್ಕ ಅಂತ ಅನ್ಕೋಬೇಡ. ಇದು ಎ ಬಿ ಸಿ, ಎ ಬಿ ಸಿ ಡಿ ಅಲ್ಲ.
3: ಅದೇನದು ಎ ಸಿ ಹೇಳ್ತಿದ್ದೆ?
4: ಎ ಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ, ಮತ್ತೆ ಎ ಬಿ ಸಿ ಅಂದ್ರೆ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಅಂತ.
3: ಕ್ಲಿನಿಕ್ ಅಂತನಾ? ಆಸ್ಪತ್ರೆ ಹೋಗ್ತಿದ್ಯೇನು
4: ಅಣ್ಣ? ನಿನಗ್ ಗೊತ್ತಿಲ್ಲ, ಎಲ್ಲ ಹೊಸ ಹೊಸದ್. ಈಗ 50 ವರ್ಷದಿಂದ 100 ವರ್ಷದಿಂದ ಈ ಶಾಂತಕ್ಕೆ ಏನೋ ಹೊಸದ್ ಹೇಳಕೊಂಟಾಳೆ ಅಂತ ಅನ್ಕೋಬೇಡ. ಕಾಲ ಬದಲಾದಂಗೆ, ನಮ್ಮ ವಾತಾವರಣ ಬದಲಾದಂಗೆ, ಈಗ 100 ವರ್ಷದಿಂದೆ ಕೃಷಿ ಬೇರೆ ತರ ಮಾಡೋರು. ಈಗ ಬೇರೆ ತರ ಅಂದ್ರೆ ಹೊಸ ಹೊಸ ಬೆಳವಣಿಗೆಗಳಾದಾದಂಗೆ, ಆಮೇಲೆ ನಮ್ಮ ವಾತಾವರಣನೂ ಬದಲಾವಣೆ ಆದಾದಂಗೆ, ಕೃಷಿನಲ್ಲೂ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ನಮಗೆ ಹೇಳ್ಕೊಡ್ತಾ ಇರ್ತದೆ. ಈಗ ನಾನು ಎ ಸಿ ಎ ಸಿ ಅನ್ನಲ್ಲ, ಎ ಸಿ ಅಂದ್ರೆ ಏರ್ ಕೂಲರು, ಏರ್ ಕಂಡೀಷನರು ಅದೆಲ್ಲ. ಎ ಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ. ಅಗ್ರಿ ಅಂದ್ರೆ ಏನ್ ಹೇಳೋ? ಕೃಷಿ, ಕೃಷಿ, ಕೃಷಿ ಕ್ಲಿನಿಕ್ ಅಂತ. ಕೃಷಿ ದವಾಖಾನೆ,
3: ದವಾಖಾನೆ,
4: ಕೃಷಿ ಚಿಕಿತ್ಸಾಲಯ ಅಂದ್ರೆ ನೀವು ಮನುಷ್ಯರಿಗಷ್ಟೇ ಆಸ್ಪತ್ರೆಗಳು ಇರ್ತದೆ ಅನ್ಕೋಬೇಡ. ಈ ಕೃಷಿಗೂ ಆಸ್ಪತ್ರೆ ಬಂದಿದೆ. ಈಗ ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಗೆ ಬಹಳ ಮಹತ್ವದ ಸ್ಥಾನ ಇದೆ. 70% ಜನ ಕೃಷಿನೇ ಅವಲಂಬಿಸಿದ್ದಾರೆ ಇವತ್ತಿಗೂ ಸಹ. ಹಂಗಾಗಿ ನಮ್ಮ ಸರ್ಕಾರ ಕೃಷಿಗೆ ಅನುಕೂಲ ಆಗಂಗೆ ಕೃಷಿ ಚಿಕಿತ್ಸಾಲಯಗಳನ್ನ, ಮತ್ತೆ ಏನಿದು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಇದೆ ಅಂತ ಯೋಜನೆ ಬಂದೈತೆ ಅಂತ ಹೇಳಿದ್ರ, ನಾನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಬರೋಣ ಅಂತ ಅನ್ಕೊಂಡಿದ್ದೆ. ಯಾಕೆ ಹೋಗಿ ಬರ್ಬೇಕು ಅಂತ ನೀನೇನು ಕೇಳ್ತಾನೆ ಇಲ್ಲ, ನಿಂಗೆ ತಿಳ್ಕೋಬೇಕೋ ಬೇಡವಾ?
3: ಕೃಷಿ ಕ್ಲಿನಿಕ್ ಅಂದ್ರೆ ಏನು ಅಂತ ಮೊದಲೇ ಕೇಳಿದ್ದಲ್ಲ ನಿಂಗೆ?
4: ಕೇಳ್ದ? ಓಲಿ ಬಿಡು, ನಾನೇ ಮರ್ತೆ ಅನಿಸ್ತದೆ. ಈಗ ರೈತರಿಗೆ ಬೆಳೆ ಬೆಳೆಯುವಾಗ ಸಲೀಸಾಗಿ ಬೀಜ ಬಿತ್ತಿದ ತಕ್ಷಣ ಬೆಳೆ ಬಂದ್ಬಿಡ್ತದ? ಇಲ್ಲ, ಅದ್ರಾಗ ಅನೇಕ ಹಂತಗಳಿದೆ. ಅವರು ಬಹಳಷ್ಟು ಅದಕ್ಕೆ ಕಷ್ಟ ಪಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡಿದಾಗ್ಲೂ ನೋಡೋಣ, ಮಣ್ಣನ್ನ ಹದ ಮಾಡೋದ್ರಿಂದ ಹಿಡಿದು ಮಣ್ಣಿನ ಗುಣಮಟ್ಟನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಬೀಜನ ಆಯ್ಕೆ ಮಾಡ್ಕೊಳ್ಳೋದು, ರಸಗೊಬ್ಬರ ಯಾವಾಗ ಕೊಡಬೇಕು, ಕೀಟನಾಶಕಗಳನ್ನ ಯಾವಾಗ ಬಳಸ್ಬೇಕು, ರೋಗ ನಿಯಂತ್ರಣ ಹೆಂಗ್ ಮಾಡ್ಬೇಕು, ನೀರಾವರಿ ಮತ್ತೆ ಬೆಳೆ ನಿರ್ವಹಣೆ, ಕೊಯ್ಲು, ಇವೆಲ್ಲನೂ ದಾಟಿದ ಮೇಲೂ ಅವ್ರಿಗೆ ಸಮಸ್ಯೆಗಳಿರುತ್ತೆ. ಬೀಜ ಹಾಕಿದ ತಕ್ಷಣದಿಂದ ಬೆಳೆ ಬರುವವರೆಗೂ ಏನೇನು ಸಮಸ್ಯೆಗಳಾಗಲ್ಲ, ಅವಾಗ ಏನಾರು ಸಮಸ್ಯೆಗಳಾದಾಗ ನೀವು ಅಗ್ರಿ ಕ್ಲಿನಿಕ್ ಅಂತ ಮಾಡಿದಾರಲ್ಲ, ರೈತರು ಅಲ್ಲಿ ಭೇಟಿ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ರೈತರು ಬರೀ ಬೆಳೆ ಬೆಳೆದ್ರಾಗ್ತದ? ಏನ್ ಮಾಡೋದು? ಬೆಳೆ ಬೆಳೆದು
3: ಕಟಾವ್ ಮಾಡ್ಬೇಕು.
4: ಅದೇಪ್ಪ, ಕಟಾವ್ ಆದ್ಮೇಲೆ ಏನ್ ಮಾಡ್ತೀಯಾ?
3: ಮಾರ್ಬೇಕಲ್ವಾ,
4: ಹಸನ್ ಮಾಡ್ತೀಯಾ ಅಲ್ವಾ? ಹಸನ್ ಮಾಡಿದ್ಮೇಲೆ ಬಿಸ್ನೆಸ್ ಆಗ್ಬೇಕಲ್ವಾ? ಈ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅಷ್ಟೊಂದು ನಿನ್ಗೆ ತಿನ್ನಕಾಗತ್ತಾ? ಈ ಕ್ವಿಂಟಲ್ ಗಟ್ಲೆ, ಟನ್ ಗಟ್ಲೆ ಕಾಫಿ ಬೆಳಿತೀಯ ನೀನು? ಏಲಕ್ಕಿ ಬೆಳಿತೀಯ, ಮೆಣಸು ಬೆಳಿತೀಯ? ನೀನು ಒಬ್ನೇ ಇಟ್ಕೊಂಡು ತಿನ್ನಕಾಗತ್ತಾ? ಇಲ್ಲ ಅಲ್ವಾ. ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಮಾರುಕಟ್ಟೆಗೆ ಹೋದ್ಮೇಲೆ ನಿನಗೆ ವೈಜ್ಞಾನಿಕ ಬೆಲೆ ಸಿಗಬೇಕು. ಅದಕ್ಕೆ ಅದಕ್ಕೆಲ್ಲದಕ್ಕೂ ಉಪಯೋಗ ಆಗ್ಲಿ ಅಂತ ಈ ಎ ಸಿ ಮತ್ತೆ ಎ ಬಿ ಸಿನ ಸರ್ಕಾರ ಮಾಡಿದ್ರು. ಗೊತ್ತಾಯ್ತಾ?
3: ಒಂಚೂರು ಚೂರು ಗೊತ್ತಾಯ್ತು.
4: ಈಗ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರೆ ಹೇಳು?
3: ಡಾಕ್ಟರ್.
4: ಈಗ ಅಗ್ರಿ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರಕ್ಕ ಅಂತ ನೀನ್ ಕೇಳಿದ್ರೆ, ಅಗ್ರಿ ಕ್ಲಿನಿಕ್ ಅಲ್ಲಿ ಕೃಷಿ ಪದವೀಧರರು ಇರ್ತಾರೆ. ಅಂದ್ರೆ ಅವರು ಕೃಷಿನೇ ಓದ್ಕೊಂಡು ಬಂದಿರ್ತಾರೆ. ಗೊತ್ತಿಲ್ವಾ ನಿನಗೆ? ಕೃಷಿ ಓದೋರ್ದು ಗೊತ್ತಾನೆ, ಎಷ್ಟೊಂದು ವಿದ್ಯಾಲಯಗಳಿದೆ ನಮ್ಮಲ್ಲಿ. ಅವರೆಲ್ಲ ಅಂದ್ರೆ ಕೃಷಿ ಬಗ್ಗೆ ತರಬೇತಿಯನ್ನ ಪಡೆದಂತವ್ರು ಅಲ್ಲಿ ಇರ್ತಾರೆ. ನಿನ್ಗೆ ಏನೇ ಸಮಸ್ಯೆಗಳು ಬಂದರೂ ಈಗ ಡಾಕ್ಟರ್ ಹತ್ರ

0: ಹೋದ್ರೆ ತಾನೆ ನಮಗೆ ಜ್ವರ ಬಂದಿತ್ತೋ ಕೆಮ್ಮು ಬಂದಿತ್ತೋ, ಯಾವ ಔಷಧಿ, ವೈರಲ್ ಇನ್ಫೆಕ್ಷನ್ ಆದಾಗ ಏನು ಕೊಡಬೇಕು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಏನು ಕೊಡಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರ್ತಾನೆ. ಹಾಗೆ ನೀನು ಯಾವುದೇ ಬೆಳೆಗೆ ಏನೇ ಸಮಸ್ಯೆ ಆದ್ರೂ ಕೃಷಿ ಪದವೀಧರರು ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಪರಿಣಿತಿ ಪಡೆದಿರುವಂಥವ್ರು ಈ ಅಗ್ರಿ ಕ್ಲಿನಿಕಲ್ಲಿ ಇರ್ತಾರೆ, ಅಲ್ಲಿ ಹೋಗ್ಬೇಕು ನೀನು. ಅವರು ನಿಮಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ಹೇಳ್ಕೊಡ್ತಾರೆ, ಬೆಳೆ ಸಲಹೆ ಬಗ್ಗೆ ಹೇಳ್ತಾರೆ, ಸಸ್ಯ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಕೀಟ ಮತ್ತು ರೋಗಗಳ ನಿರ್ವಹಣೆನ ಹೇಗೆ ಮಾಡಬೇಕು, ಪಶುಪಾಲನೆ ಹೇಗೆ ಮಾಡಬೇಕು, ಹೈನುಗಾರಿಕೆ ಹೇಗೆ ಮಾಡಬೇಕು, ತೋಟಗಾರಿಕೆ ಹೇಗೆ ಮಾಡಬೇಕು, ಮೀನುಗಾರಿಕೆ ಹೇಗೆ ಮಾಡಬೇಕು, ಹೀಗೆ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ.
1: ಗೊತ್ತಾಯ್ತಾ?
0: ಏ ಹೊಸದಲ್ಲ, ಈಗ ನೋಡು ನೀನು ಪಾರಂಪರಿಕ ಕೃಷಿ ಪದ್ಧತಿ ನೀನ್ ಮಾಡ್ತೀಯಲ್ಲ, ಅಷ್ಟ್ ಮಾಡಿದ್ರೆ ಸಾಲದಣ್ಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ
1: ಮಾಡ್ಬೇಕು.
0: ಸ್ಮಾರ್ಟ್ ಏ ಅಲ್ಲೇ ಬರ್ತಾರೆ ತಗೊಂಡು ಹೋಗ್ತಾರೆ ಅನ್ಬಾರ್ದು. ನಿನಗ್ ಬೆಲೆ ಎಲ್ಲಿ ಸಿಗ್ತದೆ, ಬೆಳೆ ಹೆಂಗೆ ಹೆಚ್ಚು ಇಳುವರಿ ತೆಗಿಬೇಕು, ಮತ್ತು ಹೆಚ್ಚು ಇಳುವರಿಗೆ ನೀ ಹೆಚ್ಚು ಕಷ್ಟಪಟ್ಟಿರ್ತೀಯಲ್ವಾ, ಅದಕ್ಕೆ ನಿನಗೆ ಪ್ರತಿಫಲ ಸಿಗ್ಬೇಕಲ್ವಾ. ಪ್ರತಿಫಲ ಸಿಗ್ಬೇಕಂದ್ರೆ ನೀನು ಅದನ್ನ ಚೆನ್ನಾಗಿ ಬಿಸ್ನೆಸ್ ಮಾಡೋದನ್ನ ಕಲಿಬೇಕು, ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ನೀ ಸುಮ್ಮನೆ ಹೋಗ್ತೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಬರ್ತೀನಿ ಅಂದ್ರೆ ನಡೆಯಂಗಿಲ್ಲ ಈಗ, ನಡೆಯಂಗಿಲ್ಲ. ಯಾಕಂದ್ರೆ ನೀನು ಬೆಳೆದ ಈ ಬೆಳೆಗಳಿದಾವಲ್ಲ, ಕಾಫಿ, ಏಲಕ್ಕಿ, ಇವೆಲ್ಲ ಎಲ್ಲ ಕಡೆಗೆ ಬೆಳೆಯೋಕ್ಕಾಗಲ್ಲ. ನಿನ್ನಂಥವ್ರು ಮಾತ್ರ ಬೆಳೆಯೋಕ್ಕಾಗೋದು ಬೆಳೆಯಪ್ಪ, ತಿಳ್ಕಸಲ್ ಅದಕ್ಕೆ ಬೆಳೆದ ಮೇಲೆ ನೀನು ಏನು ಮಾಡಬೇಕಂದ್ರೆ, ಈಗ ಕಾಫಿನ ಭಾಳ ದಿವಸ ಇಟ್ಕೊಂಡ್ರೆ ಬೆಲೆ ಅಷ್ಟೇ ಬಿದ್ದು ಹೋಗೋದಿಲ್ಲ, ಕೆಟ್ಟೋಗ್ತದಣ್ಣ. ನೀನು ಹಂಗೆ ಇಟ್ಕೊಂಡ್ರೆ ಅದನ್ನ ಹೆಂಗೆ ಸಂಸ್ಕರಣೆ ಮಾಡ್ತೀಯಾ? ಹೋಗ್ತಾನೆ. ಬೆಳೆ ಬೆಳೆದ ಮೇಲೆ ಅದನ್ನು ಕಾಪಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಮುಖ್ಯ, ಅದನ್ನು ಕೂಡ ನೀನು ತಿಳ್ಕೊಬೇಕಾಗ್ತದೆ. ಅದನ್ನು ಬೆಳೆ ಬೆಳೆದಂಥದ್ದನ್ನು ಹೆಂಗೆ ಸಂಗ್ರಹಿಸಿ ಇಟ್ಕೋಬೇಕು, ಹೆಂಗೆ ಸಂಸ್ಕರಣೆ ಮಾಡಬೇಕು, ಹೆಂಗೆ ಪ್ಯಾಕಿಂಗ್ ಮಾಡಬೇಕು, ಹೆಂಗೆ ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕು, ಮಾರುಕಟ್ಟೆ ಸಂಪರ್ಕನ ಹೆಂಗೆ ಮಾಡ್ಕೋಬೇಕು, ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ತಗೋಬೇಕಾ ಅಥವಾ ಕೊಂಡ್ಕೋಬೇಕಾ, ನರ್ಸರಿ ಎಲ್ಲಾದರೂ ಇದೆಯಾ, ಜೈವಿಕ ಗೊಬ್ಬರನ ಹೆಂಗೆ ತಯಾರಿಕೆ ಮಾಡ್ಕೋಬೇಕು, ಆಮೇಲೆ ಸಾವಯವ ಕೃಷಿನ ಹೆಂಗೆ ಮಾಡ್ಕೋಬೇಕು. ಈಗ ಕೃಷಿ ಮಾಡ್ತಾನೆ ಇರ್ತೀಯ, ಜಮೀನಲ್ಲೇ ಇರ್ತೀಯ, ಅದ್ರ ಜೊತೆಗೆ ಒಂದ್ ನಾಲ್ಕು ಹಸು ಸಾಕಿದ್ರೆ ಹೆಂಗಾಗ್ತದೆ, ಆ ತರದ್ದೆಲ್ಲಾನು ನೀನು ಯೋಚನೆ ಮಾಡ್ಬೇಕಾಗ್ತದೆ. ಸುಮ್ಮನೆ ಬರೀ ದುಡಿಯೋದು ದುಡಿಯೋದು ಅಂತಲ್ಲ, ಆಮೇಲೆ ಇನ್ನೊಂದು ಸ್ವಲ್ಪ ಜಾಗಿದ್ರೆ ಜೊತೆಗೆ ಹಣ್ಣು ತರಕಾರಿ ಈ ತರದನ್ನೆಲ್ಲ ಬೆಳ್ಕೊಂಡ್ರೆ ಅಣ್ಣ ಎ ಸಿನೂ ಆಗ್ತದೆ, ಎ ಬಿ ಸಿನೂ ಆಗ್ತದೆ. ಏ ಬೆಳ್ಳಪ್ಪ ನೀನ್ ಏನಪ್ಪ, ನಿಂಗೆ ಏನ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಆಮೇಲೆ ನೋಡಿಲಿ, ಹಿಂಗೆ ಅರ್ಥ ಆಗಲ್ಲ ಅಂತ ಕುತ್ಕೊಳಕ್ ಹೋಗ್ಬಿಡ, ನೀನು ಟ್ರೈನಿಂಗ್ ಹೋಗು.
1: ಟ್ರೈನಿಂಗ್ ಬೇರೆ ಕೊಡ್ತಾವ್ರ?
0: ಟ್ರೈನಿಂಗ್ ಎಷ್ಟು ಮಾಡೋದಿಲ್ಲ, ಕೃಷಿ ಸಂಪರ್ಕ ಅಧಿಕಾರಿಗಳು ಇರ್ತಾರೆ, ನಿನ್ನ ತೋಟಕ್ಕೆಲ್ಲ ಬಂದು ನೋಡ್ತಾರೆ. ನೀನು ಒಟ್ಟಿನಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ಅಷ್ಟೇ ಗಮನಿಸ್ತೀಯ, ಏನು ಹೇಳಿದ್ರು ಏನು ಕೇಳಿದ್ರು ನಿನಗೇನು ಲಾಭ ಐತೆ, ನಿನಗೇನು ಅವರು ತರಬೇತಿ ಕೊಡಬೇಕು ಅಂತಾರೆ, ಅದನ್ನೆಲ್ಲನೂ ತಿಳ್ಕೊಬೇಕಣ. ತಿಳ್ಕೊಂಡಿಲ್ಲ ಅಂದರೆ ಆಗೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತೀಯ, ಮತ್ತೀಗ ನೋಡು ಡಿಜಿಟಲ್ ಯುಗ ಆಗಿರೋದ್ರಿಂದ ಆನ್ಲೈನಲ್ಲಿ ಸಹ ಮಾರ್ಬೋದು ನೀನು. ಆನ್ಲೈನ್ ಅಲ್ಲಿ ಮಾರ್ಬೋದು, ತುಂಬ ಸುಮ್ಮನೆ ಈಗ ಬೆಳೆಯಪ್ಪ ನಾನು ಆನ್ಲೈನ್ ಅಲ್ಲಿ ಬಂದು ತಗೊಳ್ಳಿ ಅನ್ನಕ್ಕಾಗಲ್ಲ, ಅದಕ್ಕೊಂದು ವೆಬ್ಸೈಟ್ಸ್ ಇರುತ್ತೆ, ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿ ನೀನು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆದ್ರೆ ನಿನ್ ಕಡೆಯಿಂದ ಅವರು ತಗೋತಾರೆ, ಗೊತ್ತಾಯ್ತಾ? ಇದೆಲ್ಲ ಇದೆ ಇದರಲ್ಲಿ, ಎ ಸಿ ಮತ್ತೆ ಎ ಬಿ ಸಿ ನೆನ್ಪಿಟ್ಕ. ಏನ್ ಹೇಳು?
1: ಎ ಸಿ ಎ ಬಿ ಸಿ.
0: ಮತ್ತೆ ಹತ್ತಿರದಲ್ಲಿರುವಂತ ರೈತ ಸಂಪರ್ಕ ಅಧಿಕಾರಿಗಳು ಇರ್ತಾರಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಪೊನ್ನಂಪೇಟೆಲೈತೆ, ಮಡಿಕೇರಿಲೈತೆ, ಚಟ್ಟಳಿಲೈತೆ. ನೀನ್ ಏನ್ ಮತ್ತೆ ಬರೀ ದುಡಿದ್ರ ಆಗಲ್ಲ, ಸ್ಮಾರ್ಟ್ ಆಗ್ಬೇಕು, ಗೊತ್ತಾಯ್ತಾ? ನನಗೆ ಅಲ್ಲಿಗೆ ಹೊಂಟಿದ್ದೆ, ನೀನ್ ತಡದೆ, ನನಗೆ ಏನೇನ್ ನೆನಪಾಯ್ತು ಅಷ್ಟು ಹೇಳಿದೀನಿ, ಹೋಗಿ ಬಂದ್ಮೇಲೆ ಇನ್ನ ಜಾಸ್ತಿ ಹೇಳ್ಕೊಡ್ತೀನಿ. ಆಯ್ತಾ? ಬಾ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಸುಜಾತಾ ಎಫ್ ತಳ್ವಾರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. 3.5 ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, 5.5% ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನಾ ನೇಮಕ, ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ವಾರ್ತೆಗಳ ವಿವರ. ಜನರ ವಿಶ್ವಾಸ ಮತ್ತು ಕೋಟ್ಯಂತರ ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ತಮ್ಮ ಶಕ್ತಿಯ ಪ್ರಮುಖ ಮೂಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ 140 ಕೋಟಿ ಜನರಿಗಾಗಿ ಹಾಗೂ ಜನರ ಸೇವೆಯನ್ನು ಸಮರ್ಪಣೆಯಿಂದ ಮುಂದುವರಿಸಲು ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯನ್ನೇ ಜೀವನದ ಧ್ಯೇಯವನ್ನಾಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಬಡವರು, ಯುವಜನರು, ರೈತರು ಮತ್ತು ಮಹಿಳೆಯರನ್ನು ಕೇಂದ್ರವಾಗಿಟ್ಟುಕೊಂಡು ಹಲವು ಯೋಜನೆಗಳನ್ನು ಜಾರಿಗೊಳಿಸಿರುವ ಪ್ರಧಾನಿ 140 ಕೋಟಿ ಭಾರತೀಯರ ಜೀವನದಲ್ಲಿ ಅಭಿವೃದ್ಧಿ, ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಮೂಡಿಸಲು ಶ್ರಮಿಸಿದ್ದಾರೆ. ಮಹಿಳೆಯರ ಸುರಕ್ಷತೆ ಮತ್ತು ಘನತೆ ಹೆಚ್ಚಿಸುವಲ್ಲಿ ಶೌಚಾಲಯ ನಿರ್ಮಾಣ ಹಾಗೂ ಉಜ್ವಲ ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ ಎಂದು ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶ ವಿದೇಶಗಳಿಂದ ಅಭಿನಂದನಾ ಸಂದೇಶಗಳು ಹರಿದು ಬರುತ್ತಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಡೆ ವೀವರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ತಮ್ಮ ಭಾರತ ಭೇಟಿಯ ಬಳಿಕ ಉಭಯ ರಾಷ್ಟಗಳ ನಡುವಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಗೊಳಿಸುವ ಬಗ್ಗೆ ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. 25 ವರ್ಷಗಳ ಸಾರ್ವಜನಿಕ ಸೇವೆಯ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಸಂದರ್ಭವನ್ನು ಐತಿಹಾಸಿಕ ಎಂದು ಬಣ್ಣಿಸಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ವಿಕಸಿತ ಭಾರತ ಸಂಕಲ್ಪ ಸಭಾ ಸೇವಾ ಜ್ಯೋತಿ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಡಿ ಸಂವಿಧಾನದ 370ನೇ ವಿಧಿ ರದ್ದತಿ, ನಕ್ಸಲ್ವಾದದ ನಿರ್ಮೂಲನೆ ಮತ್ತು ಭಾರತದ ಮೂಲ ಸೌಕರ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿಯವರನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ಮಿತ್ರಪಕ್ಷಗಳ ಹಾಗೂ ಪಾಲುದಾರರೊಂದಿಗೆ ವಿಶ್ವಾಸ, ಪರಸ್ಪರ ಗೌರವದ ಆಧಾರದ ಮೇಲೆ ಬಾಂಧವ್ಯ ಬೆಳೆಸುವ ಪ್ರಧಾನಿ ಪಾಲುದಾರಿಕೆಯಲ್ಲಿ ಅಗತ್ಯವಿರುವ ಸ್ವಾತಂತ್ರ್ಯ ನೀಡುತ್ತಾರೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಹಣಕಾಸು ನೀತಿ ಸಮಿತಿ ಜಾಗತಿಕ ಮಟ್ಟದ ಸವಾಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೆಪೋ ದರವನ್ನು 0.25% ಹೆಚ್ಚಿಸಿ 5.5% ನಿಗದಿಪಡಿಸಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ನಡೆದ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಇದರೊಂದಿಗೆ ಸ್ಥಾಯಿ ಠೇವಣಿ ಸೌಲಭ್ಯ ದರವನ್ನು 5.25% ಹಾಗೂ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕ್ ದರವನ್ನು 5.75% ಪರಿಷ್ಕರಿಸಲಾಗಿದೆ. ಜಾಗತಿಕ ಹಣದುಬ್ಬರ ತೀವ್ರವಾಗಿ ಏರಿಕೆಯಾಗುವ ನಿರೀಕ್ಷೆ ಇದ್ದು, ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಹಣಕಾಸು ನೀತಿಯನ್ನು ಬಿಗಿಗೊಳಿಸುವ ಸಾಧ್ಯತೆ ಇದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಹೆಚ್ಚಾಗಿರುವುದು ಸೇರಿದಂತೆ ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡದ ನಡುವೆ ರೆಪೋ ದರ ಏರಿಕೆಯಾಗಿದೆ. 2023 ಫೆಬ್ರವರಿಯ ಬಳಿಕ ಇದೇ ಮೊದಲ ಬಾರಿಗೆ ಆರ್ಬಿಐ ರೆಪೋ ದರ ಹೆಚ್ಚಿಸಿದೆ. ಆಗಸ್ಟ್ನಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ 4.82% ಏರಿಕೆಯಾಗಿದ್ದು, ಜುಲೈನಲ್ಲಿ ಇದು 4.45% ಹಣದುಬ್ಬರದ ಒತ್ತಡ ಮುಂದುವರೆದರೆ ಮುಂಬರುವ ಹಣಕಾಸು ನೀತಿ ಸಭೆಗಳಲ್ಲೂ ಬಡ್ಡಿದರ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಅರ್ಥಶಾಸ್ತ್ರಜ್ಞರು ವಿಶ್ಲೇಷಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಮೂಲಸೌಕರ್ಯದ ಮೇಲೆ ಭಾರತದ ಕ್ರಮ ಹಾಗೂ

0: ಕಳೆದ ವರ್ಷ ಏಪ್ರಿಲ್ನಲ್ಲಿ 26 ನಾಗರಿಕರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲಾ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಆಫ್ರಿಕಾದೊಂದಿಗೆ ಭಾರತ ಹೊಂದಿರುವ ಪಾಲುದಾರಿಕೆಯನ್ನು ಇಂದಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ನಿರ್ಮಿಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಹೇಳಿದ್ದಾರೆ. ಆಫ್ರಿಕಾದಲ್ಲಿರುವ ಘಾನಾದ ವಿದೇಶಾಂಗ ಸೇವಾ ಸಂಸ್ಥೆಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿತಾಸಕ್ತಿಗಳಲ್ಲಿ ವ್ಯತ್ಯಾಸಗಳಿದ್ದರೂ ರಾಜತಾಂತ್ರಿಕತೆ ಸ್ಪರ್ಧೆಯನ್ನು ಸಂಘರ್ಷವನ್ನಾಗಿಸಲು ಬಿಡದೆ ಅದನ್ನು ನಿರ್ವಹಿಸಬೇಕು ಮತ್ತು ಸಹಕಾರವನ್ನು ಉತ್ತೇಜಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸಚಿವರು ಆರ್ಥಿಕತೆ, ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಉತ್ಪಾದನೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಪ್ರಸ್ತಾಪಿಸಿದರು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಸ್ಮೃತಿ ಮಂದಾನಾ ಅವರನ್ನು ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ನೇಮಕ ಮಾಡಿದೆ. ಅವರು ಭಾರತ ತಂಡದ ಪೂರ್ಣಾವಧಿ ಏಕದಿನ ಹಾಗೂ ಟಿ20 ಪಂದ್ಯಗಳ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವರು 3 ಮಾದರಿಗಳ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ಮೃತಿ ಮಂದಾನಾ ಅವರ ನೇಮಕವಾಗಿದೆ. ಈ ನಡುವೆ ಜಿಂಬಾಬ್ವೆ ಸರಣಿಗೆ ಭಾರತ ಮಹಿಳಾ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ. ಸ್ಮೃತಿ ಮಂದಾನಾ ಮೊದಲ ಬಾರಿಗೆ ಮಹಿಳಾ ತಂಡದ ಪೂರ್ಣಕಾಲಿಕ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಶಫಾಲಿ ವರ್ಮಾ ಅವರನ್ನು ಉಪನಾಯಕಿಯನ್ನಾಗಿ ಆಯ್ಕೆ ಮಾಡಿದೆ. ನಿಕಿ ಪ್ರಸಾದ್ ಮತ್ತು ಜಿಂತಿಮಣಿ ಕಲಿತಾ ಅವರು ತಂಡಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. 3.5 ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, ಶೇಕಡ 5.5 ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನಾ ನೇಮಕ, ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

ಚಿತ್ರಗೀತೆಗಳು ಇದೀಗ. ಕೆಜಿ ಯೇಸುದಾಸ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಹೆಂಡತಿ ಬೇಕು ಹೆಂಡತಿ, ಈ ಚಿತ್ರದ ಒಂದು ಹಾಡು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ರಥಸಪ್ತಮಿ ಚಿತ್ರದಿಂದ. ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು.

ಪಿ ಸುಶೀಲ ಅವರ ಕಂಠದಲ್ಲಿ ಅಮರಶಿಲ್ಪಿ ಜಗಣಾಚಾರ್ಯ ಚಿತ್ರದಿಂದ ಆದ ಗೀತೆಯನ್ನು ಕೇಳಿದ್ರಿ. ಜಿ ಸದಾಶಿವಯ್ಯ ಅವರ ಗೀತರಚನೆ ಇದು. ಸಂಗೀತ ಎಸ್ ರಾಜೇಶ್ವರ ರಾವ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ.

0: ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣರಾಜ್ ಆರ್ಥಿಕ ತಜ್ಞರು ಐಸೆಕ್ ನಡೆಸಿಕೊಡುತ್ತಾರೆ ಶಿವರಾಮ್ ಹಿರಿಯ ಪತ್ರಕರ್ತರು
1: ಆಕಾಶವಾಣಿಯ ಕೇಳುಗೆ ಕೋಟಿಗೆ ನಮಸ್ಕಾರ ಸಹೃದಯರೇ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಜೀವನಕ್ಕೆ ಬಂದು 25 ವರ್ಷಗಳಾಗ್ತಿದೆ ಈ ಸಂದರ್ಭವನ್ನು ಜನಸೇವಾ ದೇಶ ಸೇವಾ ಎನ್ನುವ ಹೆಸರಿನಲ್ಲಿ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆಕಾಶವಾಣಿ ಬೆಂಗಳೂರಿನ ಸುದ್ದಿ ವಿಭಾಗವು GST ಒಂದು ದೇಶ ಒಂದು ತೆರಿಗೆ ಈ ಕುರಿತಂಥ ಒಂದು ಚರ್ಚೆಯನ್ನು ನಡೆಸೋದ್ರ ಮೂಲಕ ದೇಶಾದ್ಯಂತ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಮಹತ್ವವನ್ನು ತಂದುಕೊಡ್ತಾ ಇದೆ GST ಕುರಿತು ಹೆಚ್ಚಿನ ಮಾಹಿತಿನ ತಿಳಿಸಿಕೊಡಲಿಕ್ಕಾಗಿ ನಾಡಿನ ಹೆಸರಾಂತ ಆರ್ಥಿಕ ತಜ್ಞರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಕೃಷ್ಣರಾಜ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಕೃಷ್ಣರಾಜ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನೇಕ ಯೋಜನೆಗಳನ್ನು ಕುರಿತ ತಜ್ಞ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಾಜ್ಯ ಪರಿಸರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿತ್ಯ ಒಂದಲ್ಲ ಒಂದು ಲೇಖನದ ಮೂಲಕ ಜನಮಾನಸಕ್ಕೆ ಸುಪರಿಚಿತರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ
2: ತಮಗೂ ನಮಸ್ಕಾರ
1: ನಮ್ಮ ಇವತ್ತಿನ ಚರ್ಚೆಯ ವಿಷಯ GST ಸರಕು ಮತ್ತು ಸೇವಾ ತೆರಿಗೆ 2017 ನಂತರ ಭಾರತದ ಆರ್ಥಿಕ ವ್ಯವಸ್ಥೆಗೆ ಹಾಗೆಯೇ ಜನಸಾಮಾನ್ಯರು ತಮ್ಮ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ನಿಭಾಯಿಸೋದ್ರ ಮೂಲಕ ದೇಶದ ಆರ್ಥಿಕ ಶಕ್ತಿಗೆ ಒತ್ತಾಸೆ ಆಗುವಂಥ ಒಂದು ಸಂದರ್ಭ ಶುರುವಾಯಿತು ಈ ಪರಿಕಲ್ಪನೆ ಬಂದದ್ದು ಅಥವಾ ಈ ಪರಿಕಲ್ಪನೆಯ ಅನಿವಾರ್ಯತೆ ಬಗ್ಗೆ ತಾವೇನು ಹೇಳ್ತೀರಿ ಸರ್
2: ಈ ಒಂದು ಸರಕು ಮತ್ತು ಸೇವೆ ಟ್ಯಾಕ್ಸ್ ಏನಿದೆ ತೆರಿಗೆ 2000 ಕೇಲ್ಕರ್ ಕಮಿಟಿ ಅನ್ನೋ ಒಂದು ಕಮಿಟಿಯ ಒಂದು ರೆಕಮೆಂಡೇಷನ್ ಮೇಲೆ 2017 July 1 ಈ ಒಂದು GST ಕಾರ್ಯರೂಪಕ್ಕೆ ತರಲಾಯಿತು ಈ ಕಾರ್ಯರೂಪಕ್ಕೆ ತರುವುದಕ್ಕಿಂತ ಮುಂಚೆ ನಾವು ವ್ಯಾಟ್ ಅಂತ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸು ಅಂತ ಇತ್ತು ಇಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು ಏನಂತಂದರೆ ಕೇಂದ್ರ ಸರ್ಕಾರ ತೆರಿಗೆ ಮತ್ತು ರಾಜ್ಯ ಸರ್ಕಾರ ತೆರಿಗೆಗಳ ನಡುವೆ ಹೊಂದಾಣಿಕೆ ಇರಲಿಲ್ಲ ಬೇರೆ ಬೇರೆ ರೇಟ್ಸ್ ಇತ್ತು ಈಗ ಮಹಾರಾಷ್ಟ್ರದಲ್ಲಿ ಒಂದು ಪೇಸ್ಟ್ಗೆ ಬೇರೆ ಬೆಲೆ ಇದ್ದರೆ ಅದೇ ಕರ್ನಾಟಕದಲ್ಲಿ ಅದಕ್ಕೆ ಬೇರೆ ಬೆಲೆ ಇರ್ತಿತ್ತು ಎಲ್ಲ ಸರಕು ಸಾಮಗ್ರಿಗಳಿಗೆ GST ಅಥವಾ ಟ್ಯಾಕ್ಸು ತುಂಬ ಹೆಚ್ಚು ಕಡಿಮೆ ಇತ್ತು ಸೊ ಅದರಿಂದ ಈ ಒಂದು ಉದ್ಯಮ ವಲಯದಲ್ಲಿ ಮತ್ತು ಕೈಗಾರಿಕಾ ವಲಯದಲ್ಲಿ ಸರಕು ಸಾಮಗ್ರಿಗಳಿಗೆ ಟ್ಯಾಕ್ಸನ್ನು ಡಿಫ್ರೆಂಟಾಗಿ ವಿಧಿಸ್ತಾ ಇರೋದ್ರಿಂದ ಅವರಿಗೆ ಸರಿಯಾಗಿ ಮಾರಾಟ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನಲ್ಲಿ ಸಾಕಷ್ಟು ಸಾಮ್ಯತೆ ಇರಲಿಲ್ಲ ಹೀಗಾಗಿ ಒಂದು ಹೊಂದಾಣಿಕೆ ಇರಲಿಲ್ಲ ಟ್ಯಾಕ್ಸಲ್ಲೇ ಹೊಂದಾಣಿಕೆ ಇರಲಿಲ್ಲ ಸೊ ಕಲೆಕ್ಷನ್ನು ಕೂಡ ಕಡಿಮೆ ಆಗ್ತಾಯಿತ್ತು ಮತ್ತು ಟ್ಯಾಕ್ಸು ಬರ್ಡನ್ ಇತ್ತು ತುಂಬ ಬರ್ಡನ್ ಆಗ್ತಾಯಿತ್ತು ಟ್ಯಾಕ್ಸು ಸೊ ಇವನ್ನೆಲ್ಲ ಮನಗಂಡಂತಹ ಒಂದು ತಜ್ಞ ಸಮಿತಿ ಕೇಲ್ಕರ್ ಅನ್ನೋ ಒಂದು ಸಮಿತಿ ಸರ್ಕಾರಕ್ಕೆ ರಿಪೋರ್ಟನ್ನು ಕೊಡುತ್ತದೆ ಆ ರಿಪೋರ್ಟನ್ನು ಆಧರಿಸಿ 2017 July 1 GST ತರಲಾಗ್ತದೆ ಇದು ಒನ್ ನೇಷನ್ ಒನ್ ಟ್ಯಾಕ್ಸ್ ಒಂದು ಕಾನ್ಸೆಪ್ಟ್ ಮೇಲೆ ಜಾರಿಗೆ ತಂದದ್ದು ಏನಿದು ಒನ್ ನೇಷನ್ ಅಂದರೆ ಇಡೀ ದೇಶಕ್ಕೆ ಒಂದೇ ಟ್ಯಾಕ್ಸು ಬರುವಂಥದ್ದು ಮಾಡುವಂಥದ್ದು ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿಯ ತೆರಿಗೆ ನೀತಿ ಅದನ್ನು ಜಾರಿಗೆ ತರೋದು ಮತ್ತು ಟ್ಯಾಕ್ಸ್ಗಳು ರೇಟ್ಸ್ ಇದೆಯಲ್ಲ ರೇಟ್ಸು ಕೂಡ ಒಂದೇ ಆಗಿರಬೇಕು
1: ರಾಜ್ಯದಲ್ಲೊಂದು
2: ಇರಬಾರ್ದು ಟ್ಯಾಕ್ಸ್ ರೇಟ್ಸಲ್ಲೂ ಕೂಡ ಒಂದೇ ರೀತಿ ಇರಬೇಕು ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ತಂದಂಥದ್ದು ಸೊ ಹೀಗಾಗಿ ಇದು ವೆಲ್ ರಿಸೀವ್ ಆಗಿದೆ ಭಾರತದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದರೂ ಕೂಡ GST ಅನ್ನು ನಾವು ಒಂದು ಸೈಂಟಿಫಿಕ್ ಟ್ಯಾಕ್ಸ್ ಅಂತಲೇ ಕನ್ಸಿಡರ್ ಮಾಡಲಾಗಿದೆ ಇದರಿಂದ ಏನಾಗ್ತಾ ಇದೆ ಟ್ಯಾಕ್ಸ್ ಲ್ಯಾಬ್ಸು ಮತ್ತು ಸ್ಟ್ರಕ್ಚರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಇತ್ತೀಚೆಗೆ GST ರಿಫಾರ್ಮ್ಸ್ 2.0 ಅಂತ ಮಾಡಿದರು ಅದರಲ್ಲಿ 2025 ಅದು ಟ್ಯಾಕ್ಸ್ ರೇಟ್ಸನ್ನ ತುಂಬ ಕಡಿಮೆ ಮಾಡಿದ್ದಾರೆ ಹೇಗೆ ಅಂತಂದರೆ ಈ ಒಂದು ಎಸೆನ್ಸಿಯಲ್ ಕಮಾಡಿಟೀಸ್ ಆದಂಥ ಮಿಲ್ಕು ಬ್ರೆಡ್ಸು ಲರ್ನಿಂಗ್ ಮೆಟೀರಿಯಲ್ಸು ಓದೋದಂಥದ್ದು ಅದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ ಮತ್ತು ಮೆರಿಟ್ ರೇಟ್ ಅಂತ ಒಂದು 5% ಮಾಡಿದ್ದಾರೆ ಅದ್ರ ಪ್ರಕಾರ ಪ್ಯಾಕೇಜ್ಡ್ ಫುಡ್ಸು ಎಸೆನ್ಸಿಯಲ್ಸು ಹೋಟೆಲ್ ಸ್ಟೇಸು ಇವಕ್ಕೆಲ್ಲ 5% ಅದೇ ರೀತಿ ಸ್ಟ್ಯಾಂಡರ್ಡ್ ರೇಟ್ ಅಂತ 18% ಮಾಡಿದ್ದಾರೆ ಅದು ಸಿಮೆಂಟು ಸ್ಮಾಲ್ ಕಾರ್ಸು 2-wheelers ಅದಕ್ಕೆ ಮತ್ತು ಡಿಮೆರಿಟ್ ರೇಟ್ ಅಂತ 40% ಮಾಡಿದ್ದಾರೆ ಅದು ಲಕ್ಸುರಿ ಐಟಮ್ಸು ಹೈ ಎಂಡ್ ಕಾರ್ಸು ಸಿನ್ ಗೂಡ್ಸು ಟೊಬ್ಯಾಕೋ ಲಿಕ್ಕರು ಸೊ ಇವು ಕೆಳಗೆಲ್ಲ ಲಿಕ್ಕರ್ ಬರೋದಿಲ್ಲ ಟೊಬ್ಯಾಕೋ ಇದಕ್ಕೆಲ್ಲ 40% ಮಾಡಿದ್ದಾರೆ ಯಾಕಂದರೆ ಲಿಕ್ಕರು ಮತ್ತು ಪೆಟ್ರೋಲ್ ಡೀಸಲ್ಲು ಅದು ಇನ್ನೂ ಎಕ್ಸೈಸ್ ಆ್ಯಕ್ಟ್ ಒಳಗಡೆ ಬರ್ತಾ ಇದೆ ಅದರಿಂದ ಸೊ ಹಾಗಾಗಿ ಮತ್ತು ಇದು ಯಾಕೆ ಈ ರೀತಿ ಮಾಡಿರೋದು ಅಂತಂದರೆ ಕನ್ಸ್ಯೂಮರ್ಸ್ಗೆ ಸಹಾಯ ಆಗಲಿ ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗೂ ಅಥವಾ

0: ಉದ್ಯಮಿಗಳಿಗೂ ಸಹಾಯ ಆಗಲಿ ಅನ್ನೋ ಒಂದು ಎರಡು ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿರುವಂಥದ್ದು. ನಂತರ ಇತ್ತೀಚೆಗೆ ನೀವು ನೋಡಿರ್ಬೋದು, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದ ನಂತರ ಭಾರತ ದೇಶದ ಮೇಲೆ 50% ಟ್ಯಾರಿಫನ್ನು ವಿಧಿಸಿದ್ರು. ಇದರಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಭಾಳ ಕಷ್ಟ ಆಗಿರುವಂಥದ್ದು. ಅದರಿಂದ ಆಂತರಿಕವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಒಂದು ಟ್ಯಾಕ್ಸ್ ರೇಟ್ಸನ್ನು ಕಡಿಮೆ ಮಾಡಲಾಗಿದೆ. ಇದು ಸಾಕಷ್ಟು ಬದಲಾವಣೆಗಳಿಗೆ ಅವಕಾಶ ಮಾಡ್ತಾ ಇದೆ. ಅದರಿಂದ ಭಾರತದಲ್ಲಿ ಟ್ಯಾಕ್ಸ್ ಜಿ ಎಸ್ ಟಿ ಕಲೆಕ್ಷನ್ ಕೂಡ ಹೆಚ್ಚಾಗಿರುವಂಥದ್ದು ನೀವು ನೋಡ್ಬೋದು. 2 ಲಕ್ಷ ಕೋಟಿ ಹೀಗೆ ಈ ಸೆಪ್ಟೆಂಬರ್ನಲ್ಲಿ ಹೆಚ್ಚಾಗಿರುವಂಥದ್ದು ನೋಡ್ಬೋದು.
1: ಓಕೆ, ಅಂದರೆ ಮೋದಿಜಿಯವರ ಆಡಳಿತದ ಸಂದರ್ಭದಲ್ಲಿ ನೋಡಿದಾಗ ಈವನ್ ಬಜೆಟಲ್ಲೂ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಸಾರ್ವಜನಿಕರಿಗೆ ಹೊರೆಯಾಗದಂತೆ ಉದ್ಯಮಗಳು ಮತ್ತು ಉದ್ಯಮಗಳಿಂದ ಬರ್ತಕ್ಕಂಥ ಸರಕಿನ ಅನುಭೋಗಿಗಳು ಅಥವಾ ಸೇವೆಯನ್ನು ಪಡ್ಕೊಳ್ತಕ್ಕಂಥವ್ರ ನಡುವೆ ಒಂದು ಗ್ಯಾಪ್ ಇತ್ತು ಸರ್. ಮೊದಲು
0: ಗ್ಯಾಪ್ ಅಂತಂದರೆ ಒಂದು ಏನಾಗ್ತಾ ಇತ್ತು, ಈ ಒಂದು ಉದ್ಯಮಿಗಳು ತಮ್ಮ ಸರಕುಗಳನ್ನು ಉತ್ಪಾದನೆ ಮಾಡಿದಾಗ ಒಂದು ಸರಕನ್ನು ಉತ್ಪಾದನೆ ಮಾಡಿದ್ಮೇಲೆ ಟ್ಯಾಕ್ಸ್ ಹಾಕ್ತಾಯಿದ್ರು, ಅದು ಮತ್ತೆ ಅದನ್ನು ಪ್ರೊಸೆಸ್ ಮಾಡಿ ಇನ್ನೊಂದು ಸರಕು ಉತ್ಪಾದನೆ ಮಾಡಿದ್ಮೇಲೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾಯಿದ್ರು, ಮತ್ತು ಇನ್ನೊಂದು ಸರಕು ಬಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾಯಿದ್ರು. ಈಗ ಫಾರ್ ಎಕ್ಸಾಂಪಲ್, ಭತ್ತದ ಮೇಲೆ ಟ್ಯಾಕ್ಸು, ಭತ್ತನ ಅಕ್ಕಿಯಾಗಿ ಮಾಡಿದ್ರೆ ಟ್ಯಾಕ್ಸು, ಅಕ್ಕಿನ ಬ್ರೆಡ್ಡಾಗಿ ಮಾಡಿದ್ರೆ ಟ್ಯಾಕ್ಸು, ಬ್ರೆಡ್ಡನ್ನು ಇನ್ನೊಂದು ಕನ್ವರ್ಟ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಅಂತ, ಹಾಗೆ ಹಂತಗಳಲ್ಲಿ ಟ್ಯಾಕ್ಸ್ ಆಗ್ತಾಯಿತ್ತು. ಸೊ ಈಗೇನಾಗ್ತಾ ಇದೆ, ಅದು ಟ್ಯಾಕ್ಸ್ ಇನ್ಪುಟ್ಸ್ ಅಂತ ಸಿಗುತ್ತೆ, ಟ್ಯಾಕ್ಸ್ ಹಾಕ್ತಾರೆ ಬಟ್ ಅದನ್ನ ಇನ್ಪುಟ್ ಕ್ರೆಡಿಟ್ ಅಂತ ತಗೋಬಹುದು ವಾಪಸ್ಸು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ ITC ಅಂತ. ಸೊ ಎಲ್ಲ ಯಾವ್ದಾವ್ದು ಇನ್ಪುಟ್ಸ್ನ ಪ್ರೊವೈಡ್ ಮಾಡ್ತವೆ ಅವುಗಳು ತಮ್ಮ ಟ್ಯಾಕ್ಸನ್ನ ವಾಪಸ್ಸು ಕಟ್ಟಬೇಕು, ಬಟ್ ವಾಪಸ್ಸು ಮತ್ತೆ ಪಡ್ಕೋಬಹುದು. ಆ ರೀತಿ ಇರೋದ್ರಿಂದ ಟ್ಯಾಕ್ಸ್ ಬರ್ಡನ್ ಅಥವಾ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋದಕ್ಕೆ ಅವಕಾಶಗಳು ಇಲ್ಲ. ಈಗ ಅದು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇತ್ತು, ಈಗ ಟ್ಯಾಕ್ಸ್ ಒಂದೇ ಟ್ಯಾಕ್ಸ್ ಆಗಿದೆ. ಒಂದೇ ಟ್ಯಾಕ್ಸ್ ಇರೋದ್ರಿಂದ ಉದ್ಯಮಿಗಳಿಗೂ ಕೂಡ ಒಂದು ಬರ್ಡನ್ ಆಗ್ತಾ ಇಲ್ಲ, ಟ್ಯಾಕ್ಸ್ ಜಾಸ್ತಿ ಬೀಳ್ತಾ ಇಲ್ಲ.
1: ಮತ್ತೆ ಎಲ್ಲಿ ವಿವಿಧ ಹಂತಗಳಲ್ಲಿ ತೆರಿಗೆ ಪದ್ಧತಿ ಇತ್ತು ಅಲ್ಲೆಲ್ಲ ಲ್ಯಾಪ್ಸ್ ಆಗ್ತಾ ಇದ್ದದ್ದು, ವಂಚನೆ ಆಗ್ತಾ ಇದ್ದದ್ದು ಕೂಡ
0: ಈಗ ಒಂದು ಕಾಂಪ್ಲಯನ್ಸ್ ಬಂತು. ಎಲ್ಲರೂ GST ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು, ಮಾಡಿಕೊಂಡಾಗ ಅವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ, ಮತ್ತು ಮಾಡ್ಕೊಳ್ಳಿಲ್ಲ ಅಂತಂದರೆ ಸಿವಿಯರ್ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಒಂದು ಕಾನೂನುಗಳಿದೆ. ಸಾಕಷ್ಟು GST ಏನೋ ಒಂದು ವಿಜಿಲೆನ್ಸ್ ಇದೆ, ಅದು ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಂದು ಕಡೆ ಆಗ್ತಾ ಇದೆ, ಟ್ಯಾಕ್ಸ್ ನೆಟ್ ಒಳಗಡೆ ಬರದೇ ಇರೋರು ಇದ್ದಾರೆ, ಸೊ ಅವುಗಳನ್ನೆಲ್ಲ ಟ್ಯಾಕ್ಸ್ ನೆಟ್ ಒಳಗಡೆ ತರಲಿಕ್ಕೆ ಸಾಕಷ್ಟು ನಡೀತಾ ಇದೆ. ಸೊ ಸಾಕಷ್ಟು ಉದ್ಯಮಗಳು ಟ್ಯಾಕ್ಸ್ ನೆಟ್ ಒಳಗಡೆ ಬರ್ತಾ ಇದ್ದಾರೆ, ಬಿಕಾಸ್ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಇರೋದ್ರಿಂದ, ಎಲ್ಲರೂ ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ವ್ಯವಹಾರಗಳು ಭಾಳ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗ್ತಾ ಇದೆ, ಹಾಗಾಗಿ GST ಒಳಗಡೆ ಬರ್ತಾ ಇದೆ.
1: GST ಬಂದ ನಂತರ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಒಂದು ಬಲ ಬಂತು.
0: ಖಂಡಿತವಾಗಿ ಬಲ ಬಂದಿದೆ. GST ಆದ ನಂತರ ಏನು ಒಂದು ಗೂಡ್ಸ್ನ ಮೂಮೆಂಟಲ್ಲಿ ಏನು ತೊಂದರೆ ಇತ್ತು, ಮತ್ತು ಗೂಡ್ಸ್ನ ಟ್ಯಾಕ್ಸ್ನಲ್ಲಿ ಏನು ಕನ್ಫ್ಯೂಷನ್ ಇತ್ತು ಅದೆಲ್ಲ ಹೋಗ್ಲಾಡಿಸಲಾಯಿತು. ಸೊ ಹೀಗಾಗಿ ಇಂಡಸ್ಟ್ರೀಸ್ಗಳು ಎಲ್ಲೇ ಉತ್ಪಾದನೆ ಮಾಡಿದ್ರೂ ಅದು ಟ್ಯಾಕ್ಸು ಅಷ್ಟು ವೇರಿ ಏನು ಆಗೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಉದ್ಯಮಗಳು ಪಸರಿಸಲಿಕ್ಕೆ ಸಹಾಯ ಆಯಿತು, ಮತ್ತು ಎಲ್ಲ ಕಡೆ ಉದ್ಯಮಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ, ಅಂದರೆ ವಿತಿನ್ ಸ್ಟೇಟ್ಸ್ ಆಗ್ಬೋದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂದರೆ ಕೇವಲ ಔಟ್ ಆಫ್ ನೇಷನ್ ಅಂತಲ್ಲ, ವಿತಿನ್ ಸ್ಟೇಟ್ಸ್ ಒಳಗಡೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಾಯಿತು. ಮತ್ತು ಈ GST ಟ್ರಾನ್ಸ್ಪರೆಂಟ್ ಇರೋದ್ರಿಂದ, ಮತ್ತು ಕಾಂಪ್ಲಯನ್ಸ್ ಚೆನ್ನಾಗಿರೋದ್ರಿಂದ ಒಂದು ಅಡ್ಮಿನಿಸ್ಟ್ರೇಷನ್ ಟ್ಯಾಕ್ಸ್ ರಿಫಾರ್ಮ್ಸ್ ಆದಂಗೆ ಆಯಿತು. ಈ ರಿಫಾರ್ಮ್ಸಿಂದ ಎಲ್ರಿಗೂ ಅನುಕೂಲತೆಗಳು ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಮತ್ತು GST ಕಲೆಕ್ಷನ್ ಕೆಲವೊಂದು ಸ್ಟೇಟ್ಸಲ್ಲಿ ಜಾಸ್ತಿ ಆಗ್ತಾ ಇದೆ, ಕೆಲವೊಂದು ಸ್ಟೇಟ್ಸಲ್ಲಿ ಕಡಿಮೆ ಆಗ್ತಾ ಇದೆ. ಅದು ಮೇನ್ಲಿ ಏನಪ್ಪ ಅಂತಂದರೆ ಆರ್ಥಿಕ ಚಟುವಟಿಕೆಗಳು ಕೆಲವೊಂದು ಸ್ಟೇಟ್ಸಲ್ಲಿ ತುಂಬ ಇರುವಂಥದ್ದು, ಕೆಲವೊಂದು ಆರ್ಥಿಕ ಚಟುವಟಿಕೆಗಳು ಕಡಿಮೆ ಇರುವಂಥದ್ದು ಬಿಹಾರ್, ಈಗ ಫಾರ್ ಎಕ್ಸಾಂಪಲ್ ಜಾರ್ಖಂಡ್, ಮಧ್ಯಪ್ರದೇಶ, ಆ ರೀತಿ ಸ್ಟೇಟ್ಗಳಲ್ಲಿ. ಹೀಗೇನಾಗ್ತಾ ಇದೆ ಅಂತಂದರೆ ಒಂದು ಸ್ಟೇಟ್ಸ್ ಉತ್ಪಾದನೆ ಮಾಡ್ತದೆ, ಇನ್ನೊಂದು ಸ್ಟೇಟಲ್ಲಿ ಕಂಜಂಪ್ಷನ್ ಆಗ್ತಾ ಇದೆ, ಎಲ್ಲಿ ಕಂಜಂಪ್ಷನ್ ಆಗುತ್ತೋ ಅಲ್ಲಿ GST ಜಾಸ್ತಿ ಆಗುತ್ತೆ. ಸೊ ಈ ರೀತಿಯ ಒಂದು GST ಏನಾಗ್ತಾ ಇದೆ, ಒಂದು ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಉತ್ತೇಜನವನ್ನು ನೀಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು.
1: ಓಕೆ, ಈಗ ಒಂದು ದೇಶ ಒಂದು ತೆರಿಗೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಇನ್ನೂ ಕೂಡ ನಡೀತಾ ಇದ್ದಾವೆ. ನಿಜವಾಗ್ಲೂ ಕೂಡ ಅಲ್ಟಿಮೇಟ್ಲಿ ನಮಗೆ ದೇಶದ ಆರ್ಥಿಕ ಪ್ರಗತಿ ಬಹಳ ದೊಡ್ಡದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಪಾಲಿನ ತೆರಿಗೆಯನ್ನು ಕೊಡೋದ್ರ ಮೂಲಕ, ಅಂದರೆ ಸರಕಿನಿಂದ ಯಾವ ಸೇವೆಯನ್ನು ಪಡ್ಕೊಳ್ತಾನೋ ಇದು ನಂದು ಅಂಥೇಳಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆರ್ಥಿಕ ಬಲಕ್ಕೆ ತನ್ನ ಒತ್ತಾಸೆಯನ್ನು ನೀಡ್ತಾ ಇರೋದ್ರಿಂದ ಈ ಆರ್ಥಿಕ ಅಥವಾ ತೆರಿಗೆ ನೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅನ್ನುವಂಥ ಮಾತಿಗೆ ತಮ್ಮ ಮಾತೇನು?
0: ಕೆಲವೊಂದು ರೆವಿನ್ಯೂ ಶೇರಿಂಗಲ್ಲಿ ಈ ಟ್ಯಾಕ್ಸಿಂದ ಬಂದಂಥ ಆದಾಯದಲ್ಲಿ

0: ಅದು ಸೆಂಟ್ರಲ್ ಟ್ಯಾಕ್ಸ್ ಅಂತ ಇರ್ತದೆ, ಸ್ಟೇಟ್ ಟ್ಯಾಕ್ಸ್ ಅಂತ ಇರ್ತದೆ,
1: ಹೌದು
0: ಮತ್ತೆ ಇನ್ ಬಿಟ್ವೀನ್
1: ಎರಡು ಸೇರಿ
0: ಎರಡು ಸೇರಿ
1: ಕನ್ಕರೆಂಟ್ ಇದರಲ್ಲಿ
0: ಇದರಲ್ಲಿ ಒಂದು ಟ್ಯಾಕ್ಸ್ ಬರ್ತದೆ. ಸೊ ಅದರಲ್ಲಿ ರೆವಿನ್ಯೂ ಶೇರಿಂಗ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಿವೆ. ಅದು ನಿಮ್ಗೆ ಗೊತ್ತಿರೋ ಹಂಗೆ ಫೈನಾನ್ಸ್ ಕಮಿಷನ್ ಅಂತ ಇರ್ತದೆ, ಈಗ 16th ಫೈನಾನ್ಸ್ ಕಮಿಷನ್ ರಿಪೋರ್ಟನ್ನ ಕೊಟ್ಟಿರುವಂಥದ್ದು. ಅಲ್ಲಿ ಈ ಒಂದು ಟೋಟಲ್ ರೆವಿನ್ಯೂನಲ್ಲಿ ಜಿ ಎಸ್ ಟಿ ಒಂದೇ ಅಲ್ಲ, ಟೋಟಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದರಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಬರ್ತದೆ. ಆ ರೆವಿನ್ಯೂ ಶೇರಿಂಗಲ್ಲಿ ಈಗ ಕೆಲವೊಂದು ರಾಜ್ಯಗಳು, ಕರ್ನಾಟಕ ಅತಿ ಹೆಚ್ಚು ಆಫ್ಟರ್ ಮಹಾರಾಷ್ಟ್ರ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ ಇರುವಂಥದ್ದು. ಈ ಒಂದು ತೆರಿಗೆಯನ್ನು ನೀಡಿದಾಗ್ಯೂ ಕೂಡ ಅದಕ್ಕೆ ವಾಪಸ್ಸು ಕೇಂದ್ರ ಸರ್ಕಾರದಿಂದ ಕಾಂಪನ್ಸೇಷನ್ ಅಥವಾ ಒಂದು ಶೇರ್ ಏನು ಬರ್ತದೆ ಅದು ಭಾಳ ಕಡಿಮೆ ಇರುವಂಥದ್ದು. ಹಾಗಾಗಿ ಏನಾಗ್ತಾ ಇದೆ, 1 ರೂಪಾಯಲ್ಲಿ 4.2 ರೂಪೀಸ್ ಬರುವಂಥದ್ದು ಕರ್ನಾಟಕಕ್ಕೆ ಆಗ್ತಾ ಇದೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಇನ್ನಿತರ ರಾಜ್ಯಗಳಲ್ಲಿ ಜನಸಂಖ್ಯೆಯ ಅನುಗುಣವಾಗಿ ಪರಿಗಣಿಸಿದಾಗ ಅವರಿಗೆ ಜಾಸ್ತಿ ಹೋಗ್ತಾ ಇದೆ.
1: ಈ ಡಿಸ್ಪ್ಯಾರಿಟಿನ ಹೆಂಗೆ ಹೋಗಲಾಡಿಸ್ಬೋದು ಸರ್? ಒಬ್ಬ ತಜ್ಞರಾಗಿ ತಾವು ಏನು ಸಲಹೆ ಕೊಡಿ?
0: ಸಲಹೆ ಏನಂತಂದರೆ, ಈಗ ಆರ್ಥಿಕ ಚಟುವಟಿಕೆಗಳು ಕರ್ನಾಟಕದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ ಹೆಚ್ಚಾಗಿದೆ. ಇಲ್ಲಿ ಅಷ್ಟೇ ಪ್ರಮುಖವಾಗಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆದಾಯ ಅಂದರೆ ಒಳ್ಳೆಯ ಆರ್ಥಿಕ ಚಟುವಟಿಕೆಗಳಿದ್ದಾಗ ರೀಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಈ ರೀಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರಗಳ ಹತ್ರ ಸಾಕಷ್ಟು ಸಂಪನ್ಮೂಲಗಳು ಇರಬೇಕಾಗುತ್ತೆ. ನಾನು ಒಂದು ರಿಸೋರ್ಸ್ ಮೊಬಿಲೈಜೇಷನ್ ಕಮಿಟಿಯ ತಜ್ಞನಾಗಿಯೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಸೊ ರಿಸೋರ್ಸಸ್ಸು ಸರ್ಕಾರದಲ್ಲಿ ಇಲ್ಲದಿದ್ದಾಗ ಅವರು ಆರ್ಥಿಕ ಚಿಕ್ಕ ಚಟುವಟಿಕೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಆಗಲಿ, ಬೇರೆ ಬೇರೆ ಒಂದು ಆರ್ಥಿಕ ಪ್ರೋಗ್ರಾಮ್ಸ್ ಇರ್ಬೋದು, ಎಕನಾಮಿಕ್ ಪ್ರೋಗ್ರಾಮ್ಸ್ಗೆ ಆಗಲಿ ಹಣವನ್ನು ತೊಡಗಿಸ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಇದರಿಂದ ಏನಾಗ್ತಾ ಇದೆ, ಈ ರಾಜ್ಯಗಳು ಅತಿಯಾಗಿ ವೇಗವಾಗಿ ಬೆಳೀತಿರೋದಕ್ಕೆ ಪನಿಷ್ಮೆಂಟ್ ಆಗ್ತಾ ಇದೆ. ವೆರಾಸ್ ಈ ಒಂದು ಬಿಹಾರ್ ಮತ್ತು ಯು ಪಿ ಅಥವಾ ಮಧ್ಯಪ್ರದೇಶ, ರಾಜಸ್ಥಾನ ಈ ರಾಜ್ಯಗಳು ಸಾಕಷ್ಟು ಜಿ ಎಸ್ ಟಿ ರೆವಿನ್ಯೂ ಅಲ್ಲಿ ಹೋಗ್ತಾ ಇದ್ದಾಗ್ಯೂ ಕೂಡ ಆರ್ಥಿಕ ಅಭಿವೃದ್ಧಿ ಅಷ್ಟು ಫಾಸ್ಟಾಗಿ ಆಗ್ತಾ ಇಲ್ಲ. ಅಂದರೆ ಅಲ್ಲಿ ಪೋಲ್ ಆಗ್ತಿರೋವಂಥದ್ದನ್ನು ನಾವು ಗಮನಿಸ್ಬೋದು, ಅಥವಾ ಆರ್ಥಿಕ ಅಭಿವೃದ್ಧಿ ನಿಧಾನ ಆಗ್ಬೋದು ಅಲ್ಲಿ. ಸೊ ಈ ಒಂದು ಕಾಂಪನ್ಸೇಷನ್ ಅವ್ರಿಗೆ ಹೋಗ್ತಾ ಇರೋದ್ರಿಂದ ಒಟ್ಟಾರೆ ಭಾರತದ ಆರ್ಥಿಕ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಅದೇ ದುಡ್ಡನ್ನು ಇಲ್ಲಿ ಬಳಸಿದಾಗ ಈಗ ಅರೌಂಡ್ 2.5 ಲ್ಯಾಕ್ ಕ್ರೋರ್ಸ್ ನಮಗೆ ಬರಬೇಕು ಅಂದ್ಕೊಳ್ಳಿ, ಬಟ್ ಸಿಗ್ತಾ ಇರೋದು 70,000 ಕ್ರೋರ್ಸ್. ಮೋರ್ ದೆನ್ 1 ಲ್ಯಾಕ್ ಕ್ರೋರ್ಸ್ ಸಿಕ್ಕಿದಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು. ಇನ್ನು ಇಲ್ಲೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ, ಅಸಮತೋಲನ ಇರುವಂಥದ್ದನ್ನ ಕರ್ನಾಟಕದಲ್ಲೂ ನೀವು ನೋಡ್ಬೋದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ನೋಡಿದಾಗ ಹೈದರಾಬಾದ್ ಕರ್ನಾಟಕದ ವ್ಯತ್ಯಾಸಗಳಿದೆ, ಆರ್ಥಿಕ ಅಸಮಾನತೆಗಳಿದೆ. ಸೊ ಅದಕ್ಕೆ ತೊಡಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ದೃಷ್ಟಿಕೋನದಲ್ಲಿ ಸಾಕಷ್ಟು ಈ ಒಂದು ಫಾರ್ಮುಲಾದಲ್ಲಿ, 16th ಫೈನಾನ್ಸ್ ಕಮಿಷನ್ನ ಒಂದು ಫಾರ್ಮುಲಾದಲ್ಲಿ ಬದಲಾವಣೆಗಳಾಗಬೇಕು. ಹಾಗಾದ್ರ ಮೂಲಕ ಹೈ ಗ್ರೋತ್ ಸ್ಟೇಟ್ಸ್ಗಳಿಗೆ ಜಿ ಡಿ ಪಿ ಗ್ರೋತ್ ಆಗ್ತಿರೋದಕ್ಕೆ ಒಂದು ಪರಿಗಣನೆ ಮಾಡಿದ್ದಾರೆ, ಬಟ್ ಕಡಿಮೆ ಪರಿಗಣನೆ ಆಗಿರುವಂಥ
1: ಈ ಪರಿಗಣನೆ ಮುಂದಿನ 2047ರ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಬಹುಶಃ ನಿವಾರಣೆ ಆಗ್ಬೋದು.
0: ಹೌದು, ಯಾಕಂತಂದರೆ ಈ ಒಂದು ವಿಕಸಿತ ಭಾರತದ ಕಾಂಟ್ರಿಬ್ಯೂಷನ್ನು ಈ ರಾಜ್ಯಗಳೇ ನೀಡ್ತಾ ಇರೋವಂಥ ಈ ಸದರ್ನ್ ಸ್ಟೇಟ್ಸು, ಮಹಾರಾಷ್ಟ್ರ, ಈ ಒಂದು ಸ್ಟೇಟ್ಸ್ಗಳಲ್ಲಿ ಜಿ ಎಸ್ ಟಿ ಎಲೆಕ್ಷನ್ನು ಜಾಸ್ತಿ ಇದೆ, ಆದರೆ ರೆವಿನ್ಯೂ ಶೇರಿಂಗ್ ಕಡಿಮೆ ಇದೆ. ಸೊ ಅದು ಒಂದು ಸ್ವಲ್ಪ ರೆವಿನ್ಯೂ ಶೇರಿಂಗ್ ಇಂಪ್ರೂವ್ ಆದರೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಲಿಕ್ಕೆ, ಭಾರತದ ಒಟ್ಟಾರೆ ವಿಕಸಿತ ಭಾರತದ ಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ, ಒಟ್ಟು ಮಾನ್ಯ ಮೋದಿಜಿಯವರ ಈ ಆಡಳಿತದ ಸುದೀರ್ಘ ಪಯಣದಲ್ಲಿ ಜಿ ಎಸ್ ಟಿ ಇರ್ಬೋದು ಅಥವಾ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು ಅಥವಾ ಜನಸಾಮಾನ್ಯರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಒಬ್ಬ ತಜ್ಞರಾಗಿ ತಮ್ಮ ಮಾತು.
0: ಈ ಒಂದು ಟ್ಯಾಕ್ಸ್ ರಿಫಾರ್ಮ್ಸ್ ಏನಿದೆ, ಇದು ಕಂಟಿನ್ಯೂಯಸ್ ಪ್ರೊಸೆಸ್ ಇದೆ.
1: ಓಕೆ,
0: ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜಾರಿಗೆ ತರಬೇಕಾಗಿದೆ. ನೀವು ಹೇಳಿದ್ರಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ, ಒನ್ ಟ್ಯಾಕ್ಸ್ ಇನ್ನೂ ಬಂದಿಲ್ಲ. ಯಾಕಂತಂದರೆ ಪೆಟ್ರೋಲ್ ಡೀಸೆಲ್ ಹೊರಗಡೆ ಇದೆ, ಜಿ ಎಸ್ ಟಿಯಿಂದ ಹೊರಗಡೆ ಇದೆ. ಸೊ ಅವುಗಳನ್ನು ಈ ಒಂದು ಟ್ಯಾಕ್ಸ್ ನೆಟ್ ಒಳಗಡೆ, ಈ ಒಂದು ಜಿ ಎಸ್ ಟಿ ಒಳಗಡೆ ತರಬೇಕು. ಮತ್ತು ಎರಡನೇದಾಗಿ ಈ ಒಂದು ಕೆಲವೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಇದೆ, ಸೊ ಅವುಗಳನ್ನು ಕೂಡ ಕಡಿಮೆ ಮಾಡಬೇಕು. ಎಸ್ಪೆಷಲಿ ಆನ್ ಸಿಮೆಂಟು, ಸ್ಟೀಲು, ಮನೆ ಕಟ್ಟುವಂಥ ಇದಕ್ಕೆ. ಮತ್ತೆ ಕೆಲವೊಂದು ವಲಯಗಳಲ್ಲಿ ಪ್ರೋತ್ಸಾಹ ಮಾಡಬೇಕಾಗುತ್ತೆ, ಕೆಲವೊಂದು ರೀಜನಲ್ಗಳಲ್ಲಿ ಪ್ರೋತ್ಸಾಹ ಮಾಡಬೇಕಾಗುತ್ತೆ, ಅಲ್ಲಿ ಟ್ಯಾಕ್ಸ್ ಹಾಲಿಡೇ ಅಂತ ಮಾಡಬೇಕಾಗುತ್ತೆ ಕೆಲವೊಂದಕ್ಕೆ. ಸೊ ಆ ರೀತಿ ಮಾಡಿದಾಗ ಅಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಸೊ ಈ ಎಲ್ಲ ದೃಷ್ಟಿಕೋನಗಳನ್ನು ರಾಷ್ಟ್ರದಲ್ಲಿ ರಾಷ್ಟ್ರದ ನಾಯಕರು ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಮತ್ತು ನಾನು ಮೊದಲೇ ಹೇಳಿದಾಗೆ ಈ ಒಂದು ಯಾವ ಸ್ಟೇಟ್ಸು

0: ಅತಿ ಹೆಚ್ಚಾಗಿ ಟ್ಯಾಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ, ಅವುಗಳಿಗೆ ಅಡಿಕ್ವೇಟಾಗಿ ಕಾಂಪನ್ಸೇಷನ್ನು ಮತ್ತು ರೆವಿನ್ಯೂ ಶೇರಿಂಗ್ ಇದ್ದಾಗ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ರಿಫಾರ್ಮ್ಸ್ಗಳು ಹೆಲ್ಪ್ ಆಗ್ಬೋದು. ಈ ಒಂದು ಜಿ ಎಸ್ ಟಿಯಲ್ಲಿ ರೇಟ್ಸಲ್ಲಾಗ್ಬೋದು, ಅಥವಾ ಒನ್ ಟ್ಯಾಕ್ಸನ್ನು ಅಡಿಯಲ್ಲಿ ತರುವಂಥದ್ದಾಗ್ಬೋದು. ಯಾಕಂತಂದರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆಗೆ ಎಥನಾಲ್ ಕೂಡ ಬಂದಿದೆ. ಎಥನಾಲು ಸಾಕಷ್ಟು ರಾಜ್ಯಗಳಲ್ಲಿ ತಯಾರಾಗ್ತಾ ಇದೆ. ಅದು ಆ ಒಂದು ತಯಾರು ಮಾಡುವಂಥ ಈಗ ಕರ್ನಾಟಕ ಶುಗರ್ ಮಿಲ್ಸ್ ತುಂಬ ಇದೆ, ಇಲ್ಲಿ ಇಲ್ಲಿ ಎಥನಾಲ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಅದ್ರ ಜಿ ಎಸ್ ಟಿ ಒಳಗಡೆ ಬಂದಾಗ ಅದು ಹೆಲ್ಪ್ ಆಗ್ಬೋದು. ಸೊ ಕೆಲವೊಂದು ವಲಯ ಬರ್ತದೆ, ಕೆಲವೊಂದು ವಲಯ ಬರೋದಿಲ್ಲ, ಹಾಗಾಗ್ತಾ ಇದೆ. ಹಾಗಾಗಿ ಈ ಒಂದು ಏನು ಡಿಸ್ಕ್ರಿಪೆನ್ಸಿ ಇದೆ ಇವುಗಳನ್ನೆಲ್ಲ ಹೋಗ್ಲಾಡಿಸ್ಬೋದು. ಮತ್ತು ಮುಖ್ಯವಾಗಿ ಜಿ ಎಸ್ ಟಿನಲ್ಲಿ ಏನಂತಂದರೆ ಈ ಒಂದು ಇನ್ಪುಟ್ ಕ್ರೆಡಿಟು ಟೈಮ್ಲಿ ಸಿಗಬೇಕು, ಮತ್ತು ಏನೇನು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಅವೆಲ್ಲ ಕೂಡ ಸಾಲ್ವ್ ಆಗಬೇಕು. ಹಾಗಾಗಿ ಈ ಒಂದು ಟ್ಯಾಕ್ಸು ಇನ್ನೂ ಪರಿಣಾಮಕಾರಿಯಾಗಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ.
1: ಇದೊಂದು ನಿರಂತರ ನಡಿಗೆ, ನಿರಂತರ ಪಯಣ.
0: ಹೌದು,
1: ಈ ನಿರಂತರ ಪಯಣದಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ನಿರೀಕ್ಷೆ ಮಾಡ್ತಾನೆ. ಮುಂದಿನ 2047 ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದುವ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಧನ್ಯವಾದಗಳು ಸರ್, ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದದಕ್ಕಾಗಿ. ಮತ್ತೊಮ್ಮೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು.
0: ಧನ್ಯವಾದಗಳು ತಮಗೂ.
2: ಇದುವರೆಗೂ ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸಿಕ್, ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ನಂದಿತ ಹಾಗೂ ಸಂಗಡಿಗರು ಹಾಡಿದ ಅಣ್ಣಾವ್ರು ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಕೆ ಕಲ್ಯಾಣವರ ಸಾಹಿತ್ಯವಿದು, ರಾಜೇಶ್ ರಾಮನಾಥ್ ಅವರ ಸಂಗೀತ. ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸೈರಾ ಮುಜ್ತಬಾ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮುಂಡಾನ ರಾಜ್ಯಪಾಲ. ಕ್ವಾಂಟಮ್ ಜೈವಿಕ ವಿಜ್ಞಾನ ತಂತ್ರ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಿ ಬೆಳೆ ಪರಿಸ್ಥಿತಿ ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತ ದುರ್ಗಣ್ಣ ಅವರು 1 ಎಕರೆಯಲ್ಲಿ ತೊಗರಿ ಬೆಳೆಯಲು ಈವರೆಗೆ ಸುಮಾರು 15,000 ರೂಪಾಯಿ ವೆಚ್ಚವಾಗಿದೆ, ಸರ್ಕಾರ ರೈತರ ಬೆಳೆ ನಷ್ಟವನ್ನು ಪರಿಗಣಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಡಾ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಅವರು ಸೂಚಿಸಿದ್ದಾರೆ.
1: 75 ವರ್ಷದ ನಂತರ ಇಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳ 4-5 ತಾಲೂಕು ಬಿಟ್ಟರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನು ಘೋಷಣೆ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 23 ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90% ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
0: ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಸರ್ಕಾರ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 180 ಕೋಟಿ ರೂಪಾಯಿಗಳನ್ನು ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ್ದು ಒಟ್ಟು 306 ಕೋಟಿ ರೂಪಾಯಿ ಲಭ್ಯವಿದೆ. ಹೀಗಾಗಿ ಕುಡಿಯುವ ನೀರಿಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಎಸ್ಐಆರ್ನಲ್ಲಿ ನಮೂನೆ 7 ಸಲ್ಲಿಕೆ ಮೂಲಕ ಅರ್ಹ ಮತದಾರರ ಸಂವಿಧಾನದತ್ತ ಹಕ್ಕು ಕಸಿದುಕೊಳ್ಳಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿ ಪ್ರಕಟಿಸದೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಕಟಣಾಪೂರ್ವ ಕರಡು ಸಿಕ್ಕಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಬೆಂಗಳೂರಿನಲ್ಲಿ ಸೇವಾ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅಂತ್ಯೋದಯದ ಸಿದ್ದಾಂತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ನಮಗೆ ಆದರ್ಶ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಧಾನಿಯವರ ಸಾಧನೆಯನ್ನು ಕೊಂಡಾಡಿದರು. ಇನ್ನೊಂದೆಡೆ ಗದಗದಲ್ಲಿಯೂ ಪ್ರಧಾನಿಯವರ 25 ವರ್ಷಗಳ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜಗತ್ತಿನ ಅಪ್ರತಿಮ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದರು. ಚಾಮರಾಜನಗರದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆ ಹಾಗೂ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ಸಮರ್ಪಣೆಯನ್ನು ಸ್ಮರಿಸುವ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯವು ತಂತ್ರಜ್ಞಾನ ಸಂಶೋಧನೆ ನಾವೀನ್ಯತೆ ಹಾಗೂ ಮಾರುಕಟ್ಟೆ ಪ್ರವೇಶ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಯೋಗಕ್ಕಾಗಿ ಹಲವು ಆದ್ಯತಾ ಕ್ಷೇತ್ರಗಳನ್ನು ಗುರುತಿಸಿವೆ. ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯಪಾಲ ಗ್ರೆಗ್ ಜಿಯಾನ್ ಫೋರ್ಟೆ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಕುರಿತು ಚರ್ಚಿಸಲಾಯಿತು. ತಂತ್ರಜ್ಞಾನ, ಎಂಜಿನಿಯರಿಂಗ್, ನವೋದ್ಯಮಗಳು, ಸೆಮಿಕಂಡಕ್ಟರ್ಗಳು ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ರಾಜ್ಯದ ಸಾಮರ್ಥ್ಯಗಳನ್ನು ಹಾಗೂ ಕ್ವಾಂಟಮ್ ತಂತ್ರಜ್ಞಾನ, ಫೋಟೋನಿಕ್ಸ್, ನಿಖರ ಕೃಷಿ, ಜೈವಿಕ ವಿಜ್ಞಾನ ಮತ್ತು ಸಂಶೋಧನಾ ಆಧಾರಿತ ನಾವೀನ್ಯತೆಯಲ್ಲಿ ಮೊಂಟಾನಾದ ವಿಶೇಷ ಪರಿಣತಿ ಹಂಚಿಕೆಯ ಕುರಿತು ಮಾಹಿತಿ ವಿನಿಮಯ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ಬಲಿಷ್ಠ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಪರಿಸರ ವ್ಯವಸ್ಥೆ ಹಾಗೂ ಸ್ಪಷ್ಟ ಫಲಿತಾಂಶಗಳನ್ನು ನೀಡಬಲ್ಲ ಅಂತಾರಾಷ್ಟೀಯ ಸಹಭಾಗಿತ್ವಗಳ ಅವಕಾಶಗಳನ್ನು ಪ್ರತಿಪಾದಿಸಿದ್ದಾರೆ. ಜಾಗತಿಕ ನಾವೀನ್ಯತಾ ಕೇಂದ್ರಗಳೊಂದಿಗೆ ಅರ್ಥಪೂರ್ಣ ಸಹಭಾಗಿತ್ವಗಳನ್ನು ನಿರ್ಮಿಸಲು ಕರ್ನಾಟಕವು ಬಲಿಷ್ಠ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ, ಪ್ರತಿಭೆ, ಸಂಶೋಧನಾ ಸಾಮರ್ಥ್ಯ ಹಾಗೂ ಉದ್ಯಮಶೀಲತೆಯ ಶಕ್ತಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ದಸರಾ ಗಜಪಡೆ ಹಾಗೂ ಅಶ್ವಾರೋಹಿ ದಳಕ್ಕೆ ಮೊದಲ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನಡೆಯಿತು. ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆದ ಈ ತಾಲೀಮಿನಲ್ಲಿ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಸಿಎಆರ್ ಸಿಬ್ಬಂದಿ ನಡೆಸಿದ ಈ ತಾಲೀಮಿನಲ್ಲಿ 40 ಕುದುರೆಗಳು, 13 ದಸರಾ ಆನೆಗಳು, ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿದ್ದರು. ದಸರಾ ಜಂಬೂ ಸವಾರಿ ಪುಷ್ಪಾರ್ಚನೆ ವೇಳೆ ಹಾಗೂ ಪಂಜಿನ ಕವಾಯತು ಸಮಯದಲ್ಲಿ ಸಿಡಿಸಲಾಗುವ ಕುಶಾಲ ತೋಪಿನ ಶಬ್ದಕ್ಕೆ ದಸರಾದಲ್ಲಿ ಪಾಲ್ಗೊಳ್ಳುವ ಆನೆ ಮತ್ತು ಕುದುರೆಗಳು ಹೆದರದಿರಲಿ ಎಂಬ ಉದ್ದೇಶದಿಂದ ಈ ತರಬೇತಿ ಆಯೋಜಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾತನಾಡಿ, ಪ್ರಥಮ ಹಂತದ ಅಭ್ಯಾಸ ಯಶಸ್ವಿಯಾಗಿದ್ದು ಜಂಬೂ ಸವಾರಿಗೂ ಮುನ್ನ ಇನ್ನು 2 ಬಾರಿ ಕುಶಾಲ ತೋಪು ತಾಲೀಮು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅರಮನೆ ಆವರಣದಲ್ಲಿರುವ ಎಲ್ಲಾ 13 ದಸರಾ ಆನೆಗಳ ಆರೋಗ್ಯ ಸ್ಥಿತಿ ಅತ್ಯುತ್ತಮವಾಗಿದ್ದು ಜಂಬೂ ಸವಾರಿಗೆ ಸಂಪೂರ್ಣ ಸಜ್ಜಾಗಿವೆ ಎಂದು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರಭುಗೌಡ ಮಾಹಿತಿ ನೀಡಿದ್ದಾರೆ.
4: ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ. ಸೊ ಯಾವುದೂ ಕೂಡ ತೊಂದರೆ ಇಲ್ಲ. ನಮ್ಮ ವೆಟರಿನರಿ ಡಾಕ್ಟರ್ ಮಾರ್ನಿಂಗ್ ಮತ್ತೆ ಇವನಿಗೆ 2 ಹೊತ್ತು ಅದನ್ನ ಚೆಕಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವ ಆನೆಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲ. ಈ ವರ್ಷ ಸಮರ್ ಜಾಸ್ತಿ ಇರೋದ್ರಿಂದ ನಾವು ಈಗ 3 times ನಮ್ಮವರು ಅದಕ್ಕೆ ಮೈಯನ್ನ ಉಜ್ಜಿ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ. ಆ ಬಾಡಿ ಟೆಂಪರೇಚರ್ ಕಂಟ್ರೋಲ್ಗೆ ಏನ್ ಮಾಡಬೇಕು ಎಲ್ಲಾ ರೀತಿಯ ಮೆಜರ್ಸ್ ಗಳನ್ನ ತಗೊಂಡಿದೀವಿ. ಈ ವರ್ಷ ಈ ಅವಲಕ್ಕಿ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಅದಕ್ಕೆ ಕೂಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಡಯಟ್ ಚಾರ್ಟ್ ಅಲ್ಲಿ ಸೇರಿಸಿದೀವಿ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 75 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತ್ತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮೊಂಟಾನಾ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲ ತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ, ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೆ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೇ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಛ ಜಾನ್ತೆ ಹೋ?
1: ನಹೀ, ಆಪಿ ಬತಾಯಿಯೆ ಬಹನ್ ಜಿ.
2: ಅಚ್ಚಾ, ಧ್ಯಾನ್ ಸೇ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ ತಾ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಂಡ್ ವಿದ್ವಾನ್ ತೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹೀ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೈ. ಔರ್ ಬಿ ಕುಚ್ ರಚನಾಯೆ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೇ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜಿ.
2: ಉತನಾ ಹಿ ನಹಿ, ಹರಿಹವ್ ಜಿ ಪ್ರಕೃತಿ ಕವಿ ಹೋನೆ ಕೆ ಸಾಥ್ ಸಾಥ್ ಇನ್ಕೆ ಅಂತರ್ಮೆ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೇ ಮುಖರಿತ ಹೋ ಉಠಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೆ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಛ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪರಹಿತ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜಿ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನಾ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೇ ಸುನಿಯೆ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೇ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೇ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗಾ ಆತಾತ್ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಠಿ ತೋ ಯೋಗ ತಪ ಜಪ ಆದಿ ಕೆ ರಂಗತೊಮ್ಮೆ ಪ್ರಪಂಚೊಮ್ಮೆ ಪಡ್ನೆ ಸೇ ಕ್ಯಾ ಲಾಭ. ಅಚ್ಚಾ, ದೂಸರಾ ಕವಿತಾ ಕೌನ್ ಪಡೆಂಗೆ?
1: ಮೈ ಪಡ್ತಿ ಹೂ ಬಹನ್ ಜಿ.
2: ಅಚ್ಚಾ ಪಡೋ.
1: ಹೇ ಅಗರ್ ಘರ್ ಮೇ ನಹಿ ಗಂಗಾ ವಹಿ ಕೌನ್ ತೋ ಗಂಗಾ ನಹಾ ಕರ್ಕೆ ತರ ತೋ ನಾ ಹೋವೆಂಗೆ ವಿಮಲ್ ಜಲ್ ಸೇ ಧುಲೆ ಹೇ ಅಗರ್ ಮನ್ ಮೇ ಹಮಾರೆ ಮಲ್ ಭರಾ.
2: ಭಾವಾರ್ಥ ಸಮಜ್ ಮೇ ಆಯಾ?
1: ನಹೀ ಬಹನ್ ಜಿ.
2: ಮೈ ಬತಾತಿ ಹೂಂ, ಸುನೋ. ಯದಿ ಹೃದಯ ಮೇ ಗಂಗಾ ನಹಿ ವಹಿ ಅರ್ಥಾತ್ ಜಬ್ ಹೃದಯ ಹಿ ಶುದ್ಧ ನಹಿ ಹುವಾ ವಿಕಾರ ರಹಾ ತೋ ಕೇವಲ ಗಂಗಾ ಸ್ನಾನ ಸೇ ಕೌನ್ ತರ್ ಜಾಯೆಗಾ. ಯದಿ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ರಸವಾರ್ತೆ, ಕೃಷಿರಂಗ 6:51 ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಾಗಿ ಡಾಕ್ಟರ್ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಸಿರಿಗಂಧ 7:45, ಪ್ರಚಲಿತ ವಿದ್ಯಮಾನ 9:15, ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ರಾತ್ರಿ 9:30, 20th ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪ್ರದರ್ಶನ, ಈ ಕುರಿತ ಕಾರ್ಯಕ್ರಮ ಇಂದಿನ ಕ್ರೀಡಾಲೋಕದಲ್ಲಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ

ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಬೀರ್ ಭಟ್ಟಾಚಾರ್ಯ ಅವರ ಸಿತಾರ ವಾದನವಿದೆ. ತಬ್ಲಾ ಸಾಥ್ ರವೀಂದ್ರ ಯಾವಗಲ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲೆಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲೆಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲೆಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗೆ ಸುಸ್ವಾಗತ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3

0: 3 FM ರೇನ್ಬೋ ಕನ್ನಡ ಕಾಮಿನೋ ಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮದ 4ನೇ ದಿನ ಇದ್ದು ಸೊ ಎಲ್ಲ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು URRAW ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. October 10 ಪ್ರತಿದಿನ ಮಧ್ಯಾಹ್ನ 3:30 to 4:30 ಗಂಟೆಯವರೆಗೆ ನಿಮಗಾಗಿ ಮೂಡಿ ಬರುತ್ತಿರುವ ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ನೀವು ಕೂಡ ಪಾಲ್ಗೊಳ್ತಾ ಇದ್ದೀರಾ, ಬಹಳ ಸಂತೋಷದ ವಿಷಯ. ಮೊದಲಿಗೆ ಕೇಳಿ, URRAW ಉಪಗ್ರಹ ಕೇಂದ್ರದಲ್ಲಿ ಪ್ರೋಗ್ರಾಂ ಡೈರೆಕ್ಟರ್ ಆದ ಹಿರಿಯ ವಿಜ್ಞಾನಿ ಶ್ರೀ ಸುರಾ PS ಅವರಿಂದ ರಿಎಂಟ್ರಿ ಸ್ಪೇಸ್ ಕ್ರಾಫ್ಟ್ ಅಂದರೆ ಮರಳಿ ಬರುವ ಗಗನ ನೌಕೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ. ಇವರು ತುಂಬಾ ಸ್ಪೆಷಲ್ ವಿಷಯ ಇದು, ಕನ್ನಡೇತರರಾದರೂ ಕನ್ನಡದ ಮೇಲಿನ ಪ್ರೀತಿಯಿಂದ ಈ ಭಾಷಣವನ್ನು ಅವರು ಕನ್ನಡದಲ್ಲೇ ಸಿದ್ಧಪಡಿಸಿದ್ದಾರೆ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ, ಸೊ ಅಗೇನ್ ವಿ ಆರ್ ರಿಪೀಟಿಂಗ್, ತ್ವರಿತವಾಗಿ ಸರಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವ ಅವಕಾಶವಿರುತ್ತದೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋದ ತೀರ್ಮಾನವೇ ಅಂತಿಮ. ಮತ್ತೆ ಇವತ್ತು ಈ ದಿನದ ಕಾರ್ಯಕ್ರಮ ಆಯೋಜನೆಗೆ URRAW ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಶ್ರೀಮತಿ ಶಶಿಕಲಾ ಎಸ್ರಾವ್ ಅವರು ಕೂಡ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಇವಾಗ ಈ ಸುರಾ PS ಅವರ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಸರಿಯಾಗಿ ಗಮನವಿಟ್ಟು ಆಲಿಸಿ, ಬಿಕಾಸ್ ಸ್ವಲ್ಪ ಪ್ರಶ್ನೆಗಳು ಈ ಆಡಿಯೋ ಬೈಟ್ ಮೇಲ್ ಕೂಡ ಸಂಬಂಧವಾಗಿರುತ್ತದೆ.
1: ಬ್ರಹ್ಮಾಂಡದ ಸಹ ಅನ್ವೇಷಕರೇ, ಇಸ್ರೋಗೆ ಸೇರಿದ URRAW ಉಪಗ್ರಹ ಕೇಂದ್ರವು ಆಲ್ ಇಂಡಿಯಾ ರೇಡಿಯೋನೊಂದಿಗೆ ಆಚರಿಸುತ್ತಿರುವ ವಿಶ್ವ ಅಂತರಿಕ್ಷ ಸಪ್ತಾಹಕ್ಕೆ ಸ್ವಾಗತ. ನಾನು ಸುರಾ PS, URRAW ಸ್ಯಾಟಲೈಟ್ ನಾವಿಗೇಷನ್ನ ಪ್ರೋಗ್ರಾಂ ಡೈರೆಕ್ಟರ್ ಆಗಿದ್ದೇನೆ. ನಾನು ಮಾತನಾಡಲಿರುವ ವಿಷಯ ಭೂಮಿಗೆ ಮರಳಿ ಬರುವ ಗಗನ ನೌಕೆಗಳು. ಇಂದು ನಾನು ನಿಮ್ಮನ್ನು ಬಾಹ್ಯಾಕಾಶಯಾನದ ಅತ್ಯಂತ ವಿಶಿಷ್ಟ ವ್ಯತ್ಯಾಸದ ಬಗೆಗೆ ತಿಳಿಸಿಕೊಡಲಿದ್ದೇನೆ. ನಮ್ಮನ್ನು ಆಕಾಶಕ್ಕೆ ತಳ್ಳುವ ರಾಕೆಟ್ ಮತ್ತು ಭೂಮಿಗೆ ನಿಗಿನಿಗಿಸುತ್ತ ಹಿಂದಿರುಗಬೇಕಾದ ಗಗನನೌಕೆಯ ನಡುವಿನ ಅಂತರ. ರಾಕೆಟ್ ಎಂದರೆ ಮೂಲತಃ ನಿಯಂತ್ರಿತ ಸ್ಫೋಟದ ಬಳಕೆ. ಅದು ಇಂಧನವನ್ನು ಅಪಾರ ಪ್ರಮಾಣದಲ್ಲಿ ಸುಟ್ಟು ಬಿಸಿ ಅನಿಲವನ್ನು ಕೆಳಗೆ ಉಗುಳುತ್ತದೆ. ನ್ಯೂಟನ್ನ 3ನೇ ನಿಯಮದೆಂದೇ ವಾಹನವೇ ಮೇಲಕ್ಕೆ ತಳ್ಳಲ್ಪಡುತ್ತದೆ. ಭಾರತದ LVM3 ಅಥವಾ SpaceX ನ Falcon 9 ರೀತಿಯ ಆಧುನಿಕ ಉಡಾವಕಗಳು ಹಲವು ಹಂತದ ವಾಹನಗಳು ಕೆಳಗಿನ ಹಂತಗಳು ಗುರುತ್ವಾಕರ್ಷಣೆ ಮತ್ತು ವಾತಾವರಣದ ಘರ್ಷಣೆಯ ವಿರುದ್ಧ ಹೋರಾಡಲು ಶಕ್ತಿಯನ್ನು ನೀಡುತ್ತವೆ. ಮೇಲಿನ ಹಂತಗಳು ಪೇಲೋಡ್ ಅನ್ನು ಕಕ್ಷೆಗೆ ತಲುಪಿಸುವ ಕೆಲಸವನ್ನು ಮುಗಿಸುತ್ತವೆ. ತಮ್ಮ ಕೆಲಸ ಮುಗಿದ ನಂತರ ಬಹುತೇಕ ರಾಕೆಟ್ ಹಂತಗಳು ಸಮುದ್ರಕ್ಕೆ ಬೀಳುತ್ತವೆ ಅಥವಾ ಸುಟ್ಟು ಹೋಗುತ್ತವೆ. ಅವು ಮುಖ್ಯವಾಗಿ ಒಂದೇ ದಿಕ್ಕಿನಲ್ಲಿ ಧಾವಿಸಲು ವಿನ್ಯಾಸಗೊಳಿಸಲಾಗಿದೆ, ಮೇಲಕ್ಕೆ ಮತ್ತು ಹೊರಕ್ಕೆ. ಮರುಪ್ರವೇಶಿಸುವ ಗಗನನೌಕೆಯನ್ನು ಇದಕ್ಕೆ ವಿರುದ್ಧವಾದ ಪ್ರಯಾಣಕ್ಕಾಗಿ ನಿರ್ಮಿಸಲಾಗಿದೆ. ಬಾಹ್ಯಾಕಾಶದ ಬಹುತೇಕ ನಿರ್ವಾತದಲ್ಲಿ ದಿನಗಳು, ವಾರಗಳು ಅಥವಾ ತಿಂಗಳು ಆದ ನಂತರ ಅದು ಭೂಮಿಯ ವಾತಾವರಣಕ್ಕೆ ಸೆಕೆಂಡಿಗೆ 7-11 kilometers ವೇಗದಲ್ಲಿ ಧುಮುಕಬೇಕು. ಆ ವೇಗಗಳಲ್ಲಿ ವಾಹನದ ಮುಂದಿನ ಗಾಳಿಯು ಎಷ್ಟು ತೀವ್ರವಾಗಿ ಸಂಕುಚಿತಗೊಳ್ಳುತ್ತದೆ ಎಂದರೆ ಅದು ಸೂರ್ಯನ ಹೊರತಾಪಕ್ಕಿಂತಲೂ ಬಿಸಿಯಾದ ಹೊಳೆಯುವ ಪ್ಲಾಸ್ಮಾ ಆಗುತ್ತದೆ. ಗಗನನೌಕೆಯ ಮೇಲ್ಮೈ ತಾಪಮಾನವು 1600 degrees Celsius ಅನ್ನು ನೀಡಬಹುದು. ಜಾಗರೂಕವಾಗಿ ವಿನ್ಯಾಸಗೊಳಿಸಿದ ಉಷ್ಣರಕ್ಷಣಾ ಕವಚ ಇಲ್ಲದಿದ್ದರೆ ಗಗನನೌಕೆಯ ಮತ್ತು ಅದರೊಳಗಿನ ಗಗನಯಾನಿಗಳು ಆವಿಯಾಗಿ ಹೋಗುತ್ತಿದ್ದರು. ಆದ್ದರಿಂದ ಮರುಪ್ರವೇಶದ ತಂತ್ರಜ್ಞಾನವು ಉಷ್ಣ ರಕ್ಷಣೆ ಮತ್ತು ವಾಯುಗೆದಿಯ ನಿಯಂತ್ರಣದ ಕುರಿತಾಗಿದೆ. ಮೊಂಡು ಮೂತಿ ಇರುವ ಅಪೋಳ ಅಥವಾ ಗಗನಯಾನ ಕ್ಯಾಪ್ಸೂಲಿನಿಂದ ಅನದಿ ದೂರದಲ್ಲಿ ನಿಂತಿರುವ ಆಘಾತ ತರಂಗವನ್ನು ಸೃಷ್ಟಿಸುತ್ತವೆ. ತೀವ್ರವಾದ ಉಷ್ಣವನ್ನು ಸಂರಚನೆಯಿಂದ ದೂರವಿರಿಸುತ್ತವೆ. ಕರ್ಪೂರದಂತೆ ಕರಗುವ ಕವಚವು ಉಷ್ಣ

0: ಸಮಯವನ್ನು ಕಮ್ಮಿ ಮಾಡುತ್ತದೆ. ಸ್ಪೇಸ್ ಶಟಲ್ನಲ್ಲಿ ಬಳಸಿದಂತಹ ಸೆರಾಮಿಕ್ ಟೈಲ್ಗಳು ಉಷ್ಣವನ್ನು ಪ್ರತಿಫಲಿಸುತ್ತವೆ ಮತ್ತು ನಿರೋಧಿಸುತ್ತವೆ. ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್, ನಮ್ಮದೇ ಆದ RLV-TD ಮತ್ತು ಕೇರ್ ನಂತಹ ಆಧುನಿಕ ವಾಹನಗಳು ಎರಡು ವಿಧಾನಗಳನ್ನು ಆಧುನಿಕ ಸಂಯುಕ್ತಗಳೊಂದಿಗೆ ಬಳಸುತ್ತವೆ. ರಾಕೆಟ್ಗಳು ಮತ್ತು ಮರುಪ್ರವೇಶ ನೌಕೆಗಳ ಮೇಲೆ ವಾತಾವರಣದ ಪ್ರಭಾವವು ಸಹ ಭಿನ್ನವಾಗಿವೆ. ರಾಕೆಟ್ ಮೇಲಕ್ಕೆ ಹೋಗುವಾಗ ವಾತಾವರಣದ ವಿರುದ್ಧ ಹೋರಾಡುತ್ತದೆ. ಹಿಂದಿರುಗುವ ಗಗನನೌಕೆಯು ವಾತಾವರಣವನ್ನು ವೇಗವನ್ನು ತಗ್ಗಿಸಲು ಮತ್ತು ತನ್ನ ಹಾರಾಟಕ್ಕೆ ಕೂಡ ಬಳಸಬೇಕು. ತನ್ನ ಆಕ್ರಮಣ ಕೋನವನ್ನು ನಿರಂತರವಾಗಿ ಹೊಂದಿಸುವ ಮೂಲಕ ಗಗನನೌಕೆಯು ಹಾರಾಟ ನಡೆಸುತ್ತ ಗಮ್ಯದ ಕಡೆಗೆ ಚಲಿಸಬಹುದು. ಸ್ಪೇಸ್ ಶಟಲ್ ಅಥವಾ ಪ್ರಸ್ತಾವಿತ ಭಾರತೀಯ RLV ಎಂತಹ ರೆಕ್ಕೆಯುಳ್ಳ ವಾಹನಗಳು ಭೂ ವಾತಾವರಣದಲ್ಲಿ 100 ಕಿಲೋಮೀಟರ್ಗಳಷ್ಟು ಹಾರಬಹುದು. ಮತ್ತೊಂದು ನಿರ್ಣಾಯಕ ವ್ಯತ್ಯಾಸವು ಮರುಪಯೋಗದಲ್ಲಿದೆ. ಸಾಂಪ್ರದಾಯಿಕ ರಾಕೆಟ್ಗಳು ಹೆಚ್ಚಾಗಿ ಏಕಕಾಲಿಕವಾಗಿದ್ದವು. ಇಂದು ನಾವು ಕ್ರಾಂತಿಯನ್ನು ಕಾಣುತ್ತಿದ್ದೇವೆ. ಫಾಲ್ಕನ್ 9 ಬೂಸ್ಟರ್ಗಳು ಶಕ್ತಿಯನ್ನು ಬಳಸಿ ಹಿಂದಿರುಗಿ ಲಂಬವಾಗಿ ಇಳಿಯುತ್ತವೆ ಮತ್ತು ನವೀಕೃತಗೊಂಡು ಮತ್ತೆ ಹಾರುತ್ತವೆ. ಆದರೆ ಈ ಮರುಬಳಕೆಯ ಬೂಸ್ಟರ್ಗಳು ಸಹ ಪೂರ್ಣ ಮರುಪ್ರವೇಶಿಸುವ ಗಗನನೌಕೆಗಳಂತಲ್ಲ. ಅವುಗಳ ವೇಗವು ಕಡಿಮೆಯಿದ್ದು ವೇಗಪಾಗರ್ಷಗೊಳ್ಳುತ್ತವೆ. ಅಲ್ಲದೆ ಅತ್ಯಂತ ತೀವ್ರವಾದ ತಾಪವನ್ನು ಅನುಭವಿಸುವುದಿಲ್ಲ. ನಿಜವಾದ ಗಗನನೌಕೆಯ ಮರುಪಯೋಗ ಬಹುಯಾನಗಳಲ್ಲಿ ಸಂಪೂರ್ಣ ಸುರಕ್ಷಿತವಾಗಿ ಹಿಂದಕ್ಕೆ ತರುವುದು ಇನ್ನು ಅತ್ಯಂತ ಕಷ್ಟಕರವಾದ ಎಂಜಿನಿಯರಿಂಗ್ ಸವಾಲುಗಳಲ್ಲಿ ಒಂದಾಗಿದೆ. ಇನ್ನೊಂದು ಅಂಶವನ್ನು ಪರಿಗಣಿಸಿ. ರಾಕೆಟ್ ಯಾನಿಯು ಉಡಾವಣೆಯ ಸಮಯದಲ್ಲಿ ಹೆಚ್ಚಿನ ವೇಗವರ್ಧನೆಯನ್ನು ಅನುಭವಿಸುತ್ತಾರೆ. ಆದರೆ ಪ್ರಯಾಣ ತುಲನಾತ್ಮಕವಾಗಿ ಚಿಕ್ಕದು. ಮರುಪ್ರವೇಶವು ಗಗನಯಾತ್ರಿಗಳನ್ನು ನಿರಂತರ ವೇಗಪಾಗರ್ಷ ರೇಡಿಯೋ ಸಂವಾಹನಗಳ ಪ್ಲಾಸ್ಮಾ ಬ್ಲಾಕ್ಔಟ್ ಮತ್ತು ತಮ್ಮ ವಾಹನದ ಹೊರಭಾಗವು ಬಿಸಿಯಾಗಿ ನಿಗಿನಿಗಿ ಹೊಳೆಯುವುದನ್ನು ನೋಡುವ ಮಾನಸಿಕ ಒತ್ತಡಕ್ಕೆ ಒಳಪಡಿಸುತ್ತದೆ. ಎರಡು ಪಯಣಗಳು ಅಸಾಧಾರಣ ವಿಶ್ವಾಸಾರ್ಹತೆಯನ್ನು ಬೇಡುತ್ತವೆ. ಆದರೆ ವೈಫಲ್ಯದ ವಿಧಾನಗಳು ಸಂಪೂರ್ಣವಾಗಿ ಭಿನ್ನವಾಗಿದೆ. ಪ್ರಸ್ತುತದಲ್ಲಿ ರಾಕೆಟ್ ಮತ್ತು ಗಗನನೌಕೆಯ ನಡುವಿನ ಅಂತರಗಳು ಮಸುಕಾಗಲು ಪ್ರಾರಂಭವಾಗಿದೆ. ಸ್ಪೇಸ್ಎಕ್ಸ್ನ ಸ್ಟಾರ್ಶಿಪ್ನಂತಹ ಪರಿಕಲ್ಪನೆಗಳು ಶಕ್ತಿಶಾಲಿ ಉಡಾವಣಾ ವಾಹನ ಮತ್ತು ಸಂಪೂರ್ಣವಾಗಿ ಮರುಪಯೋಗಿ ಕಕ್ಷೀಯ ಗಗನನೌಕೆ ಎರಡು ಆಗುವ ಗುರಿಯನ್ನು ಹೊಂದಿವೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಮರುಪಯೋಗಿ ಉಡಾವಣಾ ವಾಹನ ತಂತ್ರಜ್ಞಾನ ಮತ್ತು ಗಗನಯಾನಿ ಕ್ಯಾಪ್ಸ್ಯೂಲನ್ನು ಅಭಿವೃದ್ಧಿ ಪಡಿಸುತ್ತಿದೆ. ಕೊನೆಯಲ್ಲಿ ರಾಕೆಟ್ಗಳು ಮತ್ತು ಮರುಪ್ರವೇಶ ಬಾಹ್ಯಾಕಾಶ ನೌಕೆಗಳು ಒಂದೇ ಮಹಾಸಾಹಸದ ಎರಡು ಅರ್ಧಗಳು. ಒಂದು, ನಮ್ಮ ಗ್ರಹದ ಮೇಲ್ಮೈಯನ್ನು ತೊರೆಯಲು ಗುರುತ್ವಾಕರ್ಷಣೆಯನ್ನು ಗೆಲ್ಲುತ್ತದೆ. ಇನ್ನೊಂದು, ಸುರಕ್ಷಿತವಾಗಿ ಮನೆಗೆ ಬರಲು ವಾತಾವರಣದ ಘರ್ಷಣೆಯನ್ನು ಅಡಿಯಾಳಾಗಿಸಿಕೊಳ್ಳುವುದು. ಒಟ್ಟಿನಲ್ಲಿ ಬಾಹ್ಯಾಕಾಶಯಾನವು ಕೇವಲ ಆಗಸಕ್ಕೆ ಲಗ್ಗೆಯಲ್ಲ, ಅಷ್ಟೇ ಮುಖ್ಯವಾಗಿ ಆವಿಷ್ಕಾರ ಫಲವಾದ ಜ್ಞಾನ ಭಂಡಾರದೊಂದಿಗೆ ಮರಳುವುದಾಗಿದೆ. ಮತ್ತೆ ಸಿಗೋಣ.
1: ಇದುವರೆಗೆ ಶ್ರೀ ಸುರಾ PS ಅವರಿಂದ ರಿಎಂಟ್ರಿ ಸ್ಪೇಸ್ ಕ್ರಾಫ್ಟ್ ಅಂದರೆ ಮರಳಿ ಬರುವ ಗಗನ ನೌಕೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ಕೇಳಿದ್ವಿ. ಸೊ ಹಾಗಾದ್ರೆ ಸ್ನೇಹಿತರೆ, ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ಅನ್ಕೊಂತೀನಿ, ಭಾವಿಸ್ತೀನಿ. ನಮ್ಮ ಮೊದಲೇ ಪ್ರಶ್ನೆ, ಸೊ ನೀವೇನಾದ್ರು ಈಗ ವಾಟ್ಸಪ್ ಇಂದ ನೀವೇನಾದ್ರು ಟ್ಯೂನ್ ಮಾಡಬೇಕು, ಇವಾಗ ನಾನು FM ರೈನ್ಬೋನ ಟ್ಯೂನ್ ಮಾಡಿದ್ದೀನಿ, ಯಾವ ನಂಬರಿಗೆ ಮೆಸೇಜ್ ಕಳಿಸ್ಬೇಕಪ್ಪ ಅನ್ನೋದಾದ್ರೆ 9489010013ಗೆ ನಿಮ್ಮ ಉತ್ತರಗಳನ್ನ ಕಳಿಸಬಹುದು. ಸೊ ಹಾಗಾದ್ರೆ ರೆಡಿನಾ? ನಮ್ಮ ಮೊದಲನೇ ಪ್ರಶ್ನೆ ಇದಾಗಿದೆ. 1961 ಮೊದಲ ಅಂತರಿಕ್ಷ ಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನೌಕೆಯ ಹೆಸರೇನು? ಮತ್ತೊಮ್ಮೆ, 1961 ಮೊದಲ ಅಂತರಿಕ್ಷ ಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನ ನೌಕೆಯ ಹೆಸರೇನು? ಇಂಗ್ಲಿಷ್ನಲ್ಲಿ ಕೂಡ ಹೇಳ್ತೀವಿ, ಸೊ ದಟ್ ನಮ್ಮ ಈಗ ಯುವಕರು ಅರ್ಥ ಆಗಲ್ಲ ಅಂತ.

ಅವರಿಗೆ. ಫಸ್ಟ್ ಕಾಸ್ಮೋನಾಟ್ ಯೂರಿ ಗಗಾರಿನ್ಸ್ 1961 ಫ್ಲೈಟ್ ಯೂಸ್ಡ್ ಅ ಸ್ಪೆರಿಕಲ್ ರಿಎಂಟ್ರಿ ಕ್ಯಾಪ್ಸೂಲ್, ವಾಟ್ ವಾಸ್ ದ ನೇಮ್ ಆಫ್ ಇಸ್ ಸ್ಪೇಸ್ ಕ್ರಾಫ್ಟ್? ಮತ್ತೊಮ್ಮೆ, ಫಸ್ಟ್ ಕಾಸ್ಮೋನಾಟ್ ಯೂರಿ ಗಗಾರಿನ್ಸ್ 1961 ಫ್ಲೈಟ್ ಯೂಸ್ಡ್ ಅ ಸ್ಪೆರಿಕಲ್ ರಿಎಂಟ್ರಿ ಕ್ಯಾಪ್ಸೂಲ್, ವಾಟ್ ವಾಸ್ ದ ನೇಮ್ ಆಫ್ ಇಸ್ ಸ್ಪೇಸ್ ಕ್ರಾಫ್ಟ್? ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ಇಂಥವೆಲ್ಲರೂ ರೆಸ್ಪಾನ್ಸ್ ಕಳಿಸ್ತಾ ಇದ್ದೀರಾ, ಅನಂತ ಅನಂತ ಧನ್ಯವಾದಗಳು. ನಮ್ಮ ಪ್ರಶ್ನೆಯಾಗಿತ್ತು, 1961 ಮೊದಲ ಅಂತರಿಕ್ಷಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನೌಕೆಯ ಹೆಸರೇನು ಅಂತ. ಉತ್ತರ, ವಾಸ್ಟಾಕ್. ಇದರ ಗೋಳಾಕಾರದ ಇಳಿಯುವ ಮಾಡ್ಯೂಲ್ ದಿಶೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಬ್ಯಾಲಿಸ್ಟಿಕ್ ಪಥದಲ್ಲಿ ಮರುಪ್ರವೇಶಿಸಿತು. ಯೂರಿ ಗಗಾರಿನ್ ಸುಮಾರು 7 ಕಿಲೋಮೀಟರ್ ಎತ್ತರದಲ್ಲಿ ಹೊರಜಿಗಿದು ತಮ್ಮದೇ ಪ್ಯಾರಚೂಟ್ನಲ್ಲಿ ಭೂಮಿಯ ಮೇಲೆ ಇಳಿದರು. ಇಟ್ಸ್ ಸ್ಪೆರಿಕಲ್ ಡಿಸೆಂಟ್ ಮಾಡ್ಯೂಲ್ ರೀ ಎಂಟರ್ಡ್ ಆನ್ ಅ ಬ್ಯಾಲಿಸ್ಟಿಕ್ ಪಾತ್ ವಿತ್ ನೋ ಸ್ಟೀರಿಂಗ್. ಯೂರಿ ಗಗಾರಿನ್ ಎಜೆಕ್ಟೆಡ್ ಅಟ್ ಅಬೌಟ್ 7 ಕಿಲೋಮೀಟರ್ ಆಲ್ಟಿಟ್ಯೂಡ್ ಅಂಡ್ ಲ್ಯಾಂಡೆಡ್ ಬೈ ಹಿಸ್ ಓನ್ ಪ್ಯಾರಚೂಟ್. ಸೊ ಸ್ನೇಹಿತರೆ, ರೆಡಿ ಆಗಿದ್ದೀರಾ ನಮ್ಮ 2ನೇ ಪ್ರಶ್ನೆಗೆ? ಸೊ ತಾವೇನಾದರೂ ಈಗ FM ರೈನ್ಬೋ ಟ್ಯೂನ್ ಮಾಡಿದರೆ ವಾಟ್ಸಪ್ ಸಂಖ್ಯೆ ಹೇಳ್ತೀನಿ ಮತ್ತೊಮ್ಮೆ, ಖಂಡಿತವಾಗ್ಲೂ ಬರ್ಕೊಳ್ಳಿ. 9489010131 9408090133 ತಮ್ಮ ಉತ್ತರವನ್ನು ಕಳಿಸ್ಬೋದು. ನಮ್ಮ 2ನೇ ಪ್ರಶ್ನೆ ಇದಾಗಿದೆ. 2007 ಜನವರಿಯಲ್ಲಿ PSLV C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರೀ ಎಂಟ್ರಿ ಗಗನ ನೌಕೆ ಯಾವುದು? ಮತ್ತೊಮ್ಮೆ, 2007 ಜನವರಿಯಲ್ಲಿ PSLV C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರಿಎಂಟ್ರಿ ಗಗನ ನೌಕೆ ಯಾವುದು? ವಿಚ್ ಇಸ್ರೋ ಎಕ್ಸ್ಪೆರಿಮೆಂಟ್ ಲಾಂಚ್ಡ್ ಆನ್ PSLV C7 ಇನ್ ಜಾನ್ವರಿ 2007, ಆರ್ಬಿಟೆಡ್ ಫಾರ್ 12 ಡೇಸ್ ಅಂಡ್ ವಾಸ್ ರಿಕವರ್ಡ್ ಫ್ರಮ್ ದ ಬೇ ಆಫ್ ಬೆಂಗಾಲ್? ಉತ್ತರ ಗೊತ್ತಿದ್ರೆ ಪಟಪಟ ಅಂತ 9480909013 ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಸ್ಪೆಷಲ್ ಇಸ್ರೋ ಕ್ವಿಜ್ನ ಕೇಳ್ತಾ ಇದ್ದೀರಾ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ನಮ್ಮ ಪ್ರಶ್ನೆಯಾಗಿತ್ತು, 2007 ಜನವರಿಯಲ್ಲಿ ಪಿಎಸ್ಎಲ್ವಿ C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರೀಎಂಟ್ರಿ ಗಗನ ನೌಕೆ ಯಾವುದು ಅಂತ? ಉತ್ತರ SRE. ಹೌದು, ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿ ಎಕ್ಸ್ಪೆರಿಮೆಂಟ್. ಕಕ್ಷೆಯಲ್ಲಿದ್ದ ಗಗನ ನೌಕೆಯನ್ನು ಭಾರತ ಯಶಸ್ವಿಯಾಗಿ ವಾಪಸ್ ಪಡೆದ ಮೊದಲ ಪ್ರಯತ್ನವಿದು. ಇದರಲ್ಲಿ ಶಾಖ, ಕವಚ ಮತ್ತು ಪ್ಯಾರಾಶೂಟ್ ಬಳಸಲಾಯಿತು. ಮುಂದಿನ ಮಾನವ ಯಾನಕ್ಕೆ ಬೇಕಾದ ಮರುಪ್ರವೇಶ ಮತ್ತು ಮರಳಿ ಪಡೆಯುವ ತಂತ್ರಜ್ಞಾನಗಳನ್ನು ಇದು ದೃಢಪಡಿಸಿತು. ಇಟ್ ವಾಸ್ ಇಂಡಿಯಾಸ್ ಫಸ್ಟ್ ಸಕ್ಸಸ್ಫುಲ್ ರಿಕವರಿ ಆಫ್ ಎನ್ ಆರ್ಬಿಟಿಂಗ್ ಕ್ಯಾಪ್ಸುಲ್ ಯೂಸಿಂಗ್ ಅ ಹೀಟ್ ಶೀಲ್ಡ್ ಅಂಡ್ ಪ್ಯಾರಾಶೂಟ್ಸ್. ಇಟ್ ಪ್ರೊವೈಡೆಡ್ ದ ಬೇಸಿಕ್ ರಿಎಂಟ್ರಿ ಅಂಡ್ ರಿಕವರಿ ಟೆಕ್ನಾಲಜಿ ನೀಡೆಡ್ ಫಾರ್ ದ ಲೇಟರ್ ಕ್ರೂಡ್ ವರ್ಕ್. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:54

ಸೊ ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಮೂರನೇ ಪ್ರಶ್ನೆ ಇದಾಗಿರುತ್ತೆ. 2014 ಡಿಸೆಂಬರ್ 18 ಮೊದಲ GSLV Mark III ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು? ನಮ್ಮ ಮೂರನೇ ಪ್ರಶ್ನೆ ಮತ್ತೊಮ್ಮೆ. 2014 ಡಿಸೆಂಬರ್ 18 ಮೊದಲ GSLV Mark III ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು? ವಿಚ್ ಎಕ್ಸ್ಪೆರಿಮೆಂಟ್ ಫ್ಲೋನ್ ಆನ್ ದ ಫಸ್ಟ್ GSLV Mark III ಟೆಸ್ಟ್ ಫ್ಲೈಟ್ ಆನ್ 18th December 2014 ರೀ ಎಂಟರ್ಡ್ ಫ್ರಮ್ ಅಬೌಟ್ 126 ಕಿಲೋಮೀಟರ್ ಅಂಡ್ ಸ್ಪ್ಲಾಶ್ ಡೌನ್ ನಿಯರ್ ದ ಅಂಡಮಾನ್ ಐಲ್ಯಾಂಡ್ಸ್? ಉತ್ತರ 9480901013 9480901013 ಕ್ಕೆ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ನಮ್ಮ ಮೂರನೇ ಪ್ರಶ್ನೆಯಾಗಿತ್ತು. 2014 ಡಿಸೆಂಬರ್ 18 ಮೊದಲ GSLV ಮಾರ್ಕ್ 3 ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು ಅಂತ. ಸೊ ಇದಕ್ಕೆ ಉತ್ತರ ಕೇರ್, ಕ್ರ್ಯೂ ಮಾಡ್ಯೂಲ್ ಅಟ್ಮಾಸ್ಫಿಯರಿಕ್ ರೀಎಂಟ್ರಿ ಎಕ್ಸ್ಪೆರಿಮೆಂಟ್. ಯಾನಿಗಳಿಲ್ಲದ ಈ ಕ್ರ್ಯೂ ಮಾಡ್ಯೂಲ್ ಮಾದರಿಯು 3735 ಕಿಲೋಗ್ರಾಂ ತೂಗುತ್ತಿತ್ತು. ಇದರಲ್ಲಿ ಅಲ್ಯೂಮಿನಿಯಂ ಸಂಯುಕ್ತ ಧಾತು ಮತ್ತು ಇಂಗಾಲದ ನಾರಿನಿಂದಾದ CFRP ಮಾಡಲ್ಪಟ್ಟ ಕವಚವಿತ್ತು. ದಿಸ್ ಅನ್ಮ್ಯಾನ್ಡ್ ಕ್ರ್ಯೂ ಮಾಡ್ಯೂಲ್ ಪ್ರೋಟೋಟೈಪ್ ವೇಟ್ 3735 kg ಅಟ್ ಲಾಂಚ್. ಇಟ್ ಹ್ಯಾಡ್ ಅಲ್ಯೂಮಿನಿಯಂ ಅಲಾಯ್ ಕೋರ್ ಅಂಡ್

ಕಾರ್ಬನ್ ಫೈಬರ್ ರಿಇನ್ಫೋರ್ಸ್ಡ್ ಪಾಲಿಮರ್ CFRP ಪ್ಯಾನಲ್ಸ್ ಆಸ್ ಹೀಟ್ ಶೀಲ್ಡ್. ಸೊ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದನೆಗಳು.

ಓಕೆ ಸ್ನೇಹಿತರೆ, ನಮ್ಮ ನಾಲ್ಕನೇ ಪ್ರಶ್ನೆ, ಈ ವಿಶೇಷ ಇಸ್ರೋ ಕ್ವಿಜ್ ಕಾರ್ಯಕ್ರಮದ ನಾಲ್ಕನೇ ಪ್ರಶ್ನೆ ಇದಾಗಿರುತ್ತೆ. ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ? ಈಸಿ ಅನ್ಸುತ್ತಲ್ಲ ಇದು. ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ? ವಾಟ್ ಇಸ್ ಅ ನ್ಯಾಚುರಲ್ ಸ್ಪೇಸ್ ರಾಕ್ ದಟ್ ಸರ್ವೈವ್ಸ್ ಇಟ್ಸ್ ಪ್ಯಾಸೇಜ್ ಥ್ರೂ ಅರ್ಥ್ಸ್ ಅಟ್ಮಾಸ್ಫಿಯರ್ ಅಂಡ್ ಲ್ಯಾಂಡ್ಸ್ ಆನ್ ದ ಗ್ರೌಂಡ್ ಇಸ್ ಕಾಲ್ಡ್? ಸೊ ನಿಮಗೂ ಕೂಡ ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶವನ್ನ ಕಳಿಸಬಹುದು. ಆಸ್ ಯೂಶುವಲ್, ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕೇಳ್ತಾ ಇದ್ದೀರಾ. ಮತ್ತು ಇದು ಸ್ಪೆಷಲ್ ಇಸ್ರೋ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಸ್ಪೆಷಲ್ ಕ್ವಿಜ್ ನಿಮ್ಮೆಲ್ಲರಿಗೋಸ್ಕರ ಆಯೋಜಿಸಲಾಗಿದೆ. ಸೊ ನಮ್ಮ ಪ್ರಶ್ನೆಯಾಗಿತ್ತು, ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ ಅಂತ. ಉತ್ತರ, ಉಲ್ಕಾಶಿಲೆ ಅಥವಾ ಮೀಟರಾಯ್ಡ್. ಹೆಚ್ಚಿನ ಆಕಾಶಕಾಯದ ತುಣುಕುಗಳು ಭೂ ವಾತಾವರಣದಲ್ಲಿ ಉರಿದು ಹೋಗುತ್ತವೆ. ಅದನ್ನೇ ನಕ್ಷತ್ರ ಬಿತ್ತು ಎಂದು ತಪ್ಪಾಗಿ ಹೇಳುವುದು ವಾಡಿಕೆ. ಆದರೆ ದೊಡ್ಡ ಅಥವಾ ಗಟ್ಟಿಯಾದ ಶಿಲೆಗಳು ಉರಿದರೂ ಉಳಿದು ನೆಲ ತಲುಪುತ್ತವೆ. ಮೋಸ್ಟ್ ಸ್ಪೇಸ್ ರಾಕ್ಸ್ ಬರ್ನ್ ಅಪ್ ಆಸ್ ಮೀಟಿಯರ್ಸ್. ಪೀಪಲ್ ರಾಂಗ್ಲಿ ಕಾಲ್ ದೆಮ್ ಶೂಟಿಂಗ್ ಸ್ಟಾರ್ಸ್, ಬಟ್ ಲಾರ್ಜರ್ ಆರ್ ಟಫರ್ ಒನ್ಸ್ ಸರ್ವೈವ್ ಆ್ಯಂಡ್ ರೀಚ್ ದ ಗ್ರೌಂಡ್. ಸೊ ಯಾರ್ಯಾರು ಉಲ್ಕಾ ಶಿಲೆ ಅಥವಾ ಮೀಟಿರಾಯ್ಟ್ ಅಂತ ಉತ್ತರ ಕಳಿಸಿದ್ದೀರಾ, ತಮ್ಮೆಲ್ಲರಿಗೂ ಎಫ್ ಎಂ ರೇನ್ಬೋ ಹಾಗೂ ಇಸ್ರೋ ಪರವಾಗಿ ಅಭಿನಂದನೆಗಳು.

ಓಕೆ ಸ್ನೇಹಿತರೆ, ನಮ್ಮ 5ನೇ ಪ್ರಶ್ನೆ. ಭೂಮಿಗೆ ಯಶಸ್ವಿಯಾಗಿ ಮರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭೂಮಿಗೆ ಯಶಸ್ವಿಯಾಗಿ ಬರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು? ಮತ್ತೊಮ್ಮೆ ಪ್ರಶ್ನೆ ಇಂಗ್ಲಿಷ್ನಲ್ಲಿ. ವಿಚ್ ಒನ್ ಬಿಕೇಮ್ ದ ಫಸ್ಟ್ ರಿಯೂಸಬಲ್ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಇನ್ ದ ವರ್ಲ್ಡ್ ಟು ಪರ್ಫಾರ್ಮ್ ಅ ಸಕ್ಸಸ್ಫುಲ್ ರಿಟರ್ನ್ ಟು ಅರ್ತ್ ಆ್ಯಂಡ್ ಲ್ಯಾಂಡಿಂಗ್? Which one became the first reusable orbital spacecraft in the world to perform a successful return to Earth and landing? ಉತ್ತರ ಗೊತ್ತಿದ್ರೆ 9480901013. ನೀವೇನಾದರೂ ಈಗ FM ರೈನ್ಬೋ ಟ್ಯೂನ್ ಮಾಡಿ, ಏನು ನಡೀತಾ ಇದೆ ಅಂದರೆ ಇಲ್ಲಿ ಇಸ್ರೋದ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಕ್ವಿಜ್ ನಡೀತಾ ಇದೆ. ನೀವು ಕೂಡ ಪ್ರಶ್ನೆ ಕೇಳಿದರೆ ಉತ್ತರವನ್ನು 9480901101 ಬೂರಕ್ಕೆ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ.

ಸೊ ನಿಮ್ಮ ಮೂತ್ರಗಳು ಕೂಡ ಬೇಗ್ ಬೇಗ್ ಬೇಗ್ ಬೇಗ್ ಬರಲಿ ಅಂತ ಹೇಳ್ತಾ ನಮ್ಮ ಐದನೇ ಪ್ರಶ್ನೆ ಆಗಿತ್ತು. ಭೂಮಿಗೆ ಯಶಸ್ವಿಯಾಗಿ ಮರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು ಅಂತ ಪ್ರಶ್ನೆ ಕೇಳಿದ್ವಿ. ಸರಿಯಾದ ಉತ್ತರ ಇದಕ್ಕೆ ಸ್ಪೇಸ್ ಶಟಲ್ ಕೊಲಂಬಿಯಾ. ಯಾರ್ಯಾರು ಸ್ಪೇಸ್ ಶಟಲ್ ಕೊಲಂಬಿಯಾ ಅಂತ ಉತ್ತರ ಕಳಿಸಿದ್ದೀರಾ ಅವರೆಲ್ಲರಿಗೂ ಅಭಿನಂದನೆಗಳು. ಕೊಲಂಬಿಯಾ ಮೊದಲ ಸ್ಪೇಸ್ ಶಟಲ್ ಆರ್ಬಿಟರ್ ಆಗಿದ್ದು ಏಪ್ರಿಲ್ 1981 STS-1 ಯಾನದಲ್ಲಿ ಮೊದಲ ಕಕ್ಷಾ ಹಾರಾಟ ನಡೆಸಿ ಗ್ಲೈಡರ್ನಂತೆ ಭೂಮಿಗೆ ಮರಳಿತು. ಕೊಲಂಬಿಯಾ ವಾಸ್ ದ ಫಸ್ಟ್ ಸ್ಪೇಸ್ ಶಟಲ್ ಆರ್ಬಿಟರ್ ಅಂಡ್ ಮೇಡ್ ಇಟ್ಸ್ ಫಸ್ಟ್ ಆರ್ಬಿಟಲ್ ಫ್ಲೈಟ್ STS-1 ಇನ್ ಏಪ್ರಿಲ್ 1981 ರಿಟರ್ನಿಂಗ್ ಟು ಅರ್ತ್ ಆಸ್ ಅ ಗ್ಲೈಡಿಂಗ್ ಸ್ಪೇಸ್ ಕ್ರಾಫ್ಟ್. ಓಕೆ, ಸೊ ನಮ್ಮ ಆರನೇ ಪ್ರಶ್ನೆ, ನಮ್ಮ ಈ ವಿಶೇಷ ಕ್ವಿಜ್ ಕಾರ್ಯಕ್ರಮದ ಆರನೇ ಪ್ರಶ್ನೆ. ಸೊ ತಾವೆಲ್ಲರೂ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಂಬರ್ ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ, 9489010013. ನಮ್ಮ ಪ್ರಶ್ನೆ ಇದಾಗಿದೆ. ನಾಲ್ಕು ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು? ಮತ್ತೊಮ್ಮೆ, ನಾಲ್ಕು ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು? ವಿಚ್ ಪ್ಲಾನೆಟ್ ಹ್ಯಾಸ್ ದ ಥಿಕ್ಕೆಸ್ಟ್ ಅಟ್ಮಾಸ್ಫಿಯರ್ ಅಮಂಗ್ ದ ಫೋರ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಮೇಕಿಂಗ್ ಅಟ್ಮಾಸ್ಫಿಯರಿಕ್ ಎಂಟ್ರಿ ಎಸ್ಪೆಷಲಿ ಚಾಲೆಂಜಿಂಗ್? ಸೊ ಉತ್ತರ ಪಟಪಟ ಅಂತ ಕಳಿಸಿ 9489010013.

ಸೊ ನಮ್ಮ ಆರನೇ ಪ್ರಶ್ನೆ ಆಗಿತ್ತು, ನಾಲ್ಕು ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು ಅಂತ. ಉತ್ತರ ಶುಕ್ರ ಅಥವಾ ವೀನಸ್. ಶುಕ್ರನ ವಾಯುಮಂಡಲದ ಮೇಲ್ಮೈ ಒತ್ತಡವು ಭೂಮಿಯದಕ್ಕಿಂತ ಸುಮಾರು 92 ಪಟ್ಟು ಹೆಚ್ಚು, ಜೊತೆಗೆ ಆಮ್ಲೀಯ ಮೋಡ ಮಳೆ ಇರುವ ವಾತಾವರಣವಿದೆ. ವೀನಸ್ ಹ್ಯಾಸ್ ಅನ್ ಎಕ್ಸ್ಟ್ರೀಮ್ಲಿ ಡೆನ್ಸ್ ಕಾರ್ಬನ್ ಡೈಆಕ್ಸೈಡ್ ಡಾಮಿನೇಟೆಡ್ ಅಟ್ಮಾಸ್ಫಿಯರ್ ಅಂಡ್ ಎ ಸರ್ಫೇಸ್ ಪ್ರೆಷರ್ ಅಬೌಟ್ 92 ಟೈಮ್ಸ್ ದಟ್ ಆಫ್ ಅರ್ಥ್. ಇಟ್ ಆಲ್ಸೋ ಹ್ಯಾಸ್ ಆಸಿಡಿಕ್ ಕ್ಲೌಡ್ಸ್ ಅಂಡ್ ಆಸಿಡ್ ರೇನ್ಸ್.

ಸೊ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಪ್ರಶ್ನೆ, ಬೇಗ ಬೇಗ ಪಟ ಪಟ ಅಂತ ಉತ್ತರಿಸಿ, ಯಾಕೆಂದ್ರೆ ಫಾಸ್ಟೆಸ್ಟ್ ಫಿಂಗರ್ಗೆನೆ ಜಾಸ್ತಿ ಬಹುಮಾನಗಳು ಬರುವ ಸಾಧ್ಯತೆ ಇರುತ್ತೆ. ನಮ್ಮ ಪ್ರಶ್ನೆ ಇದಾಗಿದೆ: ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ: ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು? ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಟ್ ಅಂಡ್ ಆಪರೇಟೆಡ್ ಸ್ಪೇಸ್ ಕ್ರಾಫ್ಟ್ ಟು ಸಕ್ಸಸ್ಫುಲಿ ರೀ ಎಂಟರ್ ಫ್ರಮ್ ಆರ್ಬಿಟ್ ಅಂಡ್ ಬಿ ರಿಕವರ್ಡ್? ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸಿ.

ನಮ್ಮ ಕೊನೆಯ ಪ್ರಶ್ನೆಯಾಗಿತ್ತು, ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು ಅಂತ, ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಟ್ ಅಂಡ್ ಆಪರೇಟೆಡ್ ಸ್ಪೇಸ್ ಕ್ರಾಫ್ಟ್ ಟು ಸಕ್ಸಸ್ಫುಲಿ ರೀ ಎಂಟರ್ ಫ್ರಮ್ ದ ಆರ್ಬಿಟ್ ಅಂಡ್ ಬಿ ರಿಕವರ್ಡ್ ಅಂತ, ಸ್ಪೇಸ್ ಎಕ್ಸ್ ಡ್ರ್ಯಾಗನ್, ಸ್ಪೇಸ್ ಎಕ್ಸ್ ಅಥವಾ ಡ್ರ್ಯಾಗನ್. ಡಿಸೆಂಬರ್ 2010 ಖಾಸಗಿ ಕಂಪನಿಯೊಂದು ನಿರ್ಮಿಸಿ ಉಡಾವಣೆ ಮಾಡಿ ಭೂಮಿಯನ್ನು ಸುತ್ತಿ ಸುರಕ್ಷಿತವಾಗಿ ವಾತಾವರಣಕ್ಕೆ ಮರುಪ್ರವೇಶಿಸಿದ ಮೊದಲ ನೌಕೆ ಎಂಬ ಇತಿಹಾಸವನ್ನು ಡ್ರ್ಯಾಗನ್ ನಿರ್ಮಿಸಿತು. ಪ್ರಸ್ತುತ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸರಕು ಮತ್ತು ಯಾನಿಗಳನ್ನು ಸಾಗಿಸುತ್ತದೆ. In December 2010, the SpaceX Dragon became the first spacecraft

craft built by a private company to successfully launch, orbit the Earth and safely re-enter the atmosphere. It now regularly transports cargo and crew to the ISS. ಯಾರ್ಯಾರು ಉತ್ತರ ಸ್ಪೇಸೆಕ್ಸ್ ಡ್ರ್ಯಾಗನ್ ಅಂತ ಕಳಿಸಿದ್ದೀರಾ, ತಮ್ಮೆಲ್ಲರಿಗೂ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.

ಸೊ ಸ್ನೇಹಿತರೆ, ಈ ಇಸ್ರೋ ಕ್ವಿಜ್ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಅನ್ಕೋತೀನಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹ ಪ್ರಯುಕ್ತ ಯು ಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಈ ಪ್ರಾಯೋಜಿತ ಕಾರ್ಯಕ್ರಮದ 4ನೇ ದಿನದ ಪ್ರಶ್ನೆಗಳು ಉತ್ತರಗಳು ತಮಗೆ ಬಹಳಷ್ಟು ಮಾಹಿತಿ ಮನರಂಜನೆ ಎಲ್ಲವನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ದಿನದ ಕಾರ್ಯಕ್ರಮದ ಆಯೋಜನೆಗೆ ಯು ಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಶ್ರೀಮತಿ ಶಶಿಕಲಾ ಎಸ್ ರಾವ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ನಿಮ್ಮ ಎಲ್ಲರ ಉತ್ತರಗಳನ್ನು ಆಲಿಸಿದ್ದಾರೆ. ಹಾಗೆ ನಮ್ಮ ಆಕಾಶವಾಣಿ ಎಫ್ಎಂ ರೈನ್ಬೋದ ನಮ್ಮ ಮುಖ್ಯಸ್ಥೆ ಆದ ಆಶಾ ಮೇಡಮ್ ಕೂಡ ಇದ್ದಾರೆ. ಸೊ ಇವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ತಮ್ಮ ಎಲ್ಲರೂ ಯಾರ್ಯಾರು ಈ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಕಳಿಸಿದ್ದೀರಾ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಉತ್ತರಗಳೇ ನಮ್ಮ ಈ ಕಾರ್ಯಕ್ರಮದ ಆತ್ಮ ಮತ್ತು ಅಭಿಮಾನ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಈ ಸ್ಪೆಷಲ್ ಕ್ವಿಸ್ ಪ್ರೋಗ್ರಾಮ್. ಮತ್ತೆ ಸಿಗೋಣ ನಾಳೆ ಇನ್ನೊಂದು ಇಸ್ರೋದ ಸ್ಪೆಷಲ್ ಕ್ವಿಸ್ ಪ್ರೋಗ್ರಾಂನಲ್ಲಿ. ಅಲ್ಲಿ ತನಕ ಟಾಟಾ ಬೈ ಬೈ ಸಿ ಯು.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
2: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:41. ಒಂದು ಕ್ಷಣ ಆಕಾಶದತ್ತ ನೋಡಿ, ಅಲ್ಲಿ ಕಾಣಿಸುವ ನಕ್ಷತ್ರಗಳ ನಡುವೆ ಭಾರತದ ಕನಸುಗಳನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಆ ಕನಸುಗಳಿಗೆ ದಿಕ್ಕು ತೋರಿಸಿದ ಮಹಾನ್ ವಿಜ್ಞಾನಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ವಿಜ್ಞಾನವನ್ನು ದೇಶದ ಅಭಿವೃದ್ಧಿಯೊಂದಿಗೆ ಜೋಡಿಸಿದ ದೂರದೃಷ್ಟಿಯ ನಾಯಕ ಅವರದು. ಹಾಗಾಗಿ ಇವತ್ತಿನ ಸ್ವಲ್ಪ ಸಮಯದಲ್ಲಿ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತನಾಡುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ಭದ್ರ ಬುನಾದಿ ಹಾಕಿದವರು ವಿಕ್ರಮ್ ಸಾರಾಭಾಯಿ. ಬಾಹ್ಯಾಕಾಶ ತಂತ್ರಜ್ಞಾನ ಕೇವಲ ವಿಜ್ಞಾನಿಗಳಿಗೆ

ಅಲ್ಲ, ಅದು ಸಾಮಾನ್ಯ ಜನರ ಬದುಕಿಗೂ ಉಪಯೋಗವಾಗಬೇಕು ಎಂಬುದು ಅವರ ನಂಬಿಕೆಯಾಗಿತ್ತು. ಅವರ ದೂರದೃಷ್ಟಿಯ ಈ ಫಲವಾಗಿಯೇ ಭಾರತ ತನ್ನದೇ ಆದ ಬಾಹ್ಯಾಕಾಶ ಪಯಣವನ್ನು ಕೂಡ ಆರಂಭಿಸಿತು.

ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ರಾಕೆಟ್ ರೆವಲ್ಯೂಷನ್ ಯು ಆರ್ ರಾವ್ ಸೆಟಲೈಟ್ ಸೆಂಟರ್ ಬೆಂಗಳೂರು ಮತ್ತು ಆಕಾಶವಾಣಿ ಎಫ್ಎಂ ರೈನ್ಬೋ ಸಂಯುಕ್ತವಾಗಿ ನಡೆಸುತ್ತಿರುವಂತಹ ನಿಮ್ಮ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಿದ್ರಿ. ಇವತ್ತಿನ ಸ್ಫೂರ್ತಿದಾರೆಯಲ್ಲೂ ಕೂಡ ನಾವು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದು ಭಾರತ ಬಹಳಷ್ಟು ಚಂದ್ರಯಾನದಿಂದ ಹಿಡಿದು ವಿವಿಧ ಬಾಹ್ಯಾಕಾಶ ಸಾಧನೆಗಳವರೆಗೆ ಹೆಮ್ಮೆ ಪಡುತ್ತಿದೆ. ಈ ಪಯಣದ ಮೊದಲ ಕನಸುಗಾರರಲ್ಲಿ ಪ್ರಮುಖರು ಸಾರಾಭಾಯಿ. ಸೌಲಭ್ಯಗಳು ಸೀಮಿತವಾಗಿದ್ದರೂ ಅವರ ಕನಸಿಗೆ ಮಿತಿನೇ ಇರಲಿಲ್ಲ. ಅಹಮದಾಬಾದ್ನ ಸಮೃದ್ಧ ಕುಟುಂಬದಲ್ಲಿ ಜನಿಸಿದ ವಿಕ್ರಮ್ ಸಾರಾಭಾಯಿ ಚಿಕ್ಕನಿಂದಲೇ ವಿಜ್ಞಾನದೆಡೆಗೆ ಅಪಾರ ಆಸಕ್ತಿ ಬೆಳೆಸ್ಕೋತಾರೆ. ಕೇಂಬ್ರಿಡ್ಜ್ನಲ್ಲಿ ಉನ್ನತ ಶಿಕ್ಷಣ ಪಡೆದ ಅವರು ಭಾರತಕ್ಕೆ ಮರಳಿ ವಿಜ್ಞಾನ ಸಂಶೋಧನೆಗೆ ತಮ್ಮನ್ನು ಅರ್ಪಿಸಿಕೊಳ್ತಾರೆ. 1947 ಅಹಮದಾಬಾದ್ನಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ PRL ಸ್ಥಾಪಿಸಿ ಭಾರತದ ಬಾಹ್ಯಾಕಾಶ ಸಂಶೋಧನೆಗೆ ಬೀಜ ಬಿತ್ತಿದರು. ನಂತರ ಇನ್ಕೋಸ್ಪಾರ್ ಮೂಲಕ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದರು. ವೈಜ್ಞಾನಿಕ ಪ್ರತಿಭೆ ಮಾತ್ರವಲ್ಲ, ಯುವಕರನ್ನು ಪ್ರೇರೇಪಿಸುವ ನಾಯಕತ್ವ, ದೊಡ್ಡ ಕನಸು ಕಾಣುವ ಧೈರ್ಯ ಇವರೇ ಕೊಟ್ಟಿದ್ದು. ಸೊ ಹಾಗಾಗಿ ಇವತ್ತಿನ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರಿಗೆ ನಮ್ಮ ಒಂದು ಸಲಾಂ ಹೇಳುತ್ತಾ ಮುಂದಿನ ಹಾಡು

0: ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಕೇರಳದ ತುಂಬಾದಲ್ಲಿ ಕೂಡ ಭಾರತದ ಮೊದಲ ಸೌಂಡಿಂಗ್ ರಾಕೆಟ್ ಉಡಾವಣಾ ಕೇಂದ್ರ ಸ್ಥಾಪಿಸುವಲ್ಲಿ ಸಾರಾಭಾಯಿ ಪ್ರಮುಖ ಪಾತ್ರ ವಹಿಸ್ತಾರೆ. ಕುತೂಹಲದ ಸಂಗತಿ ಏನಂದ್ರೆ, ಆರಂಭದ ದಿನಗಳಲ್ಲಿ ರಾಕೆಟ್ ಪಾರ್ಟ್ಸ್ಗಳನ್ನ ಸೈಕಲ್ಗಳಲ್ಲಿ ಗೊತ್ತೇಗೊತ್ತು ಹಾಗೂ ಕೆಲವು ಉಪಕರಣಗಳನ್ನ ಕೈಯಲ್ಲೇ ಹೊತ್ಕೊಂಡು ಸಾಗಿಸಲಾಗಿತ್ತಂತೆ. ಸೊ ವಿಕ್ರಮ್ ಸಾರಾಭಾಯಿ ಕೇವಲ ಬಾಹ್ಯಾಕಾಶ ವಿಜ್ಞಾನಿಯಲ್ಲ, IIM ಅಹಮದಾಬಾದ್ ಸ್ಥಾಪನೆಯಲ್ಲೂ ಪ್ರಮುಖ ಪಾತ್ರ ವಹಿಸ್ತಾರೆ. ಅಂದರೆ ಅವರ ದೃಷ್ಟಿ ಆಕಾಶದಷ್ಟೇ ವಿಶಾಲವಾಗಿತ್ತು. ವಿಜ್ಞಾನ, ಶಿಕ್ಷಣ, ಉದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಭಾರತದ ಭವಿಷ್ಯ ಕಟ್ಟುವ ಕನಸು ಹೊಂದಿದ್ರು. ಸೊ ಆಕಾಶವನ್ನು ನೋಡಿದವರು ಹಲವರಾದರು, ಆದರೆ ಆಕಾಶದಾಚೆಗಿನ ಸಾಧ್ಯತೆಗಳನ್ನು ಭಾರತದ ಭವಿಷ್ಯಕ್ಕೆ ಜೋಡಿಸಿದವರು ವಿಕ್ರಮ್ ಸಾರಾಭಾಯಿ. ಸೊ ಹಾಗಾಗಿ ಅವರು ನಮಗೆ ಇವತ್ತು ಬಹಳಷ್ಟು ಸ್ಫೂರ್ತಿಯನ್ನು ಕೊಡ್ತಾರೆ ನಮ್ಮ ಈ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ಅವರ ಕನಸುಗಳಿಂದ ಆರಂಭವಾದ ಭಾರತದ ಬಾಹ್ಯಾಕಾಶ ಪಯಣ ಇಂದು ಚಂದ್ರನಿಂದ ಸೂರ್ಯನತ್ತ, ಅಲ್ಲಿಂದ ಇನ್ನು ದೂರದ ನಕ್ಷತ್ರಗಳತ್ತ ಸಾಗುತ್ತಿದೆ. ಇದಾಗಿತ್ತು ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮ. ಬೆಳಗಿಂದ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಶಾಂತಲಾ ಜೆ. ಮತ್ತೊಮ್ಮೆ ಭೇಟಿಯಾಗ್ತೀನಿ ಮತ್ತೆ ಸ್ಟುಡಿಯೋಗೆ ಬಂದಾಗ. ಆಗ್ಲೇ ನಮ್ಮ RJ ಸಚಿನ್ ಅವರು ಬಂದು ನಿಂತ್ಕೊಂಡಿದ್ದಾರೆ. ಸಚಿನ್ ಅವರೇ, ನಾನು ಜಾಗವನ್ನ ಬಿಟ್ಕೊಡ್ತಾ ಇದ್ದೀನಿ. ಓವರ್ ಟು ಯು ಸಚಿನ್ ಅವರೇ.
1: ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ತೀನಿ. ಸೊ ನಿಮ್ಮ ಎಲ್ಲ ಕೇಳುಗರನ್ನ ನಮ್ಮ ಕೇಳುಗರನ್ನ ಮಾಡ್ಕೊಳ್ತೀನಿ.
0: ಖಂಡಿತವಾಗ್ಲೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಸಿ ಯು ಶುಭ ಸಂಜೆ. ಓವರ್ ಟು ಸಚಿನ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.

0: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. 5:03 ಆಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಸುಸ್ವಾಗತ ಸಚಿನ್ ಸರ್ ಅಂತ ಮಂಜುನಾಥ್ ಅವರು ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಗೂ ಸಹ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ. ರಾಜೇಶ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಸುಂಟರ ಗಾಳಿ, ಮಾಲತಿಯವರು ಸಹ ಅದನ್ನು ಗುಡಿಸಿದ್ದಾರೆ. ರಂಗನಾಥ್ ಅವರ ಸಾಹಿತ್ಯ ರಚನೆಯಲ್ಲಿ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

5:08 ಆಗ್ತಾ ಇದೆ ಸ್ನೇಹಿತರೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ವಯಸ್ಸಾಗ್ತಾ ಹೋದಂತೆ ನಾವು ಜಾಣರಾಗ್ತೀವಿ ಅಲ್ವಾ. ಹೌದು, ಪ್ರಪಂಚದ ವಾಸ್ತವಗಳು ಅರ್ಥವಾಗ್ತಾ ಹೋಗ್ತವೆ. ಆದರೆ ಆ ಒಂದು ಬಾಲ್ಯ ಇದೆಯಲ್ಲ, ಅದೆಂಥ ಮುಗ್ಧ ಪ್ರಪಂಚ ಆಗಿತ್ತಲ್ವ. ಅವತ್ತು ನಮಗೆ ಲಾಜಿಕ್ ಗೊತ್ತಿರಲಿಲ್ಲ, ಆದರೆ ನಮ್ಮದೇ ಆದಂತಹ ಒಂದು ಮ್ಯಾಜಿಕ್ ಪ್ರಪಂಚ ಆಯಿತು. ಎಷ್ಟು ವಿಚಿತ್ರ ವಿಷಯಗಳನ್ನು ನಾವು ಅಷ್ಟು ಸುಲಭವಾಗಿ ಕಣ್ಣು ಮುಚ್ಕೊಂಡು ನಂಬಿಡ್ತಾ ಇದ್ವಿ. ಆದರೆ ಇವತ್ತು ಅವುಗಳನ್ನೆಲ್ಲ ನೆನಪು ಮಾಡಿಕೊಂಡ್ರೆ ನಗು ತಡೆಯೋಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ಸಂಜೆ ನಾವು ಹೆಜ್ಜೆ ಇಡ್ತಾ ಇರುವಂತಹದ್ದು ಅದೇ ಮುಗ್ಧ ಕಾಲಕ್ಕೆ. ಅಂದರೆ ಇವತ್ತಿನ ನಮ್ಮ ಟಾಪಿಕ್ ಬಾಲ್ಯದಲ್ಲಿ ನಾವೆಲ್ಲ ನಂಬಿದ್ದಂತಹ ಮುಗ್ಧ ಕಲ್ಪನೆಗಳು. ಹಾಗಾದರೆ ಬನ್ನಿ ಮತ್ತೊಂದು ಹಾಡನ್ನ ಕೇಳ್ತಾ ಇವತ್ತಿನ ಈ ಒಂದು ಟಾಪಿಕ್ ಬಗ್ಗೆ, ಈ ವಿಚಾರದ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾವ ಒಂದು ವಿಚಿತ್ರವಾದಂತಹ ವಿಶೇಷವಾಗಿರುವಂತಹ ಸಂಗತಿಗಳನ್ನು ನಾವು ಕಣ್ಮುಚ್ಚಿ ನಂಬ್ಕೊಂಡ್ಬಿಡ್ತಿದ್ವಿ ಇದೇ ಥರ ಆಗುತ್ತೆ ಅಂತ, ಅದ್ರ ಬಗ್ಗೆನೇ ಮಾತಾಡ್ತಾ ಸಾಗೋಣ ಅಂತ ಹೇಳ್ತಾ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ನೀಲಕಂಠ ಚಲನಚಿತ್ರದ ಹಾಡು. ಚೈತ್ರ ಅವರು ಧ್ವನಿಯಾಗಿದ್ದಾರೆ. ವೀರ ವಿಚಂದ್ರನ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸ್ನೇಹಿತರೆ 5:20 ಆಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ಬಾಲ್ಯದಲ್ಲಿ ನಾವು ಇಟ್ಟಂತಹ ಒಂದು ನಂಬಿಕೆಗಳು. ಹೌದು, ಬಾಲ್ಯದ ದೊಡ್ಡ ಭಯಗಳಲ್ಲಿ ಮೊದಲನೇದು ಹಣ್ಣಿನ ಬೀಜ, ಕಲ್ಲಂಗಡಿ,

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:22. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಗಿರ್ಮಿಟ್ ಕಾರ್ಯಕ್ರಮದ ಆರಂಭದ ಗೀತೆ ದರ್ಶನ್ ಮೇಳವಂಕೆ ಹಾಗೂ ಲಹರಿ ಮಹೇಶ್ ಅವರ ಕಂಠಸಿರಿಗಳಲ್ಲಿ ಕೇಳೋಣ. ಕಲ್ಟ್ ಚಿತ್ರದ ಗೀತೆ ಅನಿಲ್ ಕುಮಾರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕೈಲಾಶ್ ಖೇರ್ ಪ್ರೇಮ್ ಹಾಗೂ ಸಂಗಡಿಗರ ದನಿಗಳಲ್ಲಿ ಕೆಡಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮಂಜುನಾಥ್ ಬಿಎಸ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಗುರು ಶಿಷ್ಯರು ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಹರ್ಷಿಕಾ ದೇವನಾಥ್ ಹಾಗೂ ವಿಜಯ್ ಪ್ರಕಾಶ್. ಪುನೀತ್ ಆರ್ಯ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: .1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಬನಾರಸ್ ಚಿತ್ರದ ಗೀತೆಯನ್ನು ಕೇಳೋಣ.

ಸಂಜಿತ್ ಹೆಗಡೆ, ಸಂಗೀತ ರವೀಂದ್ರನಾಥ್ ಅವರ ಕಂಠಸಿರಿಗಳಲ್ಲಿ ಬನಾರಸ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿನ್ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿತ್ತು.

0: ರಕ್ಷಿತಾ ಸುರೇಶ್ ಅವರ ಕಂಠಸ್ರಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.
1: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ಆರ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
2: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗಾಳಿಪಟ 2 ಚಿತ್ರದ ಗೀತೆ. ಸೋನು ನಿಗಮ್ ಅವರ ಕಂಠಸಿರಿಯಲ್ಲಿ ಯೋಗರಾಜ್ ಭಟ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ದಾರೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಈಗ ಕೆಲವು ಪ್ರಕಟಣೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4888, 2237 4999, STD code 08. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
3: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.

0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
3: ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿರೆ.
2: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
4: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
5: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.
6: ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ.
5: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.
7: ಆಕಾಶವಾಣಿ ಸಮಯ 6:05 ವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: dictatorship, significant work was accomplished, including the abrogation of Article 370, the elimination of Naxalism, and the elevation of the country's infrastructure to the highest level. He mentioned that as part of this campaign, torchlight processions are being organized, during which young people will take out a Seva Jyoti Yatra and install the torch at the designated crossing. Mr. Shah urged everyone to join the Yatra in as large numbers as possible. Leaders from Japan, Bhutan, Nigeria, the Philippines, Belgium, Nepal, Botswana and Dominica have congratulated Mr. Modi on achieving this milestone. Secretary West in the Ministry of External Affairs, A.B. George, has received Director for G7, G20, Transnational Threats and Integrated Strategy, Ministry of Foreign Affairs and International Cooperation of Italy, Paolo Mari, in New Delhi. Mr. Mari is on a visit to co-chair the 6th meeting of the India-Italy Joint Working Group on Counterterrorism in New Delhi. The Ministry of External Affairs said on the occasion Mr. George and Mr. Mari condemned terrorism in all its forms and manifestations. An FIR has been registered by Delhi police against Congress leaders Rahul Gandhi and Priyanka Gandhi Vadra on trespassing charges for entering Akashwani Bhavan in New Delhi during yesterday's protest march. The FIR under relevant sections has been registered at Parliament Street Police Station and an investigation has already started. The 2026 Nobel Prize in Chemistry has been awarded to French chemist Henri B. Carcon and Japanese chemist Kenzo Soai for their pioneering discoveries of non-linear effects and autocatalysis in asymmetric organic synthesis. The Royal Swedish Academy of Sciences today said Carcon and Soai solved a century-old mystery of how molecular asymmetry or homochirality and can emerge spontaneously in nature. And with that, we end this news bulletin.
1: Akashavani Bengaluru. ಸಮಯ 6:10 ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ದತಿಗಳ ಕುರಿತು ಡಾ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. 7:45 8:10 ಮತ್ತು 8:16 8:45 ಸಿರಿಗಂಧ ಕಾರ್ಯಕ್ರಮ ಮೂಡಿಬರಲಿದೆ. 8:10 ಭಾರತೀಯ ವಾಯುಪಡೆಯ 94ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ವಾಯುಪಡೆ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರಿಂದ ಸಂದೇಶ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪ್ರದರ್ಶನ ಕುರಿತು ಕಾರ್ಯಕ್ರಮ ಮೂಡಿಬರುವುದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿತಾರ್ವಾದನ ಪ್ರಸಾರವಾಗುವುದು. ತಬಲಾ ಸಾಥ್ ನೀಡುತ್ತಾರೆ ರವೀಂದ್ರ ಯಾವಗಲ್. ರಾತ್ರಿ 10:30 ಗೀತ ಚಂದ್ರಕ್ಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ ಎಸ್ವಿ ಪಾಟೀಲ್ ಗುಂಡೂರು ಅವರಿಂದ ಕಾರ್ಯಕ್ರಮ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 ಚಿತ್ರಗೀತೆಗಳು. 8:45 ಚಿತ್ರಗೀತೆಗಳು. 8:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಪ್ರಸಾರವಾಗಲಿದೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ

0: ಸರಣಿ ಕಾರ್ಯಕ್ರಮ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ, 10:30 ಸುನೆರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತದ ಕಾರ್ಯಕ್ರಮ ಪ್ರಸಾರವಾಗುವುದು. ನಿರ್ವಹಣೆ ಎಂ ಶಕುಂತಲಾ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೆನೋಪಾಸ್ ಋತುಬಂಧ, ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಭವ್ಯ ಎಚ್ ವಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ, ಪ್ರಸ್ತುತಿ ಯೋಗೇಶ್ ಎಂಎನ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:40 ಜನಸೇವಾ ಸೇ ದೇಶ ಸೇವಾ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಎನ್ಇಪಿ ನ್ಯೂ ಎಜುಕೇಷನ್ ಪಾಲಿಸಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 12:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮದಲ್ಲಿ ಅನಿಕೇತ್ ಆಮ್ಡೇಕರ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತು ಡಾ ರಾಜಣ್ಣ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರೆ, ನಿಮಗೆ ಸ್ವಾಗತ. ಖ್ಯಾತ ಕಲಾವಿದೆ ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕ ಸಂಗೀತ ಹಾಡಿದ್ದು ಕೇಳಿದಿರಾ? ಅವರು ಆರಂಭದಲ್ಲಿ ತಾಯಿ ಅಂಬಾಬಾಯಿ ಅವರಿಂದ ಕಲಿತಿದ್ದು ಕರ್ನಾಟಕಿ ಸಂಗೀತ. ಹಿಂದೂಸ್ತಾನಿ ಸಂಗೀತದ ಮೇರು ಕಲಾವಿದೆ, ಸಂಗೀತ ಸಾಮ್ರಾಜ್ಞಿ ಡಾ ಗಂಗೂಬಾಯಿ ಹಾನಗಲ್. ಕಿರಾಣ ಘರಾಣಾದ ಶಕ್ತಿಯುತ ಧ್ವನಿ, ಸಾಂಪ್ರದಾಯಿಕ ಶುದ್ಧ ರೂಪದ ಪ್ರಸ್ತುತಿ ಅವರದು. ಯಮನ್, ಭೈರವ್, ಅಹಿರ್ ಭೈರವ್, ಅಸಾವರಿ ಇವುಗಳನ್ನ ಅವರು ಹಾಡ್ತಾ ಇದ್ರೆ ಶ್ರೋತೃಗಳು ಮಂತ್ರಮುಗ್ಧರಾಗಿ ಆಲಿಸ್ತಾ ಇದ್ರು. ಈ ದಿನ ಕೇಳೋಣ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು.
2: ಧಾರವಾಡದಲ್ಲಿ ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತಗಾರರೇ ಬರ್ತಿದ್ರು, ಹಿಂಗಾಗಿ ನನಗೆ ಆ ಕಡೆ ರುಚಿ ಹತ್ತಿವು. ಮತ್ತು ಇನ್ನೂ ಒಬ್ಬರು ನಮ್ಮಲ್ಲಿ ತಾಮಣ್ಕರ್ ಅಂಥೇಳಿ ಇದ್ರು, ಶ್ರೀಪಾದರಾವ್ ತಾಮಣ್ಕರ್ ಅಂತ. ಧಾರವಾಡದಲ್ಲಿ ಅವ್ರದ್ದು ಈ ಗ್ರಾಮ್ಫೋನ್ ಇದ್ದ ಅಂಗಡಿ ಇತ್ತು. ಏನೋ ಹೊಸ್ತು ಬಂದು ಕೂಡಲೇ ಅದನ್ನು ಅವರು ನನಗೆ ಬಾರಿಸಿ ತೋರಿಸ್ಬೇಕು. ಅವರು ನಮ್ಮನೆಯಲ್ಲಿ ಒಂದು ಕಾಲ್ಪೇಟಿ ಅಂತ ಇರ್ತದೆ, ಅದಿತ್ತು. ಅದ್ರ ಮೇಲೆ ಅವ್ರು ಬಾರಿಸಿ ತೋರಿಸ್ಬೇಕು, ಅನ್ನವ ತಂಗಿ ಅನ್ನ ಅನ್ಬೇಕು. ಅವ್ರೇನಾರು ಹಂಗೆ ಬಾರಿಸಿದ ಕೂಡಲೇ ಅದನ್ನು ಅಂದು ಬಿಡ್ತಿದ್ದೆ. 7-8 ವರ್ಷದಕ್ಕೆ ಇರಬಹುದು ನಾನು. ಅಲ್ಲಿದ ನಾನು ಬಹಳ ತಡ ಆಗಿ ನಾನು ಶಾಲೆಗೆ ಹೋಗೇನಿ. ಶಾಲೆಗೆ ಒಂದು ರಾಷ್ಟ್ರೀಯ ಶಾಲೆ ಶುರುವಾದ ಮೇಲೆ ಅವರಾಗಿ ಮನೆಗೆ ಬಂದು ಕರ್ಕೊಂಡು ಹೋದ್ಮೇಲೆ ನಾನು ಶಾಲೆ ಕಲ್ತದ್ದು. ಅಲ್ಲಿ ಸುದಾ ಅಲ್ಲಿ ಏನಾದರೂ ಹಾಡು ಹೇಳೋರು ಒಬ್ರು ಇದ್ರೆ, ಅಲ್ಲಿ ದಾಸರ ಪದ ಮತ್ತು ಇವು ಇಂಥವೆಲ್ಲ ನಾನು ಹಾಡ್ತಾ ಇದ್ದೆ. ಹಿಂದೂಸ್ತಾನಿ ಸಂಗೀತ ನಮ್ಮ ತಾಯಿ ನನಗೆ ಕಲಿಸ್ಬೇಕು ಅಂತಿದ್ರು, ಸುದ್ದ ಕಲಿಸೋರು ಅಲ್ಲಿ ಇದ್ದಿದ್ದಿಲ್ಲ. ನನಗೊಂದೆರಡು ಕೀರ್ತನ ಕಲಿಸಿದ್ಲು. ನನ್ನ ಆವಾಜ್ ತಯಾರು ಅಂದರೆ ಅದನ್ನು ದಿನ ಅವ್ರನ್ನ ನನಗೆ ಮುಂಜಾನೆ ಹೊತ್ತು ಖರಜ್ ಮೆಹನತ್ ಅಂದರೆ ನಮ್ಮ ಭಾಷಾದಲ್ಲಿ, ಮತ್ತು ಸರಳಿ ಜಂಟಿ ಇವೆಲ್ಲ ಕರ್ನಾಟಕ ಪದ್ಧತಿಯಿಂದ ನನಗೆ ಕಲಿಸಿದ್ಲಕ್ಕೆ.

ನಾನು ಒಂದು ಸಂಗೀತ ಶಾಲೆ ಇತ್ತು, ಅಲ್ಲೇ ಒಂದು ವರ್ಷ ನಾ ಕಲಿತೆ. ಅದರಿಂದ ಮುಂದೆ ಒಂದು ವರ್ಷದ ಮೇಲೆ ಮತ್ತೆ ಅದು ಏನೋ ಕಾರಣದಿಂದ ಮತ್ತೆ ಬಂದಾಯಿತು. ಬಂದಾದ್ಮೇಲೆ ಮತ್ತೆ ಒಂದು ಎರಡು ವರ್ಷದ ಮೇಲೆ ನನ್ನ ಗುರುಗಳಿಗಿನ ಸವಯ ಗಂಧರ್ವರು ಶಿಷ್ಯ ಇವರು ಅವ್ರ ಸ್ನೇಹಿತರೊಬ್ರು ದತ್ತಪ್ಪನ್ ದೇಸಾಯಿ ಅಂತ, ಅವರು ಅವ್ರಿಗೂ ಸಂಗೀತ ತಿಳಿಯುತ್ತಿದ್ರು, ಸ್ವಲ್ಪ ಹಾಡ್ತಿದ್ರು. ನಮ್ಮ ಗುರುಗಳು ನಮ್ಮನೆಗೆ ಕರ್ಕೊಂಡು ಬಂದರು, ಒಳ್ಳೆ ಆವಾಜ್ ಅದ, ಈಕೆ ಹಾಡ್ಲಿಕ್ಕೆ ಹೇಳ್ರಿ ಅವ್ರಂದ್ರು.

0: ಪ್ರಯತ್ನ ಮಾಡ್ತಿದ್ವಿ, ಹಾಡ ಧೈರ್ಯ ಇರ್ತಿದ್ದಿಲ್ಲ. ಒಂದು ಕೆಲವು ಕಡೆಗೆ ಹಾಡಲೇಬೇಕಾಗ್ತಿತ್ತು. ಅವರದು ತಮ್ಮ ಆನಂದ ವ್ಯಕ್ತ ಮಾಡೋದು ಹೇಗಂದ್ರೆ, ಅವತ್ತು ಹಾಡು ಭಾಳ ಚಲೋ ಆಗಿತ್ತು ಒಂದು ಕಡೆಗೆ ನಂದು. ಅದು ಆಲ್ ಇಂಡಿಯಾ ರೇಡಿಯೋದಾಗ ಅಬ್ದುಲ್ ಕರೀಂ ಖಾ ಸಾಹೇಬ್ರದು ವರ್ಷದ್ದು ಪುಣ್ಯತಿಥಿ ಮಾಡ್ತಿದ್ರು. ಶುರುವಿಗೆ 3-4 ವರ್ಷ ಬುಖಾರಿ ಅವರಿದ್ದಾಗ ಮಾಡಿದರು. ಅವತ್ತು ನಂದು ಚಲೋ ಆಯ್ತಲ್ಲಿ. ಆದ ಕೂಡಲೇ ಅವು ಹುಟ್ಟೋರಿ ಆದಾಗ ಹೀಗೆ ಬರ್ತಿದ್ವಿ ನಾವು, ಬರೋ ಮುಂದೆ ಗಂಗು ಹಾಲು ಕುಡಿಲಿಕ್ಕೆ ಹೋಗೋಣ ಇವತ್ತು ಅಂದ್ರೆ, ನಾವು ತಿಳ್ಕೊತಿದ್ವಲ್ಲ ಈಗ ನಮ್ಮ ಗುರುಗಳಿಗೆ ಆನಂದ ಆಗ್ಯದ ನನ್ನ ಹಾಡಿನಿಂದ ಅಂತ ತಮ್ಮ ಕರ್ಕೊಂಡು ಹೋಗಿ ತಾವು ಹಾಲು ಕುಡಿಸ್ತಿದ್ರು. ಅವತ್ತು ಅಂದ್ರೆ ನಿನ್ನ ಹಾಡು ಚಲೋ ಆಯ್ತು ಈ ನಮೂನೆ ಅಲ್ಲ, ಅವರು ಇರೋದ್ರ ಮೇಲಿಂದ ನಾವು ತಿಳ್ಕೊತಾ ಇದ್ವಿ. ನಮಗೆ ಹೆಚ್ಚು ಮಾತಾಡೋ ಧೈರ್ಯ ಸುದ್ಧ ಇರಲಿಲ್ಲ ಆವಾಗ. ನಾ ಎಷ್ಟೋ ಸಲ ತಪ್ಪು ಹಾಡಿ ಬರೋಬ್ಬರ ಅವ್ರ ಕಡೆಯಿಂದ ಬಯಸ್ಕೊಂಡು ಕಲ್ತಕ್ಕಿದ್ದೇನೆ. ಒಂದು ನಮ್ಮ ಗುರುಗ ಕಲಿಸೋ ಪದ್ಧತಿ ಅಂದ್ರೆ ಹಾದಿ ಬರೋಬ್ಬರ ಇರಬೇಕು ಅಂತ. ಅಂದ್ರೆ ಒಂದೇ ಎಲ್ಲಾನು ರಾಗ ಹೇಳಬೇಕು. ಅವರು ನಾವು ಯಾವಾಗಾರ ನನಗೆ ಆ ರಾಗ ಬರುವುದಿಲ್ಲ ಈ ರಾಗ ಬರುವುದಿಲ್ಲ ಅಂದ್ರೆ ನನಗೆ 3-4 ರಾಗ ಹೇಳ್ಕೊಟ್ಟಾರೆ ನಮ್ಮ ಗುರುಗಳು. ನಾವು ಅವ್ರ ಕಡೆಯಿಂದ ತಕ್ಕೋಬೇಕು, ಬರೇ ನಾವು ಹೇಳಿದ್ರಲ್ಲ ನೀವು ನಮ್ಮ ಕಡೆಯಿಂದ ಕೇಳಿ ಮಾಡಿ ಇದನ್ನು ನೀವು ಕಲ್ಕೋಬೇಕು, ಎಲ್ಲಾನು ನಾವು ಹೇಳೋ ಸಾಧ್ಯ ಇಲ್ಲ ಅಂತಿದ್ರು. ಅದು ನನಗೆ ಅನುಭವ ಪೂರ ಬಂದ್ಬಿಟ್ಟಿದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಂಗೀತ ಕಲಾವಿದೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು ಕೇಳಿದಿರಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ನಾಗರಿಕ ಸಮಸ್ಯಾನಾಂ ಸ್ಥಾಯಿ ಸಮಾಧಾನಮೇವ ಪ್ರಶಾಸನಸ್ಯ ಪರಮಂ ಲಕ್ಷ್ಯಂ. ವಿಕಸಿತ ಭಾರತ ಸಂಕಲ್ಪ ಸಭಾಯಾಂ ಪ್ರಧಾನಮಂತ್ರಿಣಃ ಉದ್ಬೋಧನಂ. ಯುವಶಕ್ತಿಃ ಸಮಾಶ್ರಿತ್ಯ ವರ್ಧತಾಂ ಭಾರತ ಆಫ್ರಿಕಾ ದೇಶಯೋಃ ಹಿತಂ ಇತಿ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ. ಆರ್ಬಿಐ ಸಂಸ್ಥೆಯ ರೆಪೋ ಅನುಪಾತಃ 5.50% ಯಾವತ್ ವರ್ಧಿತಃ. ಅಸ್ಮಿನ್ ವರ್ಷೆ ತಾವತ್ ವಿಕಾಸ ಅನುಪಾತಃ 7.1% ಭವಿತುಂ ಅನುಮಾನಂ. ಜಲವಾಯು ರಕ್ಷಣಾಯ ಪ್ಯಾರಿಸ್ ಸಂಧೇಃ ತೀವ್ರ ಕಾರ್ಯಾನ್ವಯನಂ ಅತ್ಯಂತಂ ಆವಶ್ಯಕಂ. ಫಿಜಿಗೋಷ್ಠ್ಯಾಂ ಭಾರತಸ್ಯ ಸ್ಪಷ್ಟಃ ಸಂದೇಶಃ. ರಸಾಯನ ಕ್ಷೇತ್ರೇ ಅಭೂತಪೂರ್ವ ಶೋಧಾಭ್ಯಾಂ ಫ್ರಾನ್ಸ್ ಜಾಪಾನ್ ದೇಶಯೋಃ ವೈಜ್ಞಾನಿಕಾಭ್ಯಾಂ ನೊಬೆಲ್ ಪುರಸ್ಕಾರಃ ಸಮುದ್ಘೋಷಿತಃ. ಅಥ ವಾರ್ತಾಃ ವಿಶದೀಕೃತ್ಯ. ನವದೆಹಲ್ಯಾಂ ಅದ್ಯ ವಿಕಸಿತ ಭಾರತ ಸಂಕಲ್ಪ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅಬ್ರವೀತ್ ಯತ್ ದೂರದರ್ಶಿನ್ಯಾ ನೀತ್ಯಾ ಕಠೋರ ಪರಿಶ್ರಮೇಣ ಚ ಭಾರತಂ 47.5 ವರ್ಷೆ ವಿಕಸಿತ ರಾಷ್ಟ್ರಸ್ಯ ಸ್ವಕೀಯಂ ಸ್ವಪ್ನಂ ಅವಶ್ಯಮೇವ ಪೂರ್ಣಂ ವಿಧಾಸ್ಯತಿ. ವರ್ತಮಾನ ಪ್ರಶಾಸನಸ್ಯ ನೀತಯಃ ಸರ್ವ ನಾಗರಿಕಾಣಾಂ ಸಮಸ್ಯಾನಾಂ ಸಮಾಧಾನೇ ಕೇಂದ್ರೀಕೃತಾಃ ಸಂತಿ. ಪ್ರಧಾನಮಂತ್ರಿಣಾ ಪ್ರೋದೀರಿತಂ ಯತ್ ಪುರಾ ಯತ್ ಭಾರತಂ ನೀತಿಗತ ಶಿಥಿಲತಾಯಾಃ ಕೃತೆ ಚರ್ಚ್ಯತೆ ಸ್ಮ ತತ್ ಅದ್ಯ ಸ್ವಕೀಯಾಯಾಃ ವರ್ಧಮಾನ ಶಕ್ತೇಃ ದೃಢತಾಯಾಃ ಚ ಕೃತೆ ಜಗತಿ ವಿಶ್ರುತಮಸ್ತಿ. ಗತೇಷು ದ್ವಾದಶ ವರ್ಷೇಷು ದೇಶಸ್ಯ ಸ್ಥಿತಿಃ ಸರ್ವಥಾ ಪರಿವರ್ತಿತಾ. ಪೂರ್ವತನಸ್ಯ ಆಯಾತ ನಿರ್ಭರತಾ ಯುಗಸ್ಯ ಸ್ಥಾನೆ ಅದ್ಯ ಭಾರತಂ ಉತ್ಪಾದನ ಸಾಮರ್ಥ್ಯೇನ ನಿರ್ಯಾತ ಕ್ಷೇತ್ರೆ ನೂತನ ಕೀರ್ತಿಮಾನಾನಿ ರಚಯತಿ. ತೇನ ಸವಿಶೇಷಂ ಸಂಸೂಚಿತಂ ಯತ್ 25.5-26.5-26.5 ಸ್ವತಂತ್ರತಾಯಾಃ ಅನಂತರಂ ಕೃಷಿ ಕ್ಷೇತ್ರೆ ಉಚ್ಚತಮಸ್ಯ ಅನವರತ ವಿಕಾಸಸ್ಯ ಸಾಕ್ಷೀಭೂತಮಾಸೀತ್. ಪ್ರಧಾನಮಂತ್ರಿಣಾ ಸಬಲಂ ಪ್ರೋಕ್ತಂ ಯತ್ ಈದೃಶಂ ಯುಗಾಂತಕಾರಿ ಪರಿವರ್ತನಂ ತದೈವ ಸಂಭವತಿ ಯದಾ ಸಂಕಲ್ಪಃ ಸುಸ್ಪಷ್ಟಃ ನೀತಯಃ ಚ ಸುನಿಶ್ಚಿತಾಃ ಭವಂತಿ.
3: ದೇಶ ನೇ ಮುಜೆ ಬಹುತ್ ಕುಚ್ ದಿಯಾ ಇಸ್ಲಿಯೇ ದೇಶ ಕೆ ಲಿಯೆ ಮೇರಾ ದಾಯಿತ್ವ ಭೀ ಸಬ್ಸೆ ಅಧಿಕ ಹೈ ಔರ್ ಮೈನ್ ಹೃದಯ ಸೆ ಯೆ ಮಾನ್ತಾ ಹೂನ್ ಕಿ ದೇಶ ಕೆ ಹರ್ ನಾಗರಿಕ ಕಾ ಮುಜ್ ಪರ್ सबसे बड़ा हक है। ये 25 वर्ष का जनविश्वास बहुत बड़ी

0: अधिक पारस्परिक अवबोधे विद्यमानानां भेदानां निवारणं पूर्व प्रतिबद्धतानां पूर्तिहि अथ च लक्ष्य प्राप्तये प्रगतेः द्रुतीकरणं अनिवार्यं वर्तते। सत्रं संबोधयन् श्री यादवेन सामर्थ्य निर्माणस्य अथ च कार्यान्वयन साधनानां समुचित उपलब्धतायाः आवश्यकता प्रतिपादिता। सः उच्च प्रभावोत्पादन जलवायु शमनस्य व्यापक अनुकूलनस्य सहैव जलवायु वित्तस्य अन्य संसाधनानां च प्रभावी वितरणस्य मूर्तरूपाणि उदाहरणानि प्रस्तोतुं विश्वसमुदायम् आहूतवान्। षड्विंशत्युत्तर द्विसहस्रतमस्य वर्षस्य प्रतिष्ठास्पदः रसायनशास्त्र नोबेल पुरस्कारः फ्रांस देशस्य उद्भट रसायनशास्त्रज्ञाय हेनरी बी कागन महोदयाय तथा जापान देशस्य विद्वद्वराय केन्सो सोआई महोदयाय च संयुक्त रूपेण समर्प्यते। स्वीडिश संस्थया संसूचितं यत् एताभ्यां वैज्ञानिकाभ्यां रसायनशास्त्रे अभूतपूर्वाः शोधाः विहिताः। भारतीय ऋतुविज्ञानेन विभागेन नागालैंड मणिपुर मिजोरम त्रिपुराभ्यां कतिचित् स्थलेषु अद्य अतिवृष्टेः पूर्वानुमानं व्यंजितम् इति वार्ताः।
1: ಈಗ ರಸವಾರ್ತೆ
2: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೇಗುರ್ರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮಲ್ಲಿ ಆನೆ ಡಾಕ್ಟರ್ಗಳಿದ್ದಾರೆ, ಆದರೆ ಆನೆನೇ ಡಾಕ್ಟರ್ ಅನ್ನೋದು ಮಾತ್ರ ಪರಮ ಕುತೂಹಲದ ವಿಚಾರ. ಕಾಡಲ್ಲಿರೋ ಆನೆಗಳಿಗೆ ಆರೋಗ್ಯ ಕೆಟ್ಟರೆ ಮೈಸೂರಿಂದ ಡಾಕ್ಟರ್ನ ಕರೆಸೋಕ್ಕಾಗುತ್ತಾ, ಅಥವಾ ಬನ್ನೇರ್ಘಟ್ಟದಿಂದ ಬನ್ನಿ ಅಂತ ಹೇಳೋಕ್ಕಾಗುತ್ತಾ? ಪಾಪ, ಆವಾಗ ಆ ಆನೆಗಳೇ ಡಾಕ್ಟರ್ ಆಗುತ್ತವೆ. ಇವು ಬಿಳಿ ಕೋಟು ಸ್ಟೆಥಾಸ್ಕೋಪು ಹಿಡಿಯಲ್ಲ ಅಷ್ಟೇ, ಆದರೆ ಸೊಂಡ್ಲಿಂದಲೇ ಯಾವ್ಯಾವ ರೋಗಕ್ಕೆ ಏನೇನು ಮದ್ದು ಅಂತ ಲೆಕ್ಕ ಹಾಕ್ಕೊಂಡು ಔಷಧಿ ಸಸ್ಯಗಳನ್ನು ತಿಂತಾ ಹೋಗುತ್ತವೆ. ಅಂದರೆ ಆನೆ ಒಳಗೆ ಒಬ್ಬ ಅಳಲೆಕಾಯಿ ಪಂಡಿತ ಇದ್ದಾನೆ ಅಂತಾಯ್ತು. ಕರಿಮತ್ತಿ ಮರ ನೋಡಿದ್ರೆ ಸಾಕು, ಹೆಣ್ಣಾನೆ ಮುಖ ಅರಳಿಬಿಡತ್ತೆ. ಯಾಕಂದರೆ ತಾನು ಗರ್ಭಿಣಿ ಆದರೆ ಹೆರಿಗೆ ನೋವನ್ನು ಕಡಿಮೆ ಮಾಡೋ ತಾಕತ್ತು ಇದಕ್ಕಿದೆ ಅನ್ನೋದು ಗೊತ್ತು. ಹೆರಿಗೆ ಸಮಯ ಹತ್ತಿರ ಬರ್ತಾ ಇದ್ದಂಗೆ ಕಾಡಲ್ಲಿ ಮತ್ತಿ ಮರವನ್ನ ಹುಡ್ಕೊಂಡು ಹೋಗಿ ತೊಗಟೆನ ಬಿಡಿಸಿ ಬಿಡಿಸಿ ತಿನ್ನೋದು ಇದೇ ಕಾರಣಕ್ಕೆ. ಇದರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಹೆರಿಗೆ ಸಮಯದಲ್ಲಿ ಆಗೋ ಬಿಪಿ ಏರುಪೇರು ತಹಬಂದಿಗೆ ತರುತ್ತಂತೆ. ಮುಖ್ಯವಾಗಿ ರಕ್ತಸ್ರಾವ ನಿಲ್ಲಿಸೋ ತಾಕತ್ತು ಮತ್ತಿ ತೊಗಟೆಗಿದೆ. ಆನೆಗಳು ಆಗಾಗ ಕಾಡಲ್ಲಿರೋ ಕಾರೆಗಿಡ ತಾಳೆ ಜಾತಿಯ ಸಸ್ಯಗಳನ್ನ ತಿಂತಾನೆ ಇರ್ತವೆ. ಹೊಟ್ಟೆ ಸಮಸ್ಯೆ ಇದ್ರೆ, ಅಜೀರ್ಣ ಆದ್ರೆ, ಅದೇ ನಾವು ಗ್ಯಾಸ್ಟಿಕ್ ಅಂತೀವಲ್ಲ, ಅದಕ್ಕೆಲ್ಲ ಕಾರೆಗಿಡ ಬೆಸ್ಟ್ ಮೆಡಿಸಿನ್. ಈ ಆನೆಗೆ ಇವೆಲ್ಲ ಅದ್ಯಾರು ಹೇಳಿದ್ರೋ ಏನೋ. ಆನೆಗಳು ಬೇವನ್ನ ತಿನ್ನೋದಿಲ್ಲ, ಆದ್ರೆ ಮರ ಎಲೆಗಳಿಗೆ ಮೈಯುಜ್ಜೋದೋ ಎಲೆಗಳನ್ನ ಕಿತ್ಕೊಂಡು ಸೊಂಡ್ಲಲ್ಲಿ ಮೈಗೆ ಹೊಡ್ಕೊಳ್ತಾ ಇರುತ್ತವೆ. ಇದಕ್ಕೆ ಕಾರಣ ಏನಂದ್ರೆ, ದೇಹದ ಯಾವುದಾದರೂ ಭಾಗಕ್ಕೆ ಹುಣ್ಣಿ ಏನಾದರೂ ಆಗಿದ್ರೆ ಬೇವಿನ ಎಲೆ ಬೇಗ ಒಣಗಿಸುತ್ತೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇರೋದ್ರಿಂದ ಅಲರ್ಜಿ ಆಗಲ್ಲ. ಆನೆಗಳಿಗೆ ಸುಸ್ತಾದ್ರೆ ಸಾಕು, ನೆಲ್ಲಿ ಮರಗಳು ಕೆಳಗೆ ಹೋಗಿ ನಿಂತು ಬಿಡ್ತವೆ. ನೆಲ್ಲಿ ಎಲೆ ಕಾಯಿಗಳು ಹುಳಿಯೋ ಹುಳಿ. ಇದರಲ್ಲಿ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇರೋ ಸುಸ್ತು ಹೋಗುತ್ತೆ, ಬರೋ ಸುಸ್ತು ಕಡಿಮೆಯಾಗುತ್ತೆ ಅನ್ನೋದೆಲ್ಲ ಆನೆಗಳಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತು. ಅರಳಿ ಮರದ ತೊಗಟೆ ಅಂದ್ರೆ ಇವಕ್ಕೇನೋ ಪ್ರೀತಿ. ಇದು ಆನೆಗಳ ಲಂಗ್ಸ್ಗೆ ಬಹಳ ಒಳ್ಳೇದು, ತುರಿಕೆ ಬರದಂತೆ ನೋಡ್ಕೊಳ್ಳುತ್ತೆ. ಕಾಡು ಆಲ್ಮರದ ತೊಗಟೆ ತಿನ್ನೋದ್ರಿಂದ ಒಸಡು ದಂತಗಳು ಗಟ್ಟಿಮುಟ್ಟಾಗಿರುತ್ತೆ, ಅತಿಸಾರ ಬೇದಿಗೆ ಬ್ರೇಕ್ ಹಾಕುತ್ತೆ. ಆನೆಗಳಿಗೆ ಇವನ್ನೆಲ್ಲ ಯಾರು ಹೋಗಿ ಕಾಳಲ್ ಪಾಠ ಮಾಡಿದ್ರೋಪ್ಪ? ಒಟ್ನಲ್ಲಿ ಕೋಟ್ ಇಲ್ಲದೆ ಇರೋ ಡಾಕ್ಟ್ರು ಆನೆ ಒಳಗೊಬ್ಬ ಇದ್ದಾನೆ ಅನ್ನೋದನ್ನ ನಮ್ಮ ಐಎಎಸ್ಸಿ ಆನೆ ಸಂಶೋಧಕರಾದ ಸುಕುಮಾರ್ ಕಂಡು ಹಿಡಿದ್ಬಿಟ್ಟಿದ್ದಾರೆ. ಮೈಸೂರಿಗೆ ಬಂದಿವೆಯಲ್ಲ ಆನೆಗಳು, ಅವಕ್ಕೆ ನಮ್ಮ ಮಾವುತರು ಹುಷಾರ್ ತಪ್ಪಿದ್ರೆ ಔಷಧಿ ಮುದ್ದೆ ಕೊಡ್ತಾರೆ. ಅದರಲ್ಲಿ ರಾಗಿ ಹಿಟ್ಟು, ಬೆಲ್ಲ, ಒಣ ಹುಣಸೆ ಹಣ್ಣು, ಕಲ್ಲುಪ್ಪು, ಶುಂಠಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇರುತ್ತೆ. ಗಾಯ ಆಗಿದ್ರೆ ಹಸಿ ಅರಿಶಿನ, ಕಹಿ ಬೇವಿನ ಎಲೆಗಳು ಮತ್ತು ಸಾಸಿವೆ ಎಣ್ಣೆಯನ್ನ ಒಟ್ಟಿಗೆ ಅರೆದು ಬಿಸಿ ಮಾಡಿ ಗಾಯದ ಮೇಲೆ ದಪ್ಪಕ್ಕೆ ಲೇಪಿಸ್ತಾರೆ. ಪಾಪ, ಕಾಡನೆಗೆ ಹೀಗೆಲ್ಲ ಉಪಚಾರ ಯಾರು ಮಾಡ್ತಾರೆ ಹೇಳಿ? ಇವಾಗೇನು ಕಂಪ್ಯೂಟರ್ಗಳಿವೆ, ಪ್ರೋಗ್ರಾಮ್ಗಳು ರೆಡಿ ಆಗಿವೆ, ಜಾಮಿಟ್ರಿ ಕೈಯಲ್ಲಿದೆ, ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಜಾಮಿಟ್ರಿಗಳನ್ನ ಹಾಕಬಹುದು ಅಂತ ಇಟ್ಕೊಳ್ಳಿ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಹಿರೀಕರು ಶ್ರೀಯಂತ್ರ ಅಂತ ಹಾಕೋರು. ಇದನ್ನ ಕೇವಲ ಧಾರ್ಮಿಕ ಆಯಾಮದಲ್ಲಿ ಮಾತ್ರ ನೋಡಬಾರ್ದು, ಇದರ ಹಿಂದೆ ಬಹುದೊಡ್ಡ ಗಣಿತವಿದೆ. ಶ್ರೀಯಂತ್ರದ ಮಧ್ಯಭಾಗದಲ್ಲಿ 9 ತ್ರಿಕೋನಗಳು ಒಂದನ್ನೊಂದು ಛೇದಿಸ್ತವೆ. ಇವುಗಳಲ್ಲಿ 5 ತ್ರಿಕೋನಗಳು ಕೆಳಮುಖವಾಗಿ ಮತ್ತು 4 ತ್ರಿಕೋನಗಳು ಮೇಲ್ಮುಖವಾಗಿಯೂ ಇರುತ್ತವೆ. ಇವುಗಳು ಪರಸ್ಪರ ಛೇದಿಸೋದ್ರಿಂದ

0: ಒಟ್ಟು 43 ಸಣ್ಣ ತ್ರಿಕೋನಗಳು ಸೃಷ್ಟಿಯಾಗುತ್ತವೆ. ಗೆರೆಗಳೊಂದಿಗೆ ಬಿಂದುಗಳು ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಚೂರು ಹಾಗೂ ಹೀಗೂ ಆದ್ರೆ ಆಯ ತಪ್ಪಿದಂತೆ. ಇದನ್ನ ಗಣಿತದಲ್ಲಿ ಸಮದ್ವಿಬಾಹು ತ್ರಿಕೋನ ಸಂಕೀರ್ಣ ಜಾಲ ಅಂತಾರೆ. ಕುತೂಹಲ ಇರೋದು ಇಲ್ಲಿ. ಸಂಶೋಧನೆಗಳ ಪ್ರಕಾರ ಶ್ರೀಯಂತ್ರದ ರಚನೆಯಲ್ಲಿ ಸುವರ್ಣ ಅನುಪಾತ 1.618 ಇದೆಯಂತೆ. ಪ್ರಕೃತಿಯಲ್ಲಿರೋ ಸುಂದರವಾದ ವಸ್ತುಗಳು ಅಂದ್ರೆ ಹೂ, ಗೆಲಾಕ್ಸಿಗಳು ಅಷ್ಟೇ ಅಲ್ಲ, ವಿಶ್ವದ ಅತ್ಯುತ್ತಮ ವಾಸ್ತುಶಿಲ್ಪಗಳು ಇಷ್ಟೇ ಅನುಪಾತದಲ್ಲಿರುತ್ತಂತೆ. ಶ್ರೀಯಂತ್ರದ ಕೋನಗಳು ಇದೇ ಅನುಪಾತದಲ್ಲೇ ಇರೋದ್ರಿಂದ ಯಂತ್ರ ನೋಡಿದ್ರೆ ಮನಸ್ಸಲ್ಲಿ ಬರೋ ಫೀಲೇ ಬೇರೆ. ಸಂಗೀತದಲ್ಲೂ ಗಣಿತ, ಭಕ್ತಿಯಲ್ಲೂ ಗಣಿತ. ನಮ್ಮ ಹಿಂದಿನವ್ರ ತಲೆನೆ ತಲೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಕೈಗಾರಿಕಾ ವಾಣಿಜ್ಯ ಬ್ಯಾಂಕ್ ಹೊಂದಿದೆ. ಪ್ರತಿದಿನ ಬೆಳಗ್ಗೆ ಆದ್ರೆ ಸಾಕು, 100 ಜನ ಈ ಬ್ಯಾಂಕಿನ ಮುಂದೆ ನಿಂತು ನೋಡ್ತಾ ಇರ್ತಾರೆ. ಹಾಗಂತ ಇವ್ರ್ಯಾರು ಬ್ಯಾಂಕಲ್ಲಿ ವ್ಯವಹಾರ ಮಾಡೋಕ್ ಬಂದವರಲ್ಲ, ಬದಲಿಗೆ ಈ ಬ್ಯಾಂಕ್ ಬಾಗಿಲು ಹೇಗೆ ತೆಗೆಯುತ್ತೆ ಅಂತ ನೋಡೋಕ್ ಬಂದವರು. ಹೌದೌದು, ಈ ಬ್ಯಾಂಕ್ ವ್ಯವಹಾರ ಮಾಡೋದಕ್ಕಿಂತ ಬಾಗಿಲಿಂದ ಬಹಳ ಹೌದೌದು ಈ ಬ್ಯಾಂಕು ವ್ಯವಹಾರ ಮಾಡೋಕ್ಕಿಂತ ಬಾಗಿಲಿಂದಾನೇ ಬಹಳ ಹೆಸರಾಗಿದೆ. ವಿಶಿಷ್ಟ ಶೈಲಿ, ಐತಿಹಾಸಿಕ ಬಾಗಿಲು. ಸುಮಾರು 100 ಹಿಂದೆನೆ ಇಂಥದ್ದೊಂದು ಅದ್ಭುತ ದಿಡ್ಡಿ ಬಾಗಿಲು ತಯಾರು ಮಾಡಿದ್ದಾರೆ. ಬಾಗಿಲು 30 ಉದ್ದ, 15 ಅಗಲ ಇದೆ. ಬೆಳಗ್ಗೆ ಉದ್ಯೋಗಿಗಳು ಬಂದು ನಿಂತ್ಕೊಂಡ್ರೆ ಸಾಕು, ಬಾಗಿಲು ಮೇಲಿಂದ ನೆಲದಾಳಕ್ಕೆ ಇಳಿದು ದಾರಿ ಮಾಡಿಕೊಡುತ್ತೆ. ಸಂಜೆ ಬ್ಯಾಂಕ್ ಕೆಲಸ ಮುಗಿದ ಮೇಲೆ ನೆಲದಿಂದ ಎದ್ದು ಬಾಗಿಲು ಹಾಕ್ಕೊಳ್ಳುತ್ತೆ. ಬ್ಯಾಂಕ್ ಬಾಗಿಲ ತೂಕ 4,000 ಟನ್ ಇದೆಯಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
2: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
2: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237477, 2237488, 2237499 SDD code 08. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಎಂಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಕ್ಷೇತ್ರ ಪುನರ್ವಿಂಗಡಣೆ ಮೀಸಲು ಕಾರ್ಯಗಳು ಪೂರ್ಣಗೊಂಡಿದ್ದು ನಾಳೆಯೊಳಗೆ ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಬೀಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಬದ್ದವಾಗಿದೆ. ಮೊದಲಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ. ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಡಿಸಿದ ನಂತರ ಆಕ್ಷೇಪಣೆ ಸಲ್ಲಿಕೆಗೆ 10 ದಿನಗಳ ಕಾಲದ ಅವಕಾಶವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯ ಜಾರಿಗೆ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬರ ಪರಿಹಾರದ 2,500 ರೂಪಾಯಿ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗೆ ಜಮೆಯಾಗಲಿದೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಖಾಸಗೀಕರಣವನ್ನು ಸರ್ಕಾರವೇ ತಡೆದಿದ್ದು 81 ಸಕ್ಕರೆ ಕಾರ್ಖಾನೆಗಳ ಕಬ್ಬಿನ ಬಾಕಿ ಹಣ ಇದೇ 15ರೊಳಗೆ ಬಿಡುಗಡೆಯಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬಳ್ಳಾರಿಯ ಸಂಡೂರು ಹಾಗೂ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪೋತಲಕಟ್ಟೆ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದರು. ಈ ವೇಳೆ ಮಳೆಯಿಲ್ಲದೆ ಒಣಗುತ್ತಿರುವಂತಹ ಮೆಕ್ಕೆಜೋಳ ಬೆಳೆ ಹಾನಿಯನ್ನು ವೀಕ್ಷಿಸಿ ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರದಿಂದ ಕಂಗಾಲಾಗಿರುವ ರೈತರ ನೆರವಿಗೆ ಧಾವಿಸಿರುವ ಸರ್ಕಾರ ಮೊದಲ ಕಂತಿನ ಪರಿಹಾರವಾಗಿ 1,250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನಿಗದಿತ ಮಾನದಂಡಗಳ ಪ್ರಕಾರ ಪ್ರತಿಯೊಬ್ಬ ರೈತನಿಗೆ ಮೊದಲ ಕಂತಾಗಿ 2,500 ರೂಪಾಯಿ ಪರಿಹಾರ ಮೊತ್ತವು ಮುಂದಿನ 2-3 ದಿನಗಳಲ್ಲಿ ನೇರವಾಗಿ ಖಾತೆಗೆ ತಲುಪಲಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 52ಕ್ಕೂ ಹೆಚ್ಚು ವಿಷಯಗಳ ಕುರಿತು ಚರ್ಚೆ ನಡೆದ ಸಂಪುಟ ಸಭೆಯಲ್ಲಿ ಈ ವಿಷಯವು ಗಮನಾರ್ಹ ಚರ್ಚೆಗೆ ಗ್ರಾಸವಾಗಿದ್ದು ಆಶ್ಚರ್ಯ ತಂದಿದೆ ಎಂದು ತಿಳಿಸಿದ್ದಾರೆ. ಈ ರಹಸ್ಯ ಕಾರ್ಯಾಚರಣೆಯ ಹಿಂದಿನ ಪ್ರಮುಖ ಶಕ್ತಿ ಮುಖ್ಯಮಂತ್ರಿಯೇ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಚಿವರ ಮೇಲೆ ನಿಯಂತ್ರಣ ಸಾಧಿಸಲು ರಹಸ್ಯ ಕಾರ್ಯಾಚರಣೆ ಮೂಲಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿವೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ

0: ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಹುಬ್ಬಳ್ಳಿಯಲ್ಲಿ 3,000 ಮಠದವರೆಗೆ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿಯವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರೈಸುವುದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಮಂಡ್ಯನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದಡಿ ವಿಕಸಿತ ಭಾರತ ಸಂಕಲ್ಪ ಸಭೆ ಮತ್ತು ಸೇವಾ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ನಿರಂತರ ಜನಪರ ಆಡಳಿತ ಮತ್ತು ಜನ್ಮದಿನದ ಅಂಗವಾಗಿ ಕೋಲಾರ ನಗರದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿಯೂ ಸಹ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮೊದಲು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶಶಿಕಿರಣ್ ನೇತೃತ್ವದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಸೇವಾ ಜ್ಯೋತಿ ಯಾತ್ರೆಯನ್ನು ನಡೆಸಿದರು. ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ನಾಗರಿಕರಿಗಾಗಿ ನವೀನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಮತ್ತು ಹಣಕಾಸು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಸಹಭಾಗಿತ್ವದ ಅಗತ್ಯವಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2026ರ ಪೂರ್ವಭಾವಿಯಾಗಿ ನಡೆದ ಸಂವಾದದಲ್ಲಿ ಮಾತನಾಡಿದ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಭವಿಷ್ಯ ಸಹಭಾಗಿತ್ವದ ಮೂಲಕ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ಧಿಮತ್ತೆ, ಹಣಕಾಸು ತಂತ್ರಜ್ಞಾನ, ಸೈಬರ್ ಸುರಕ್ಷತೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳು ವೇಗವಾಗಿ ಬೆಳೆಯುತ್ತಿದೆ. ಜಾಗತಿಕ ನಾಯಕತ್ವ ಸಾಧಿಸುವ ಗುರಿ ತಮ್ಮದಾಗಬೇಕು ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರಿನ ಐಐಎಂನಲ್ಲಿಂದು 2001 ಮತ್ತು 2026 ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿನ ನೀರಿನ ಪಾಠಗಳು ಎಂಬ ಅಧ್ಯಯನದ ವರದಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಡೇನಿಯಲ್ ಡಬ್ಲ್ಯೂ ಸ್ಮಿತ್, ನಿತಿನ್ ಬಸ್ಸಿ ಮತ್ತು ಪರಂ ಅಯ್ಯರ್ ರಚಿಸಿರುವಂತಹ ಹಾಗೂ ಜಿಎಂಯು ಗೇಟ್ಸ್ ಇಂಡಿಯಾ ಪ್ರಕಟಿಸಿರುವಂತಹ ಈ ಅಧ್ಯಯನದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವಾಲಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮೀನಾ, ಪ್ರತಿಯೊಬ್ಬ ನಾಗರಿಕನಿಗೂ ನೀರನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸರ್ದಾರ್ ಅಣೆಕಟ್ಟು ಯೋಜನೆ ಮತ್ತು ನೀರು ಹಾಗೂ ನೈರ್ಮಲ್ಯ ನಿರ್ವಹಣಾ ಸಂಸ್ಥೆ ಮೂಲಕ ಗುಜರಾತ್ ನೀರಿನ ಕೊರತೆಯಿಂದ ಹೇಗೆ ಪಾರಾಯಿತು ಎಂಬುದನ್ನು ಅವರು ವಿವರಿಸಿದ್ದಾರೆ. ಈ ಅಧ್ಯಯನದ ಸಹ ಲೇಖಕರಾದಂತಹ ಪರಮೇಶ್ವರನ್ ಅಯ್ಯರ್ ಅವರು ಮಾತನಾಡಿ, ಗುಜರಾತ್ ಮತ್ತು ಭಾರತದ ಅನುಭವದಿಂದ ನೀರಿನ ಭದ್ರತೆಯ ಕುರಿತಂತೆ ಜಗತ್ತು ಪ್ರಮುಖ ಪಾಠ ಕಲಿಯಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ ಅನುಭವದಿಂದ ಪ್ರೇರಣೆ ಪಡೆದು ಜಲಜೀವನ್ ಮಿಷನ್, ಜಲಶಕ್ತಿ ಅಭಿಯಾನ, ನಮಾಮಿ ಗಂಗೆ ಮತ್ತು ಅಟಲ್ ಭೂ ಯೋಜನೆ ಸೇರಿದಂತೆ ಹಲವು ರಾಷ್ಟೀಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಮತ್ತು ಜನಪರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವಂತಹ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2012ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಇದೇ 9ರಿಂದ ದೇಶದಾದ್ಯಂತ ವಿಶ್ವ ಅಂಚೆ ದಿನ ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಮತ್ತು 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ

0: ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರೆಗೆ ಇದೇ 15ರಂದು ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಯುಪಿಯು ಸಂಸ್ಥೆ ಜಾರಿಗೊಂಡ ಪ್ರಯುಕ್ತ ನಾವು 9ನೇ ಅಕ್ಟೋಬರ್ ವಿಶ್ವ ಅಂಚೆ ದಿನವನ್ನಾಗಿ ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ 9ನೇ ಅಕ್ಟೋಬರ್ ನಂತರ ಉಳಿದಿರತಕ್ಕಂಥ 5-6 ದಿನಗಳನ್ನ ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಮಾಡ್ತಾ ಇದ್ದೇವೆ. ವಿವಿಧ ಸೇವೆಗಳನ್ನ ವಿವಿಧ ದಿನಗಳಲ್ಲಿ ನಾವು ಮಾರ್ಕ್ ಮಾಡಿ ಜನಸಾಮಾನ್ಯರಿಗೆ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ 15ನೇ ಅಕ್ಟೋಬರ್ ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
0: ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯವನ್ನು ಇಂದು ನಗರಾಭಿವೃದ್ಧಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಾರ್ವಜನಿಕ ವಲಯದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಡಾ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಕೇಳಲಿದ್ದೀರಿ.

0: ಈಗ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಡಾಕ್ಟರ್ ವೀರನಾಗಪ್ಪ ಪಿ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು.
1: ಎಲ್ಲ ಕೇಳುಗರಿಗೂ ರೈತರಿಗೂ ಆತ್ಮೀಯ ಸ್ವಾಗತ. ಕೇಳುವರೆ, ಇವತ್ತು ನಾವು ಸುಸ್ಥಿರ ಆದಾಯ ಮತ್ತು ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ವೀರ ನಾಗಪ್ಪ ಪಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ನಮಗಿವತ್ತು ಸುಸ್ಥಿರ ಆದಾಯ ಬೇಕು, ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಕೂಡ ಬೇಕು. ಹೇಳಿ, ಇದರಲ್ಲಿ ಏನೇನು ಪದ್ಧತಿ ಬರ್ತದೆ, ಒಂದೊಂದಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು.
2: ಆತ್ಮೀಯ ಕೇಳುಗರೇ ಹಾಗೂ ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳು ಕೃಷಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅತ್ಯಂತ ಮುಖ್ಯ

0: ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಕ್ಷೀಣಿಸಾಗಿರ್ತಕ್ಕಂಥದ್ದು, ಎರಡನೇದು ರೈತನಿಗೆ ಆದಾಯ ಕಡಿಮೆ ಆಗಿರ್ತಕ್ಕಂಥದ್ದು, ಮತ್ತೆ ರೈತನಿಗೆ ಲೇಬರ್ ಡೇಸ್ ಅಂತ ಕರೀತಾನೆ, ಮಾನವ ದಿನಗಳು ಇಲ್ಲದೆ ಇರತಕ್ಕಂಥದ್ದು. ಸೊ ಇದರ ಪರಿಣಾಮವಾಗಿ ಎಲ್ಲ ಯುವಕರು ಗ್ರಾಮವನ್ನು ಬಿಟ್ಟು ವಲಸೆ ಹೋಗ್ತಾ ಇರ್ತಾರೆ. ಜಮೀನು ಇರುತ್ತೆ ನಮಗೆ, ಆದರೂ ಸಹ ವ್ಯವಸಾಯದಲ್ಲಿ ಆಸಕ್ತಿ ತೋರಿಸ್ದೇನೆ, ನಮ್ಮ ಜಮೀನನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡ್ದೇನೆ. ಇದರಲ್ಲಿ ಕಾರಣಗಳು ಹಲವಾರು ಇರ್ಬೋದು. ಒಂದು, ಜಮೀನು ಸರಿಯಾಗಿಲ್ಲದೆ ಇರ್ಬೋದು, ಅಥವಾ ನನಗೆ ಆಸಕ್ತಿ ಇಲ್ಲದೆ ಇರಬಹುದು, ಅಥವಾ ಹಲವಾರು ಜಮೀನಿನಲ್ಲಿ ಸಿಗಬಹುದಾದಂಥ ಲಾಭಗಳ ಬಗ್ಗೆ ನನಗೆ ಅರಿವು ಇಲ್ಲದೆ ಇರತಕ್ಕಂಥದ್ದು. ಸೊ ಒಟ್ಟಾರೆ ಈ ಎಲ್ಲ ಕಾರಣಗಳಿಂದ ಮಣ್ಣು ಕ್ಷೀಣಿಸ್ತಾ ಇದೆ, ಅದೇ ರೀತಿ ನಮ್ಮ ಆಸಕ್ತಿನೂ ಕೂಡ ಕ್ಷೀಣಿಸ್ತಾ ಇದೆ, ಹಾಗಾಗಿ ವಲಸೆ ಹೋಗ್ತಕ್ಕಂಥದ್ದನ್ನು ನಾವು ನೋಡುತ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಇತರೆ ಮೂಲಗಳನ್ನು ನಾವು ಹುಡುಕಿದಾಗ ನಮಗೆ ಕೆಲವೊಂದು ಪದ್ಧತಿಗಳನ್ನ ನಾವು ಮೊರೆ ಹೋಗಬೇಕಾಗತ್ತೆ. ಉದಾಹರಣೆಗೆ ಸಮಗ್ರ ಕೃಷಿ ಪದ್ಧತಿಗಳು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತ. ಈಗ ಆಲ್ರೆಡಿ ಎಲ್ಲ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ರೈತರು, ಕೋಲಾರ, ಚಿಕ್ಕಬಳ್ಳಾಪುರ, ಅದೇ ರೀತಿ ರಾಮನಗರ, ಈ ಎಲ್ಲ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡಿಕೊಂಡು ರೈತರು ಅಧಿಕ ಲಾಭವನ್ನ ಗಳಿಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ರೈತರು ಅರಣ್ಯ
1: ಆಧಾರಿತ
0: ಕೃಷಿ ಪದ್ಧತಿಗಳು ಅಥವಾ ಕೆಲವೊಂದು ಮರಗಳನ್ನ ಬೆಳೆಸೋದಿಲ್ಲ. ಸೊ ಇದರಲ್ಲೂ ಕೂಡ ಹಲವಾರು ಲಾಭಗಳುಂಟು. ಸೊ ಒಟ್ಟಾರೆಯಾಗಿ ನಾನು ಇದೀಗ ನಮ್ಮ ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಬಗ್ಗೆ ನಾನು ಹಲವಾರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಕೃಷಿ ಅರಣ್ಯ ಪದ್ಧತಿಗಳಿಗೆ ನಾವು ಯಾಕೆ ಒತ್ತು ಕೊಡಬೇಕಾಗತ್ತೆ? ಬರಗಾಲ ಬರುತ್ತೆ ಅಥವಾ ಹಲವು ಸಂದರ್ಭದಲ್ಲಿ ಬೆಳೆಗಳ ಜೊತೆ ನಾವು ಅರಣ್ಯ ಮರಗಳನ್ನ ಸಂಯೋಜನೆ ಮಾಡಬಹುದು, ಅದರಿಂದ ಹಲವು ಲಾಭಗಳು ಕೂಡ ಇದೆ. ಇಲ್ಲಿ ಮಣ್ಣಿಗೂ ಕೂಡ ಲಾಭ ಇದೆ, ಮನುಷ್ಯನಿಗೂ ಕೂಡ ಲಾಭ ಇದೆ, ಅದೇ ರೀತಿ ಪರಿಸರಕ್ಕೂ ಕೂಡ ಲಾಭ ಇದೆ. ಸೊ ಈ ಒಂದು ಅನುಕೂಲಗಳಿಂದ ನಾವು ಕೃಷಿ ಅರಣ್ಯ ಪದ್ಧತಿಗಳನ್ನ ಹಲವಾರು ರೈತರಿಗೆ ನಾವು ಶಿಫಾರಸು ಮಾಡುತ್ತೇವೆ. ಇದು ಇದನ್ನ ಆಲ್ರೆಡಿ ಅಳವಡಿಕೆ ಮಾಡಿರ್ತಕ್ಕಂಥ ರೈತರು ತುಂಬಾ ಜನ ಇದ್ದಾರೆ. ಈಗಲೂ ಕೂಡ ಅತ್ಯಂತ ಹೆಚ್ಚಿನ ಆಸಕ್ತಿ ಇರತಕ್ಕಂಥವ್ರನ್ನು ಕೂಡ ನಾನು ನಮ್ಮ ಒಂದು ಈ ಒಡನಾಟದಲ್ಲಿ ಹೊಂದಿದ್ದೀವಿ.
1: ಹಂಗಿದ್ರೆ ಈಗ ಕೃಷಿ ಅರಣ್ಯದಿಂದ ನಮ್ಗೆ ಏನೇನು ಲಾಭ ಸಿಗುತ್ತೆ ಒಂದೊಂದಾಗಿ ಪಟ್ಟಿ ಮಾಡಿ.
0: ಇದರಲ್ಲಿ ಹಲವಾರು ಲಾಭ, ಒಂದು ಎರಡಲ್ಲ ಹತ್ತು ಹಲವಾರು ಲಾಭಗಳಿದ್ದಾವೆ. ಸೊ ಕೇವಲ ನಮ್ಮ ಮನುಷ್ಯನಾಗೆ ನಾವು ನೋಡೋದಲ್ಲ ಇಲ್ಲಿ. ಮೊದಲನೇದಾಗಿ ಕೃಷಿಯಲ್ಲಿ ಜೀವ ವೈವಿಧ್ಯತೆ ಕಾಪಾಡತಕ್ಕದು ಕೂಡ ಅತ್ಯಂತ ಪ್ರಾಮುಖ್ಯ ಹೊಂದಿರತಕ್ಕಂಥದ್ದು. ನಾವು ಕೃಷಿ ಅರಣ್ಯ ಪದ್ಧತಿ ಅಂತಂದರೆ ಕೃಷಿ ಬೆಳೆಗಳು ಮತ್ತು ಜಾನುವಾರುಗಳನ್ನ ನಾವು ಬೇಸಾಯ ಮಾಡೋದ್ರ ಜೊತೆಗೆ ಸಂಯೋಜನೆ ಮಾಡಿ, ಸೊ ಅದನ್ನು ನಾವು ಅಳವಡಿಕೆ ಮಾಡತಕ್ಕಂಥ ಒಂದು ಪದ್ಧತಿನ ನಾವು ಕೃಷಿ ಅರಣ್ಯ ಪದ್ಧತಿ ಅಂತ ಕರಿತೀವಿ ನಾವು. ಇದರಲ್ಲಿ ಜೈವ ವೈವಿಧ್ಯತೆ ಕಾಪಾಡೋದಕ್ಕೆ ಒಂದು ಅನುಕೂಲ ಇರುತ್ತೆ. ಬರಗಾಲದಲ್ಲಿ ನಾವು ನೆಡತಕ್ಕಂಥ ಹಲವು ಅರಣ್ಯ ಸಸಿಗಳು ವಿಮೆಯನ್ನು ನಮಗೆ ಕೊಡುತ್ತೆ, ಅಂದರೆ ನಮ್ಮ ಜೀವಕ್ಕೆ ಜೀವನೋಪಾಯವನ್ನು ಭದ್ರತೆಯನ್ನು ಒದಗಿಸುತ್ತೆ. ಅದೇ ರೀತಿ ನಾವು ದಿನನಿತ್ಯ ಬಳಕೆ ಮಾಡತಕ್ಕಂಥ ಉರುವಲು ಅಥವಾ ಕಟ್ಟಿಗೆಯನ್ನು ಕೂಡ ಈ ಒಂದು ಪದ್ಧತಿಯಲ್ಲಿ ಸಿಗುತ್ತೆ. ಇನ್ನು ಹಸಿರೆಲೆ ಗೊಬ್ಬರ ಅವಶ್ಯಕತೆಯನ್ನು ಕೂಡ ಪೂರೈಸುತ್ತೆ. ಅದರ ಜೊತೆಗೆ ಕೃಷಿನಲ್ಲಿ ರೋಗ, ಗಾಳಿ ಅಥವಾ ಇತರ ಕೀಟಗಳು ಬರೋದನ್ನು ನಮ್ಮ ಬೆಳೆಗಳಿಗೆ ರಕ್ಷಣೆ ನೀಡುತ್ತವೆ. ಅದರ ಜೊತೆಗೆ ಮಣ್ಣು ಮತ್ತು ನೀರಿನ ಗುಣಮಟ್ಟ ವೃದ್ಧಿ ಆಗುತ್ತೆ, ಮಣ್ಣಿನಲ್ಲಿ ಫಲವತ್ತತೆ ಕಾಪಾಡ್ತಕ್ಕಂಥದ್ದು. ಕೆಲವು ಅರಣ್ಯ ಸಸಿಗಳು ವಾತಾವರಣದಲ್ಲಿನ ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ. ಅದರ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಸುಸ್ಥಿರ ಉತ್ಪಾದನೆಗೆ ಖಂಡಿತವಾಗಲೂ ಇಲ್ಲಿ ಅವಕಾಶ ಇದೆ. ಇನ್ನು ಇಂಧನ ಮತ್ತು ಇತರೆ ಮೂಲಗಳಲ್ಲಿರ್ತಕ್ಕಂಥ ಒಂದು ಆದಾಯನ ಉಳಿತಾಯ ಮಾಡಬಹುದು ನಾವು. ಒಟ್ಟಾರೆ ಪರಿಸರ ಸುಸ್ಥಿರವಾಗಿರುತ್ತೆ ನಾವು ಕೃಷಿ ಅರಣ್ಯ ಪದ್ಧತಿಗಳ ಅನುಕೂಲವನ್ನು ನಾವು ನೋಡಿದಾಗ.
1: ಡಾಕ್ಟರ್, ಇವತ್ತು ಕೃಷಿ ಅರಣ್ಯ ಮರಗಳನ್ನು ಆಯ್ಕೆ ಮಾಡುವಾಗ ನಾವು ಏನನ್ನ ಗಮನಿಸಬೇಕಾಗುತ್ತೆ?
0: ನೋಡಿ, ನಾನು ಈ ಹಿಂದೆ ಹೇಳ್ತಾ ಇದ್ದೆ, ಕೃಷಿ ಅರಣ್ಯ ಒಂದು ಸಾಮೂಹಿಕ ಭೂ ಬಳಕೆ ಪದ್ಧತಿ. ಇಲ್ಲಿ ಬಹುವಾರ್ಷಿಕವಾಗಿ ಉಪಯೋಗಕ್ಕೆ ಬರತಕ್ಕಂಥ ಮರಗಳನ್ನು ಮಾತ್ರ ನಾವು ಕೃಷಿ ಬೆಳೆಗಳ ಮಧ್ಯದಲ್ಲಿ ಸಂಯೋಜನೆ ಮಾಡಿರ್ತೀವಿ. ಅಂದರೆ ಅರಣ್ಯ ಮರಗಳನ್ನ ನಾವು ಆಯ್ಕೆ ಮಾಡಬೇಕಂತಂದರೆ ಹಲವಾರು ಮಾನದಂಡಗಳು ಇದೆ ಇಲ್ಲಿ. ನನಗೆ ಹಲವಾರು ನನಗೆ ಆಲದ ಮರನ ನಾವು ಕೃಷಿನಲ್ಲಿ ಬಳಕೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಮೊದಲು, ಆ ಒಂದು ಮರ ಬಹುಪಯೋಗಿ ಮರ ಆಗಿರಬೇಕು, ಸುಲಭವಾಗಿ ಬೆಳಿಬೇಕು, ಮತ್ತು ಬಹುಬೇಗ ಕಟಾವಿಗೆ ಬರಬೇಕು. ಅಂದರೆ ಬಹುಬೇಗ ಅಂದರೆ ಒಂದು ವರ್ಷದಲ್ಲಿ ಯಾವ ಮರನೂ ಕಟಾವಿಗೆ ಬರೋದಿಲ್ಲ, ಕನಿಷ್ಠ 10 ವರ್ಷ 15 ವರ್ಷ ಆಗಿರ್ಬೋದು. ರೆಂಬೆಗಳು ನೇರವಾಗಿ ಬೆಳಿಬೇಕು, ಅತಿ ಅಗಲ ಹೋದರೆ ಕೃಷಿ ಬೆಳೆಗಳನ್ನ ಬೆಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅಕ್ಕಪಕ್ಕದ ರೆಂಬೆಗಳನ್ನ ನಾವು ಸವರಿದಾಗ ಅದು ನಂಜು ಉಂಟು ಮಾಡಬಹುದು ಇತರೆ ರೆಂಬೆಗಳಿಗೆ. ಸೊ ಅದೇ ರೀತಿ ಅಕಸ್ಮಾತ್ ಹಲವು ಸಂದರ್ಭಗಳಲ್ಲಿ ಕೆಲವು ಪ್ರತಿಕೂಲ ಪರಿಸ್ಥಿತಿ ಉಂಟಾಗ್ಬೋದು, ಬರ ಬರ್ಬೋದು, ಮಳೆ ಜಾಸ್ತಿನೇ ಆಗ್ಬೋದು, ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿನ ಆ ಸಸಿ ಹೊಂದಿರಬೇಕಾಗುತ್ತೆ. ಇನ್ನು ಜಾನುವಾರುಗಳು ಮೇಯ್ದಂಥ ಸಂದರ್ಭದಲ್ಲಿ ಆ ಕುರಿ ಮೇಕೆ ಅದನ್ನು ತಿಂತು ಅಂದರೆ ಸುಲಭವಾಗಿ ಅದು ಚಿಗುರೊಡಿಬೇಕು, ಆ ಒಂದು ಶಕ್ತಿಯನ್ನು ಕೂಡ ಹೊಂದಿರಬೇಕಾಗುತ್ತೆ. ಉತ್ತಮ ಮಾರಾಟ ಬೆಲೆ ಸಿಗಬೇಕು. ಇನ್ನು ಹೆಚ್ಚಿನ ಹಿಡುವ

0: ಕೊಡಬೇಕು. ಆ ಒಂದು ಮರದ ಸಸಿ ವರ್ಷಗಳ ನಂತರ ಬೆಳೆದ್ಬಿಟ್ಟು ಅದು ಇಳುವರಿ ಚೆನ್ನಾಗಿ ಕೊಡಬೇಕು, ಪರಿಸರಕ್ಕೆ ಪೂರಕವಾಗಿರಬೇಕು, ಕಡಿಮೆ ನೀರಿನಿಂದ ಬೆಳಿಬೇಕದು. ಈ ಎಲ್ಲ ಮಾನದಂಡಗಳು ಯಾವ ಒಂದು ಅರಣ್ಯ ಸಸಿ ಅನ್ನು ಪೂರೈಕೆ ಮಾಡುತ್ತೋ ಅದನ್ನು ನಾವು ಅರಣ್ಯ ಕೃಷಿಗೆ ಬಳಕೆ ಮಾಡಬಹುದು ಸರ್.
1: ಈ ಕೃಷಿ ಅರಣ್ಯ ಪದ್ಧತಿಗಳು ಅಂತ ಹೇಳ್ತೇವಲ್ಲ, ಇದರಲ್ಲಿ ಸಾಮಾನ್ಯ ಏನೇನು ಬರಬಹುದು ಮತ್ತು ಅದಕ್ಕೆ ಸೂಕ್ತ ಉದಾಹರಣೆಯನ್ನು ಕೂಡ ಕೊಡಿ.
0: ನಮ್ಮಲ್ಲಿ ನಮ್ಮ ಭಾಗದ ರೈತರು ಅಳವಡಿಕೆ ಮಾಡಿಕೊಳ್ತಕ್ಕಂಥ ಕೃಷಿ ಪದ್ಧತಿಗಳನ್ನ ನಾವು ನೋಡಿದ್ರೆ, ಒಂದು ಕೃಷಿ ಬೆಳೆಗಳ ಜೊತೆ ಮರಗಳನ್ನ ಸಂಯೋಜನೆ ಮಾಡ್ಬೋದು, ಮತ್ತು ಪಶುಸಂಗೋಪನೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಅಂದರೆ ಕೃಷಿ ಬೆಳೆ, ಮರ ಮತ್ತು ಪಶುಸಂಗೋಪನೆ, ಇದು ಒಂದು. ಇನ್ನು ಎರಡನೇದು ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಮತ್ತು ಪಶುಸಂಗೋಪನೆ, ಎರಡನೇ ಪದ್ಧತಿ. ಮೂರನೇ ಪದ್ಧತಿ ಕೃಷಿ ಬೆಳೆಗಳು, ಮರಗಳು, ಹುಲ್ಲುಗಾವಲು, ಅದರ ಜೊತೆಗೆ ಪಶುಸಂಗೋಪನೆ. ಅಂದರೆ ಮರಗಳ ಮಧ್ಯೆ ನಾನು ಹುಲ್ಲು ಬೆಳೆಸಿದರೆ ಕೃಷಿ ಬೆಳೆ ನಮಗೆ ಆಹಾರ ಆಗುತ್ತೆ, ಆ ಹುಲ್ಲು ಪಶುವಿಗೂ ಕೂಡ ಆಹಾರ ಆಗುತ್ತೆ. ಅಂದರೆ ನಾವು ಅರಣ್ಯ ಕೃಷಿ ಆಧಾರಿತ ಹೈನುಗಾರಿಕೆಯನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಅದೇ ರೀತಿ ನಮಗೆ ಆಹಾರ ಬೆಳೆಗಳನ್ನು ಕೂಡ ಇಲ್ಲಿ ಉತ್ಪತ್ತಿ ಆಗುತ್ತೆ. ಇನ್ನು ಅವುಗಳನ್ನು ಹೊರತುಪಡಿಸಿ ಮರಗಳು ಪ್ಲಸ್ ಹುಲ್ಲುಗಾವಲು, ಅದರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡಬಹುದು. ಇನ್ನು ಕೃಷಿ ಬೆಳೆಗಳು, ತೋಟಗಾರಿಕೆ ಮತ್ತು ಮರಗಳು, ಮೇವಿನ ಬೆಳೆ ಮತ್ತು ಪಶುಸಂಗೋಪನೆಯನ್ನು ಮಾಡಬಹುದು. ತೋಟಗಾರಿಕೆ ಬೆಳೆ ಮತ್ತು ಮರಗಳು, ಅದರ ಜೊತೆಗೆ ಮೇವಿನ ಬೆಳೆಗಳನ್ನು ಕೂಡ ಬೆಳಿಬೋದು. ಇನ್ನು ಬಹುಮಹಡಿ ಬೆಳೆ ಪದ್ಧತಿಗಳು ಅಂತ ನಾವು ಕರಿತೀವಿ, ಅದರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡಿದ್ರೆ ಒಟ್ಟಾರೆ ಈ ಒಂದು 8-10 ಅರಣ್ಯಾಧಾರಿತ ಕೃಷಿ ಪದ್ಧತಿಗಳನ್ನ ರೈತರು ಸುಲಭವಾಗಿ ಅಳವಡಿಕೆ ಮಾಡಿಕೊಳ್ಬಹುದು ಸರ್.
1: ಆರ್ಥಿಕವಾಗಿ ಕೂಡ ನಮಗೆ ಲಾಭದಾಯಕ
0: ಖಂಡಿತವಾಗಿಲ್ಲ.
1: ಸಾಮಾನ್ಯವಾಗಿ ಆರ್ಥಿಕವಾಗಿ ನಾವು ಈ ಕೃಷಿ ಅರಣ್ಯ ಮಾಡಿದಾಗ ಈ ಎಷ್ಟು ವರ್ಷಕ್ಕೆ ನಮ್ಗೆ ಏನು ಒಂದು ಸ್ವಲ್ಪ ಮಟ್ಟಿನ ಆದಾಯ ಸಿಗಬಹುದು?
0: ಅಂದ್ರೆ ಪ್ರತಿ ವರ್ಷನೂ ಆದಾಯ ಇರುತ್ತೆ ಸರ್ ಇದರಲ್ಲಿ. ಸೊ ಈಗ ನೋಡಿ, ನಾವು ಒಂದೊಂದಾಗಿ ನಮ್ಮಲ್ಲಿರ್ತಕ್ಕಂತ ಅರಣ್ಯ ಪದ್ಧತಿಗಳನ್ನ ನಾವು ನೋಡ್ತಾ ಹೋದ್ರೆ, ಇಲ್ಲಿ ನೋಡಿ ತಾವು ಉದಾಹರಣೆ ಕೊಡಿ ಸರ್ ಅಂತ ಹೇಳಿದ್ರೆ, ನಮ್ಮ ಭಾಗದ ರೈತರು ಸರ್ವೆ ಮರ, ಅಂದ್ರೆ ಗಾಳಿ ಮರ ಆಧಾರಿತ ಒಂದು ಕೃಷಿ ಅರಣ್ಯ ಪದ್ಧತಿಯನ್ನ ಮಾದರಿಯಾಗಿ ತಾವು ಅಳವಡಿಕೆ ಮಾಡ್ಕೊಳ್ಬಹುದು. ಇದನ್ನ ರಾಮನಗರ, ಕೋಲಾರ, ಚಾಮರಾಜನಗರ, ಮೈಸೂರು, ಬೆಂಗಳೂರು, ರಾಮನಗರ, ಮಂಡ್ಯ, ಹಾಸನ, ತುಮಕೂರು, ಈ ಎಲ್ಲಾ ಜಿಲ್ಲೆಗಳಲ್ಲಿ ಅಳವಡಿಕೆ ಮಾಡಿಕೊಳ್ಬಹುದು. ಇಲ್ಲಿ ನಾವು ಇಲ್ಲಿ ಉದಾಹರಣೆ, ಇಲ್ಲಿ ಗಾಳಿ ಮರ ಆಧಾರಿತ ಕೃಷಿ ಅಂತ ಹೇಳಿದಾಗ ಗಾಳಿ ಮರ ಇರುತ್ತೆ, ಅದರ ಮಧ್ಯದಲ್ಲಿ ಕೃಷಿ ಬೆಳೆಗಳನ್ನು ಕೂಡ ಬೆಳಿಬಹುದು. ಅದಕ್ಕೋಸ್ಕರ ನಾವು ಇದನ್ನ ಅರಣ್ಯ ಕೃಷಿ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಈ ಬೆಳೆಗಳನ್ನ ಸರ್ವೆ ಮರನ ಅಂತರ್ಬೆಳೆಯಾಗಿ ನೆಡುತೋಪಾಗಿ ಬೆಳಿಬಹುದು, ಅರಣ್ಯ ಕೃಷಿ ಪದ್ಧತಿನಲ್ಲಾರೂ ಬೆಳಿಬಹುದು, ಅಥವಾ ಗಾಳಿ ತಡೆಗೆ ಬದುವಿನ ಸುತ್ತನಾರು ಬೆಳಿಬಹುದು. ಇಲ್ಲಿ ಅಂತರ ವ್ಯತ್ಯಾಸ ಆಗುತ್ತೆ. ಈ ನೆಡುತೋಪಾಗಿದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ 1.5 ಮೀಟರ್ ಅಂತರ ಕೊಡಬೇಕಾಗತ್ತೆ. ಅದೇ ರೀತಿ ಕೃಷಿ ಅರಣ್ಯ ಪದ್ಧತಿ ಆಗಿದ್ರೆ 4 ಮೀಟರ್ ಮತ್ತೆ 4 ಮೀಟರ್ ಅಂತರದಲ್ಲಿ ಸಾಲು ಮತ್ತೆ ವಿವಿಧ ಬೆಳೆಗೆ ಅಂತರ ಕೊಡಬೇಕಾಗತ್ತೆ. ಆ ಅಂತರ ಬೆಳೆಯಲ್ಲಿ ನೀವು ಉದಾಹರಣೆಗೆ ದ್ವಿದಳ ಧಾನ್ಯ ಬೆಳೆ, ಎಳ್ಳು, ಶೇಂಗಾ, ರಾಗಿ ಇಂಥ ಬೆಳೆಗಳನ್ನ ಬೆಳಿಬಹುದು.
1: ಕೃಷಿ ಅರಣ್ಯಕ್ಕೆ ಸೂಕ್ತ ಅಂತರ್ ಬೆಳೆಗಳು ಯಾವ್ಯಾವುದು ಡಾಕ್ಟ್ರೆ?
0: ಇಲ್ಲಿ ಸರ್ವೆ ಮರ ಆಧಾರಿತ ಏನಾದ್ರು ನೀವು ಕೃಷಿ ಅರಣ್ಯ ಮಾಡ್ತೀರಾ ಅಂತಂದ್ರೆ ಎಳ್ಳನ್ನ ಬೆಳಿಬಹುದು, ದ್ವಿದಳ ಧಾನ್ಯ ಬೆಳೆ ಆಗಿರತಕ್ಕಂಥ ಶೇಂಗಾ ಆಗಿರ್ಬೋದು, ಅಥವಾ ಹೆಸರು, ಉದ್ದು, ಅಲಸಂದೆ, ಇದನ್ನೆಲ್ಲಾನು ಕೂಡ ಬೆಳಿಬಹುದು. ಎಷ್ಟು ವರ್ಷ ಬೆಳಿಬಹುದು? 4-6 ವರ್ಷ ಅಷ್ಟೇ ಬೆಳಿಬಹುದು ಇದನ್ನ.
1: ಅದಾದ ನಂತರ ಮರ
0: ಬೆಳೆದ್ರು ಕೂಡ ಈ ಏನು ನಾವು ದ್ವಿದಳ ಧಾನ್ಯ ಬೆಳೆಗಳನ್ನ ಮರಗಳ ಮಧ್ಯೆ ಬೆಳೆದ್ರು ಕೂಡ ನಿಮಗೆ ಇಳುವರಿನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ನಾವು ಇದನ್ನ ಅರಣ್ಯಾಧಾರಿತ ಕೃಷಿ ಪದ್ಧತಿ ಅಂತ ಕರಿತೀವಿ.
1: ಇನ್ನೊಂದು ಏನಾದ್ರೂ ನೀವು ಆ ಮರಗಳಿಗೆ ನೀವು ಬಳ್ಳಿ ಹಚ್ಚಿಸ್ಬೋದಲ್ಲ, ಬೇರೆ ಬೇರೆ ತರದ ಈಗ ಕಾಳು ಮೆಣಸಿನ ಬಳ್ಳಿ ಹಚ್ಚಿಸ್ಬೋದು ಅಥವಾ ಇನ್ನೇನು ಅದು ಮತ್ತೆ ಅದು ಪರ್ಯಾಯ ಆಯ್ತಲ್ಲ
0: ಬರುತ್ತೆ. ಅದು ಬಹುಮಹಡಿ ಬೆಳೆಗಳ ಪದ್ಧತಿನಲ್ಲಿ ಬರುತ್ತೆ. ಅದು
1: ಕೃಷಿ ಅರಣ್ಯ ಬೆಳೆಗಳಿಗೆ ಅದು ಅಗದಿ ಸೂಕ್ತ. ಇದು
0: ಖಂಡಿತವಾಗ್ಲೂ ಬರುತ್ತೆ. ಇಲ್ಲಿ ಅದನ್ನ ನಾವು ತೋಟಗಾರಿಕೆ ಅರಣ್ಯ ಅಂತ ಹೇಳ್ತೀವಿ. ನಾವು ತೋಟಗಾರಿಕೆ ಬೆಳೆನ ಸಂಯೋಜನೆ ಮಾಡಿರ್ತಾರೆ. ಕೃಷಿ ಅರಣ್ಯ ಅಂತ ಹೇಳಿದಾಗ
1: ಅದೇ
0: ದ್ವಿದಳ ಧಾನ್ಯ ಅಥವಾ ಏಕದಳ ಧಾನ್ಯನ ಮಧ್ಯದಲ್ಲಿ ಬೆಳ್ಕೊಳ್ಬಹುದು.
1: ಅದೇ ಅದೇ ಅದೇ, ಯಾಕಂದ್ರೆ ಇದು ಕೆಲವು ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅರಣ್ಯ ಪ್ರದೇಶದಲ್ಲಿ ಈ ಕಾಳು ಮೆಣಸಿನ ಬಳ್ಳಿ ಮರಕ್ಕೆ ಹತ್ಕೊಂಡಿರುತ್ತೆ.
0: ಬರುತ್ತೆ ಖಂಡಿತ,
1: ಅದು ಕೂಡ ಕಾಳು ಕೂಡ ಕೊಡುತ್ತೆ.
0: ಅದು ಕೊಡುತ್ತೆ. ಮಧ್ಯದಲ್ಲಿ ನೀವು ದ್ವಿದಳ ಧಾನ್ಯ ಏಕದಳನ್ನು ಕೂಡ ಹಾಕೊಳ್ಬಹುದು.
1: ಅಂದ್ರೆ ಅಲ್ಪ ನೀವು ಕಾಳಜಿ ತಗೊಂಡ್ರೆ, ಅದು ಸ್ವಲ್ಪ ನೀವು ಸಹಕಾರ ಮಾಡಿದ್ರೆ ಅದು ಬಳ್ಳಿ ಹತ್ತುತ್ತೆ ಅಲ್ಲಿ,
0: ಖಂಡಿತ ಅಲ್ಲಿ ಬರುತ್ತೆ.
1: ಹಾಗಾಗಿ ನೀವು ಅಲ್ಲಿ ಕೂಡ ನೀವು ಆರ್ಥಿಕವಾಗಿ ಸ್ವಲ್ಪ ಪ್ರಯೋಜನ ಪಡ್ಕೊಳಕ್ ಸಾಧ್ಯತೆ ಇದೆ.
0: ಖಂಡಿತ.
1: ಇನ್ನೊಂದು ಡಾಕ್ಟ್ರೆ, ಈಗ ಹೆಬ್ಬೇವು ಆಧಾರಿತ ಕೃಷಿ ಅರಣ್ಯ ಮಾದರಿ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿ ಏನದು?
0: ನಮ್ಮ ಇಲ್ಲಿ ಬೆಂಗಳೂರು ಸುತ್ತಮುತ್ತಲಿನ 5-6 ಜಿಲ್ಲೆಗಳಲ್ಲಿ ಅಥವಾ ಇತರೆ ಜಿಲ್ಲೆಗಳಲ್ಲೂ ಕೂಡ ಇದು ಅತ್ಯಂತ ಪ್ರಚಲಿತದಲ್ಲಿರತಕ್ಕಂಥ ಕೃಷಿ ಅರಣ್ಯ ಪದ್ಧತಿ ಅಂದರೆ ಹೆಬ್ಬೇವು ಆಧಾರಿತ ಕೃಷಿ ಅರಣ್ಯ ಪದ್ಧತಿ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ಸಂಶೋಧನೆಗಳನ್ನು ನಾವು ಮಾಡಿದ್ದೀವಿ. ಇಲ್ಲಿ ಏನಂದರೆ ಕೃಷಿ ಅರಣ್ಯಕ್ಕೆ ನಾವು

0: ಹೆಬ್ಬೆವನ್ನು ಬೆಳೆಸ್ತೀವಿ ಅಂತಂದರೆ 5 ಮೀಟರ್ ಅಂತರ, ಸಾಲಿನಿಂದ ಸಾಲಿನ ಅಂತರ ಇರಬೇಕಾಗುತ್ತೆ. ಸೊ ಗಿಡದಿಂದ ಗಿಡದನ್ನು ಕೂಡ 5 ಮೀಟರ್ ಅಂತರದಲ್ಲಿ ನೀವು ಹಾಕ್ಕೊಂಡಂಥ ಸಂದರ್ಭದಲ್ಲಿ ನೀವು ಕನಿಷ್ಠ 5-6 ವರ್ಷ, 10 ವರ್ಷ ಅಥವಾ ನೀವು ಎಲ್ಲಿ ತನಕ ಅಂತರ ಬೆಳೆಗಳನ್ನ ಬೆಳಿಬೋದು ಅಂತಂದರೆ ಮೊದಲ 5-6 ವರ್ಷ ಅಥವಾ 8 ವರ್ಷದ ಕೂಡ ನೀವು ಬೆಳೆಗಳನ್ನ ಬೆಳಿಬೋದು, ಮರಗಳ ಜೊತೆ ಬೆಳೆನೂ ಕೂಡ ಬೆಳಿಬೋದು. ಇಲ್ಲಿ ಅದಾದ ನಂತರ 10 ವರ್ಷ 12 ವರ್ಷ ಅದೇ ರೀತಿ 15 ವರ್ಷಕ್ಕೆ ನೀವು ಮರವನ್ನು ಕಟ್ ಮಾಡ್ತೀರ. ಸೊ ಅದನ್ನು ಅಲ್ಲಿ ತಿರುಳಿಗೆ ಮರವನ್ನು ಬಳಕೆ ಮಾಡಲಾಗುತ್ತೆ, ಪ್ಲೈವುಡ್ ಅಥವಾ ಇತರೆ ಹಲವಾರು ಉಪ ಉತ್ಪನ್ನಗಳಿಗೆ ಬಳಕೆ ಮಾಡಲಾಗುತ್ತೆ. ಸೊ ಇಲ್ಲಿ ಹೆಬ್ಬೇವು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಹಲವಾರು ಬೆಳೆಗಳನ್ನ ನಾವು ಶಿಫಾರಸು ಮಾಡ್ತೀವಿ. ಅದರಲ್ಲಿ ಮುಂಗಾರಿಗೆ ಸೂಕ್ತವಾಗಿ ನಾವು ಉದ್ದು ಆಗಿರ್ಬೋದು, ಜೋಳ, ಹಲಸಂದೆ, ಅವರೆಕಾಯಿ, ಬೆಂಡೆಕಾಯಿ ಅಥವಾ ಶೇಂಗಾ ಇಂಥ ಬೆಳೆಗಳನ್ನ ಬೆಳಿಬೋದು. ಹಿಂಗಾರಿನಲ್ಲಿ ಜೋಳ ಬೆಳಿಬೋದು. ಸೊ ಅದೇ ರೀತಿ ವಿವಿಧ ತರಕಾರಿಗಳನ್ನ ಮರಗಳ ಮಧ್ಯದಲ್ಲಿ ಬೆಳಿಬೋದು. ಬಹುವಾರ್ಷಿಕ ಬೆಳೆಗಳಾಗಿರತಕ್ಕಂಥ ಶುಂಠಿ ಆಗಿರ್ಬೋದು, ಬಾಳೆ, ಅರಿಶಿಣ ಇಂಥ ಅಂತರ್ ಬೆಳೆನೂ ಕೂಡ ನೀವು ಹೆಬ್ಬೇವು ಆಧಾರಿತ ಅರಣ್ಯ ಕೃಷಿನಲ್ಲಿ ಬೆಳಿಬೋದಾಗಿದೆ ಸರ್. ಅದರ ಜೊತೆಗೆ ನೋಡಿ ಇಲ್ಲಿ ಮರದ ಉತ್ಪಾದಕತೆ.
1: ಹೌದು.
0: ಸೊ ಇಲ್ಲಿ ನಾವು ಹೆಬ್ಬೇವು 1 ಹೆಕ್ಟೇರ್ಗೆ ಪ್ರತಿ ವರ್ಷ ಸುಮಾರು 10 ಲಕ್ಷ ಆದಾಯವನ್ನು ಕೊಡ್ತಕ್ಕಂತ ಸನ್ನಿವೇಶನ ನಾವು ನೋಡಿದ್ವಿ. ಹಲವಾರು ರೈತರು ನಮ್ಮ ಒಡನಾಟದಲ್ಲಿ ಇರತಕ್ಕಂಥವ್ರು ತೆಗಿತಾ ಇದ್ದಾರೆ. ಹೆಬ್ಬೇವಿನಲ್ಲಿ ನಾನು ಹೇಳ್ತಾ ಇಲ್ಲ, ಹೆಬ್ಬೇವು ಮಧ್ಯದಲ್ಲಿ ಬೆಳೆ ಹಾಕ್ತೀವಲ್ವಾ, ಬಾಳೆನ ಬೆಳೆದಿದ್ದೆ ಆದ್ರೆ 5 ವರ್ಷದಲ್ಲಿ ನಿಮಗೆ ನಿಂಬೆ ಹಾಕ್ಬೋದು ಅಥವಾ ಬಾಳೆನಲ್ಲಿ ನಿಮಗೆ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆ ಪ್ರದೇಶದಲ್ಲಿ 400,000 ರೂಪಾಯಿ ಸಿಗತ್ತೆ ಮೊದಲ ವರ್ಷದಲ್ಲಿ. ಅದರ ಜೊತೆಗೆ 3-4 ವರ್ಷದಲ್ಲಿ ನಿಮಗೆ 3.75 ಲಕ್ಷ ಅಥವಾ 3.5 ಲಕ್ಷ ಈ ರೀತಿಯಾಗಿ ಸುಲಭವಾಗಿ ಮರಗಳ ಮಧ್ಯದಲ್ಲೂ ಕೂಡ ನಿಮಗೆ ಆದಾಯ ಸಿಗುತ್ತೆ. ಕೃಷಿ ಬೆಳೆಗಳನ್ನ ಬೆಳೆದ್ರೂ ಕೂಡ ನಿಮಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಿಮಗೆ ಸುಸ್ಥಿರ ಇಳುವರಿಯನ್ನು ಕೂಡ ತೆಗೆದಕ್ಕೆ ಅನುಕೂಲ ಆಗಿದೆ ಸರ್.
1: ಡಾಕ್ಟರಿಗೆ ತೇಗ ಆಧಾರಿತ ಕೃಷಿ ಅರಣ್ಯ ಮಾದರಿ ಅಂತ ಇದೆಯಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ.
0: ಈ ತೇಗ ಆಧಾರಿತ ಅರಣ್ಯ ಕೃಷಿ ಪದ್ಧತಿ ಹೋಗೋದಕ್ಕಿಂತ ಮುಂಚೆ ಎಲ್ಲ ರೈತ ಬಾಂಧವರು ಇನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರ, ನೀವು ಅರಣ್ಯ ಕೃಷಿ ಮಾದರಿಯನ್ನು ಅಳವಡಿಕೆ ಮಾಡೋದ್ರಿಂದ ಹಲವಾರು ಅನುಕೂಲಗಳಿದೆ. ಸೊ ಇಲ್ಲಿ ನಾವು ಅನುಕೂಲ ಏನಪ್ಪ ಅಂದರೆ ಮರಗಳಿಂದ ಮಣ್ಣಿಗೆ ಎಷ್ಟು ಸಾವಯವ ಇಂಗಾಲ ಸ್ಥಿರೀಕರಣ ಆಯಿತು ಅನ್ನೋದನ್ನು ನೋಡ್ತೀವಿ. ಅದು ಬಿಗ್ಗೆಸ್ಟ್ ಅಡ್ವಾಂಟೇಜು. ಸೊ ಅದನ್ನು ನಾವು ನೋಡಿದಾಗ ಸುಮಾರು 70 ಟನ್ನು, 100 ಟನ್ನು, 50-60 ಟನ್ನು 1 ಎಕರೆಗೆ ಪ್ರತಿ ವರ್ಷ ಇಂಗಾಲ ಮಣ್ಣಲ್ಲಿ ಫಿಕ್ಸ್ ಮಾಡುತ್ತೆ. ಸೊ ಇದನ್ನು ನೀವು ಕನ್ವರ್ಟ್ ಮಾಡಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಬನ್ ಕ್ರೆಡಿಟಿಂಗ್ ಅನ್ನೋದು ಕೂಡ ಗೌರ್ಮೆಂಟಲ್ಲಿ ಇನ್ನೂ ದರ ನಿಗದಿ ಆಗಿಲ್ಲ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅದು ದರದ ನಿಗದಿಯಾದರೆ 1 ಟನ್ ಕಾರ್ಬನ್ ಡೈಆಕ್ಸೈಡನ್ನು ನೀವು ಎಮಿಷನ್ ಮಾಡೋದನ್ನು ತಪ್ಪಿಸಿದ್ರೆ ಅದು 1 ಕಾರ್ಬನ್ ಕ್ರೆಡಿಟ್ಗೆ ಸಮಾನಾಂತರವಾಗಿರುತ್ತೆ. ಸೊ 1 ಕಾರ್ಬನ್ ಕ್ರೆಡಿಟ್ಗೆ 5,000 ಅಥವಾ 10,000 ಮುಂದಿನ ದಿನಗಳಲ್ಲಿ ಸರ್ಕಾರ ನಿಗದಿಪಡಿಸಬಹುದು, ಅದೊಂದು ಅನುಕೂಲನ ಪಡೆದುಕೊಳ್ಬಹುದು. ಸೊ ಅರಣ್ಯ ಕೃಷಿ ಅನುಭವಿಸೋ ಅಳವಡಿಕೆ ಮಾಡೋದಕ್ಕಿಂತ ಮುಂಚೆ ಈಗ ತೇಗ ಆಧಾರಿತ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಕೃಷಿ ಅರಣ್ಯಕ್ಕೆ ಏನಾದ್ರು ತೇಗನ ಬಳಸ್ತೀರಂದ್ರೆ 8 ಮೀಟರ್ ಸಾಲಿನಿಂದ ಸಾಲು, 2 ಮೀಟರ್ ಬೆಳೆ ಗಿಡದಿಂದ ಗಿಡಕ್ಕೆ ಅಂತರ ಕೊಡಬೇಕಾಗುತ್ತೆ ಅಥವಾ 12 ಮೀಟರ್, 2 ಮೀಟರ್ ಅಂತರದಲ್ಲೂ ಕೊಡ್ಬೋದು. ನೆಡುತೋಪಿಗೆ ಏನಾದ್ರು ನೀವು ಮಾಡ್ತೀರಾ ಅಂದರೆ ಕಮ್ ಬ್ಲಾಕ್ ಪ್ಲಾಂಟೇಷನ್ ಅಂತ ಕರೀತಾರೆ, 2 ಮೀಟರ್ ಅಂತರದಲ್ಲಿ ಬೆಳೆ ಮತ್ತು ಸಾಲಿಗೆ ಅಂತರವನ್ನು ಕೊಡಬೇಕಾಗುತ್ತೆ. ಸೊ ಇದು ಬೆಳೆಯ ಸರದಿ ಬಂದ್ಬಿಟ್ಟು ತೇಗ 20-25 ವರ್ಷ ಆಗಿರುತ್ತೆ. ಸೊ ಇದರಲ್ಲಿ ಸೂಕ್ತ ಅಂತರ ಬೆಳೆಗಳಾಗಿ ನಾವು ಮುಂಗಾರಿನಲ್ಲಿ ಉದ್ದು, ಸೋಯಾಬೀನು, ಹತ್ತಿ, ತೊಗರಿ ಅಥವಾ ಹಲಸಂದೆ ಮತ್ತು ಎಳ್ಳು ಬೆಳೆಯನ್ನು ಶಿಫಾರಸು ಮಾಡ್ತೀವಿ. ಸೊ ಮರದ ಉತ್ಪಾದಕತೆ ಸುಮಾರು 7 ವರ್ಷ ಆದಮೇಲೆ ಅದನ್ನು ಸವರಬೇಕಾಗತ್ತೆ. ಸೊ ಯಾಕಂದರೆ ರಂಬೆಗಳಿತ್ತಂದರೆ ಅದು ಸ್ಟ್ರೈಟಾಗಿ ಹೋಗೋದಿಲ್ಲ, ನೇರವಾಗಿ ಹೋಗೋದಿಲ್ಲ. ಸೊ ಆವಾಗ ನಮಗೆ ವುಡ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದನ್ನು ಸರಿಯಾಗಿ ಟ್ರೈನಿಂಗ್ ಅಥವಾ ಪ್ರೂನಿಂಗ್ ಅಂತ ನಾವು ಕರಿತೀವಿ. ಸೊ ಮರನ ತೆಳುವುಗೊಳಿಸಿಕೆ ಅಂತ ಹೇಳ್ತಾನೆ, ತಿನ್ನಿಂಗ್ ಅಂತ ನಾವು ಕರಿತೀವಿ. ಸೊ 12ನೇ ವರ್ಷದಲ್ಲಿ ಮೊದಲು ತೇಗ ನಾಟಿ ಮಾಡಿದ 7ನೇ ವರ್ಷ ಆದ ನಂತರ ತೆಳುಗೊಳಿಸಬೇಕು 50% ಪ್ಲಾಂಟನ್ನು. ಅದಾದ ನಂತರ 12ನೇ ವರ್ಷದಲ್ಲಿ 25% ನಾವು ಮರವನ್ನು ಸವರು ಮಾಡಬೇಕಾಗತ್ತೆ. ಅದಾದ ನಂತರ ನಮಗೆ 20-25 ವರ್ಷಗಳಲ್ಲಿ ನಮಗೆ ಅಂತಿಮ ಇಳುವರಿ ಸಿಗ್ತಕ್ಕಂಥದ್ದು. ಸೊ ಅದನ್ನು ನಾವು ದಿಮ್ಮಿಯ ಇಳುವರಿ ಅಂತ ಕರಿತೀವಿ. ಸುಮಾರು ನಮ್ಗೆ 1 ಹೆಕ್ಟೇರ್ನಲ್ಲಿ 77 ಘನ ಮೀಟರ್ನಷ್ಟು ನಿಮಗೆ ದಿಮ್ಮಿಯ ಇಳುವರಿ ತೇಗದಿಂದ ಸುಲಭವಾಗಿ ಸಿಗುತ್ತೆ.
1: ಈ ಬಿದಿರು ಆಧಾರಿತ ಕೃಷಿ ಬಗ್ಗೆ ಹೇಳಿ, ಇದು ಕೂಡ ಮಹತ್ವವಾಗಿದೆ.
0: ಬಿದಿರು ಆಧಾರಿತ ಕೃಷಿ ಪದ್ಧತಿನ ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅಳವಡಿಕೆ ಮಾಡ್ಕೊಳ್ಬೋದಾಗಿದೆ. ಸೊ ಇದರಲ್ಲಿ ಕೃಷಿ ಅರಣ್ಯ ಪದ್ಧತಿಗಾದರೆ 10 ಮೀಟರ್ ಸಾಲಿನಿಂದ ಸಾಲಿನ ಅಂತರ, ಗಿಡದಿಂದ ಗಿಡಕ್ಕೆ 8 ಮೀಟರ್ ಅಥವಾ 12 ಮೀಟರ್ x 10 ಮೀಟರ್ ಅಂತ ನಾವು ಅಂತರವನ್ನು ಕೊಡಬೇಕಾಗುತ್ತೆ. ಸೊ ಇದು ಗಡಿ ಪದ್ಧತಿನಲ್ಲಾಗಿದ್ರೆ ಇದು ಪ್ರತಿ ಗುಂಪಿಗೆ 3-4 ಮೀಟರ್ ಅಂತರದಲ್ಲಿ ಬಿದಿರನ್ನು ಬೆಳೆಸಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಬಿದಿರು ಸ್ಪೀಸೀಸ್ನ ನಾವು ರೆಕಮೆಂಡೇಷನ್ ಮಾಡೋದಿಲ್ಲ. ಬ್ಯಾಂಬುಸಾ ಬಾಲ್ಕುವಾ, ಬ್ಯಾಂಬುಸಾ ಬಾಂಬೋಸ್,

0: ಬ್ಯಾಂಬುಸ ತುಲ್ಡ, ಬ್ಯಾಂಬುಸ ನ್ಯೂಟನ್. ಸೊ ಈ ರೀತಿಯಾಗಿ ಹಲವಾರು ಕೆಲವೊಂದು ವಿವಿಧ ಪ್ರಭೇದದ ಏನು ಬಿದಿರುಗಳ ಲಭ್ಯತೆ ಇರುತ್ತೆ ಮಾರ್ಕೆಟಲ್ಲಿ, ಅದನ್ನು ಬಳಕೆ ಮಾಡ್ಬೋದು. ಇದು 4 ವರ್ಷಗಳ ನಂತರ ಇಳುವರಿ ಶುರುವಾಗಿ 30-35 ವರ್ಷಗಳ ತನಕ ಇಳುವರಿ ಪಡೆಯಬಹುದಾಗಿದೆ. ಇಲ್ಲಿ ಅಂತರ ಬೆಳೆಗಳನ್ನ ಕೇವಲ 3 ಅಥವಾ 4 ವರ್ಷದ ತನಕ ಅಷ್ಟೇ ನಾವು ಶಿಫಾರಸು ಮಾಡ್ತೀವಿ. ಇಲ್ಲಿ ಸೋಯಾಬೀನು, ಸಾಸಿವೆ, ದ್ವಿದಳ ಧಾನ್ಯ ಬೆಳೆಗಳು ಇತ್ಯಾದಿ ನಾವು ಅಂತರ ಬೆಳೆಗಳನ್ನಾಗಿ ಬೆಳಿಬೋದು. 2ನೇ ವರ್ಷದಲ್ಲಿ ಶುಂಠಿ ಅಥವಾ ಅರಿಶಿನವನ್ನು ಕೂಡ ಬಿದಿರಿನ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಹೆಚ್ಚಿನ ಲಾಭವನ್ನು ತೆಗೆದುಕೊಳ್ಬೋದು. ಸೊ ಇದರ ಆರ್ಥಿಕತೆ ಅಂತಂದರೆ, ನಮಗೆ ನೀರಾವರಿನಲ್ಲಿ 4 ವರ್ಷದ ನಂತರ ಪ್ರತಿ ವಾರ್ಷಿಕವಾಗಿ 90-2 ಲಕ್ಷ ತನಕ ನಿವ್ವಳ ಆದಾಯ ಸಿಗ್ಬೋದು. ಇದು ಸಾವಯವ ಇಂಗಾಲವನ್ನು ಒಟ್ಟಾರೆ ವಾರ್ಷಿಕವಾಗಿ 15-20 ಟನ್ ಸ್ಥಿರೀಕರಣ ಮಾಡುತ್ತೆ.
1: ಇದಲ್ಲದೆ ಡಾಕ್ಟ್ರೆ, ಈಗ ಹಿಪ್ಪು ನೇರಳೆ ಕೃಷಿ ಅರಣ್ಯನೂ ಇದೆ, ಆಮೇಲೆ ಸುಬಾಬುಲ್ ಗ್ರಿಸ್ರೇಡಿಯಾ ಈ ಆಧಾರಿತ ಕೃಷಿ ಅರಣ್ಯ ಕೂಡ ಇದೆ, ಮಹಾಗನಿ ಆಧಾರಿತ ಕೃಷಿ ಅರಣ್ಯ ಕೂಡ ಇದೆ, ಅವುಗಳ ಬಗ್ಗೆನೂ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
0: ಸೊ ಇಲ್ಲಿ ಹಿಪ್ಪು ನೇರಳೆ ಅಂತಂದರೆ ಮರಕಡ್ಡಿ ಆಧಾರಿತವಾಗಿ ಬೆಳೆನ ಮರಕಡ್ಡಿ ಹಿಪ್ಪು ನೇರಳೆ ಅಂತ ಕರೀತಾರೆ. ಸೊ ಇದರಲ್ಲಿ ಒಟ್ಟಾರೆ ಹಿಪ್ಪು ನೇರಳೆ ಜೊತೆಗೆ ಹುಲ್ಲನ್ನು ಕೂಡ ಬಳಕೆ ಮಾಡಬಹುದು. ಅದರಲ್ಲಿ ಇಲ್ಲಿ ನಾವು ವಾರ್ಷಿಕವಾಗಿ ನಾವು 14,000 ಪ್ರತಿ ಹೆಕ್ಟೇರ್ಗೆ ನಾವು ಇನ್ಕಮ್ನ ನಿರೀಕ್ಷಣೆ ಮಾಡಿದಾದರೆ ಸುಮಾರು 2-3 ವರ್ಷ ಆದ ನಂತರ 50,000 ಇನ್ಕಮ್ ಸಿಗ್ತಕ್ಕಂಥ ಒಂದು ಅನುಕೂಲವನ್ನು ನೋಡ್ಬೋದು. ಸುಬಾಬುಲ್ ಮತ್ತು ಗ್ಲಿರ್ಸಿಡಿ ಆಧಾರಿತ ಕೃಷಿ ಅರಣ್ಯ ಪದ್ಧತಿನಲ್ಲಿ ಇಲ್ಲಿ ಪಶು ಸಂಗೋಪನೆಗೋಸ್ಕರ ನಾವು ಈ ಒಂದು ಪದ್ಧತಿಯನ್ನು ಶಿಫಾರಸು ಮಾಡ್ತೀವಿ ಸಾಮಾನ್ಯವಾಗಿ. ಸೊ ಇಲ್ಲಿ ಗ್ಲಿರ್ಸಿಡಿಯಾ ಅಥವಾ ಇನ್ನು ನಾವು ಸುಬಾಬುಲ್ ಅಂತ ಕರಿತೀವಿ, ಇದು ಮೆಚುರಿಟಿ ಬರೋದಕ್ಕೆ 9-18 ವರ್ಷದ ತನಕ ಸಮಯ ಆಗುತ್ತೆ. ಸೊ ಅಲ್ಲಿ ಪ್ರತಿ ನಾವು ಹೈನುಗಾರಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ 30-40% ಬೆಳೆಗಳಿಗೆ ಆಹಾರ ಬಹುಶಃ ಈ ಎಲ್ಲ ಮರಗಳ ಕಟಿಂಗ್ಸ್ ಇಂದ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾವು ಇದನ್ನ ಸುಬಾಬುಲ್ ಗ್ಲಿರ್ಸಿಡಿಯಾವನ್ನು ನಾವು ಪಶುಸಂಗೋಪನೆ ಜೊತೆ ಸಂಯೋಜನೆ ಮಾಡೋದಕ್ಕೆ ಶಿಫಾರಸು ಮಾಡ್ತೀವಿ. ಸೊ ಇಲ್ಲಿ ವಾರ್ಷಿಕವಾಗಿ 12-15 ವರ್ಷ ಬೆಳೆತಕ್ಕಂಥ ಈ ಸುಬಾಬುಲ್ ಗ್ಲಿರ್ಸಿಡಿಯಾ ಪರದಿ ಒಂದು ವಾರ್ಷಿಕ ಸರದಿ ಅಂತ ನಾವು ಏನು ಕರಿತೀವಿ, ಇಲ್ಲಿ ಒಟ್ಟಾರೆ 23-25 ಟನ್ ಸಾವಯವ ಇಂಗಾಲ ಮಣ್ಣಲ್ಲಿ ಸ್ಥಿರೀಕರಣ ಆಗ್ತಕ್ಕಂಥ ಅನುಕೂಲ ಇಲ್ಲಿದೆ ಸರ್. ಇಲ್ಲಿ ಒಟ್ಟಾರೆ ನಮಗೆ ವಾರ್ಷಿಕವಾಗಿ ಒಂದು 70,000-75,000 ರೂಪಾಯಿಯಷ್ಟು ಲಾಭ ಸುಲಭವಾಗಿ ಗ್ಲಿರ್ಸಿಡಿ ಅಥವಾ ಸುಬಾಬುಲ್ ಆಧಾರಿತ ಕೃಷಿ ಅರಣ್ಯದಲ್ಲಿ ಸಿಗುತ್ತೆ. ಇನ್ನು ಮಹಾಗನಿ ಆಧಾರಿತ ಅಂದರೆ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಮಹಾಗನಿಯನ್ನು ಬೆಳೆಸ್ತಾ ಇದ್ದಾರೆ. ಇಲ್ಲಿ ದಿಮ್ಮಿಗಾಗಿ ಆದರೆ ನಾವು ಇದು 12-15 ವರ್ಷ ಬೆಳೆಸಬೇಕಾಗತ್ತೆ. ಬ್ಲಾಕ್ ಪ್ಲಾಂಟೇಷನ್ ಅಂದರೆ ಕೇವಲ ಮಹಾಗನಿ ಅಂದರೆ 1.5 ಮೀಟರ್ ಬೇಕಾಗುತ್ತೆ. ಕೃಷಿ ಅರಣ್ಯ ಪದ್ಧತಿನಲ್ಲೂ ಕೂಡ ನಾವು ಬೆಳೆಯಿಂದ ಬೆಳೆ ಸಾಲಿಂದ ಸಾಲಿಗೆ 1.5 ಮೀಟರ್ನ ನಾವು ಶಿಫಾರಸು ಮಾಡ್ತೀವಿ. ಹಲವಾರು ಬೆಳೆಗಳಾಗಿರ್ತಕ್ಕಂಥ ಕೃಷಿ ಬೆಳೆಯಲ್ಲಿ ವಿಶೇಷವಾಗಿ ಅವರೆ, ಸೋಯಾ ಅವರೆ, ಹೆಸರು, ಅಲಸಂದೆ, ದ್ವಿದಳ ಧಾನ್ಯ ಬೆಳೆಗಳು, ತೊಗರಿ, ಅದರ ಜೊತೆಗೆ ತರಕಾರಿಗಳನ್ನು ಕೂಡ ಮಹಾಗನಿ ಆಧಾರಿತ ಕೃಷಿ ಅರಣ್ಯ ಪದ್ಧತಿನಲ್ಲಿ ಬಳಕೆ ಮಾಡಬಹುದು. ಇದು ನೀರಾವರಿ ಏನೋ ಬಳಸ್ಕೊಂಡು ಏನಾದ್ರು ನಾವು ಈ ಮಹಾಗನಿನ ಬೆಳೆಸಿದ್ದೇ ಆದಲ್ಲಿ 15 ವರ್ಷದಲ್ಲಿ 4,800 ಘನ ಏನೋ ಅಡಿಯಷ್ಟು ಇಳುವರಿ ಸಿಗುತ್ತೆ. ಸೊ ಒಟ್ಟಾರೆ 15 ವರ್ಷದ ಮರಗಳಲ್ಲಿ ಮಹಾಗನಿಯನ್ನು ಬೆಳೆಸಿ ನೀವು 15 ವರ್ಷದ ಬಿಟ್ಟರೆ ಪ್ರಸಕ್ತ ದರವನ್ನು ನಾವು ನಿಗದಿ ಪಡೆದುಕೊಂಡದ್ದೇ ಆದಲ್ಲಿ 52-70 ಲಕ್ಷ ಆದಾಯ, ನಿವ್ವಳ ಆದಾಯ ಸಿಗ್ತಕ್ಕಂಥ ಪರಿಸ್ಥಿತಿ ಇದೆ ಸರ್. ಈಗಿನ ರೇಟ್ಗೆ ಕಂಪೇರ್ ಮಾಡಿ ನಾವು ನೋಡಿದಾಗ ಮಹಾಗನಿಯನ್ನು ಬೆಳೆದಿದ್ದೇ ಆದರೆ ಅದರ ಜೊತೆಗೆ ಇಂಗಾಲ ಸ್ಥಿರೀಕರಣ ಆಗುತ್ತೆ.
1: ತುಂಬ ಸಂತೋಷ ಡಾಕ್ಟರ್ ವೀರನಾಗಪ್ಪ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನಿಯಾಗಿರುವ ತಾವು ಇವತ್ತು ನಮ್ಮ ರೈತರಿಗೆ ಸುಸ್ಥಿರ ಆದಾಯ ಮತ್ತು ಪರಿಸರಕ್ಕೆ ಸೂಕ್ತ ಕೃಷಿ ಅರಣ್ಯ ಪದ್ಧತಿ ಯಾವ್ಯಾವುದು, ಇದರಿಂದ ಏನು ಪ್ರಯೋಜನ ಇದೆ, ನಮ್ಮ ರೈತರು ಯಾವ ಥರ ಕ್ರಮ ಅನುಸರಿಸಿದರೆ ಉತ್ತಮ, ಹೀಗೆ ಒಂದೊಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: ಆತ್ಮೀಯ ರೈತ ಬಾಂಧವರೇ, ಕೃಷಿ ಅರಣ್ಯ ಪದ್ಧತಿಗಳ ಜೊತೆಗೆ ಬಹುವಾರ್ಷಿಕ ಮೇವಿನ ಬೆಳೆಯ ಪದ್ಧತಿಗಳನ್ನು ಕೂಡ ತಾವು ಅಳವಡಿಕೆ ಮಾಡಿಕೊಳ್ಬಹುದು. ಸುಬಾಬುಲ್, ಅಗಸೆ, ಕ್ಯಾಲಿಯಾಂಡ್ರ ಮತ್ತು ಗೊಬ್ಬರ ಗಿಡಗಳನ್ನ ಸಂಯೋಜನೆ ಮಾಡಿ. ಇದೀಗ ನನ್ನ ಸಂಪರ್ಕ ದೂರವಾಣಿ ಮೊಬೈಲ್ ಈ ರೀತಿ ಇದೆ, 9886030359. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ, 9886030359. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಡಾ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟನ

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಿದಿರಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತು ಡಾ ರಾಜಣ್ಣ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20ಕ್ಕೆ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿದೆ. ಮತ್ತೆ ನಾಳಿನ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುಗರೆ, ಇದೇ ಶುಕ್ರವಾರ 9 ಸಾಯಂಕಾಲ 6:00 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ

ಕರೆಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD code 08 00. ಕೇಳಿ, ಇದೇ ಶುಕ್ರವಾರ October 9 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ ಬಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ. ವಾರ್ತೆಗಳ ವಿವರ. ದೂರದೃಷ್ಟಿಯ ನೀತಿಗಳು ಮತ್ತು ಕಠಿಣ ಪರಿಶ್ರಮದ ಮೂಲಕ 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಕನಸನ್ನು ಭಾರತ ಖಂಡಿತವಾಗಿಯೂ ಸಾಕಾರಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ್ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಹಿಂದೆ ಆಮದುಗಳನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿದ್ದವು, ಆದರೆ ಇಂದು ಭಾರತ ರಫ್ತಿನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. 2015 2025 ದಶಕವು ಸ್ವಾತಂತ್ರ್ಯದ ನಂತರದ ಅತಿ ಹೆಚ್ಚಿನ ಮತ್ತು ನಿರಂತರ ಕೃಷಿ ಬೆಳವಣಿಗೆಗೆ ಸಾಕ್ಷಿಯಾಗಿದೆ, ಹಾಗೂ ಇದು ಹಿಂದಿನ ಎಲ್ಲಾ ದಾಖಲೆಗಳನ್ನು ಸರಿಗಟ್ಟಿದೆ ಎಂದು ತಿಳಿಸಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿ ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತ ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಉಂಟಾಗದಿದ್ದಲ್ಲಿ ಆರ್ಥಿಕತೆಯ ಗಾತ್ರದ ದೃಷ್ಟಿಯಿಂದ ಭಾರತ ವಿಶ್ವದ ಅಗ್ರ 3 ಸ್ಥಾನಗಳಲ್ಲಿ ಒಂದಾಗಿರುತ್ತಿತ್ತು. ಪ್ರಸ್ತುತ ಭಾರತದ ಆರ್ಥಿಕತೆ ಶೇಕಡ 7.4% ದರದಲ್ಲಿ ಬೆಳೆಯುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ, ಸಾಮರ್ಥ್ಯ ವರ್ಧನೆ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ 2 ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಘಾನಾ ವಿದೇಶಾಂಗ ಸಚಿವ ಸ್ಯಾಮ್ ಓಕುಡೆ ಜಟೋ ಅಬ್ಲಾಕ್ವಾ ಅವರೊಂದಿಗೆ ಒಪ್ಪಂದಗಳ ವಿನಿಮಯ ಪ್ರಕ್ರಿಯೆಗೆ ಡಾ ಎಸ್ ಜೈಶಂಕರ್ ಸಾಕ್ಷಿಯಾದರು. ಈ ಒಪ್ಪಂದಗಳು ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಘಾನಾ ವಿಶ್ವವಿದ್ಯಾಲಯದ ನಡುವೆ ಶೈಕ್ಷಣಿಕ ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಸಹಕಾರ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಘಾನಾದ ಬೆಳೆ ಸಂಶೋಧನಾ ಸಂಸ್ಥೆ ನಡುವೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿನ ಸಹಯೋಗವನ್ನು ಒಳಗೊಂಡಿವೆ. ಇದೇ ವೇಳೆ ಉಭಯ ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ, ಔಷಧೀಯ ವಲಯ, ಸಾಮರ್ಥ್ಯ ವರ್ಧನೆ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಸಹಕಾರ ಹೆಚ್ಚಿಸುವ ಮಾರ್ಗಗಳ ಬಗ್ಗೆಯೂ ಇಬ್ಬರು ಸಚಿವರು ಚರ್ಚೆ ನಡೆಸಿದರು. 2026 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಭಾಜನರಾಗಿದ್ದಾರೆ. ಹೋಮೋ ಕಿರಾಲಿಟಿ ಪ್ರಕೃತಿಯಲ್ಲಿ ಹೇಗೆ ಸ್ವಯಂಪ್ರೇರಿತವಾಗಿ ಹೊರಹೊಮ್ಮಬಹುದು ಎಂಬುದರ ಬಗ್ಗೆ ಹೆನ್ರಿ ಬಿ ಕಗನ್ ಮತ್ತು ಕೆನ್ಸೋ ಸೋಯಿ ಶತಮಾನಗಳಷ್ಟು ಹಳೆಯದಾದಂತಹ ರಹಸ್ಯವನ್ನು ಪರಿಹರಿಸಿದ್ದಾರೆ. ಇಬ್ಬರು ಪ್ರಶಸ್ತಿ ವಿಜೇತರು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಬಹುಮಾನವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ತಿಳಿಸಿದೆ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಮತ್ತು ಪ್ಯಾರಿಸ್ ಒಪ್ಪಂದವನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ ನೀಡಿದೆ. ಫಿಜಿಯಲ್ಲಿ ನಡೆದಂತಹ ಪ್ರೀ ಕಾಪ್ 31 ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಬದ್ದತೆಗಳ ಅನುಷ್ಠಾನದಲ್ಲಿನ

0: ಅಂತರವನ್ನು ನಿವಾರಿಸಿ ಈಗಾಗಲೇ ನೀಡಿರುವ ಬದ್ಧತೆಗಳನ್ನು ಈಡೇರಿಸಬೇಕು. ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿ ಸಾಧನೆಗೆ ವೇಗವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಹವಾಮಾನ ಬದಲಾವಣೆ ಎದುರಿಸಲು ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು, ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ 2019 ನವೆಂಬರ್ನಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶದಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿತು. ಉಕ್ರೇನ್ ಸಂಘರ್ಷವನ್ನು ಪರಿಹರಿಸಲು ಕೊಡುಗೆ ನೀಡಲು ಸಿದ್ದ ಇರುವುದಾಗಿ ಭಾರತಕ್ಕೆ ರಷ್ಯಾ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿರುವ ವಿಚಾರಗಳನ್ನು ನೀಡಲು ಭಾರತದ ಇಚ್ಛಾಶಕ್ತಿಯನ್ನು ರಷ್ಯಾ ಶ್ಲಾಘಿಸುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಕೊಲೊರಾಡೋ ಡೆನ್ಮಾರ್ಕ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವಂತಹ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ. ಈ ಕ್ಯಾಂಪಸ್ ತೆಲಂಗಾಣದಲ್ಲಿ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಆಗಿರುತ್ತದೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯ ತನ್ನ ಹೈದರಾಬಾದ್ ಕ್ಯಾಂಪಸ್ನಲ್ಲಿ ವ್ಯವಹಾರ, ಕಂಪ್ಯೂಟಿಂಗ್, ಇಂಜಿನಿಯರಿಂಗ್ ಮತ್ತು ವಿಶ್ಲೇಷಣೆ ಸೇರಿದಂತೆ ಹೆಚ್ಚಿನ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೋರ್ಸ್ಗಳನ್ನು ಆರಂಭಿಸಲಿದೆ. ಕಳೆದ ವರ್ಷ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈನಲ್ಲಿ ಕ್ಯಾಂಪಸ್ ಸ್ಥಾಪಿಸಿದ ಮೊದಲ ಅಮೆರಿಕ ವಿಶ್ವವಿದ್ಯಾಲಯವಾಯಿತು. ನವದೆಹಲಿಯ ಭಾರತ್ ಮಂಟಪ್ನಲ್ಲಿ ನಾಳೆ 57ನೇ ಜಿಎಸ್ಟಿ ಮಂಡಳಿಯ ಸಭೆ ಜರುಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವಂತಹ ನೀತಿ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ನಿಯಮಗಳ ಪಾಲನೆಗೆ ತಗುಲುವ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದಾಗಿದೆ. ಇದೇ ವೇಳೆ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರ 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದ ಅಭಿವೃದ್ಧಿ ಪಯಣವನ್ನು ರೂಪಿಸುವಲ್ಲಿ ಮಹಿಳೆಯರು ಇಂದು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ರಕ್ಷಣಾ ಅಧಿಕಾರಿಗಳ ರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಸಬಲೀಕರಣಗೊಂಡಾಗ ಮತ್ತು ಸುರಕ್ಷಿತವಾಗಿದ್ದಾಗ ಮಾತ್ರ ಅಭಿವೃದ್ಧಿಶೀಲ ಭಾರತದ ಸಂಕಲ್ಪ ಸಾಕಾರಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಮಹಿಳೆಯರಲ್ಲಿ ಭದ್ರತೆ ಮತ್ತು ಘನತೆಯ ಭಾವನೆಯನ್ನು ಮೂಡಿಸುವುದು ಕೇಂದ್ರ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಪ್ರತಿಯೊಂದು ಮನೆಯು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪ್ರತಿಯೊಬ್ಬ ಸಂತ್ರಸ್ತರಿಗೂ ತ್ವರಿತ ನ್ಯಾಯ ದೊರಕಿಸಿಕೊಳ್ಳುವುದು ಸರ್ಕಾರದ ಸಮಾನ ಗುರಿಯಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕ್ಷಯರೋಗ ನಿರ್ಮೂಲನಾ ಕಾರ್ಯಾಗಾರದಲ್ಲಿ ಯುವ

ಜನರ ಸಹಭಾಗಿತ್ವ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ನಾಳೆ ಜೋಶ್ ತಂಡಗಳಿಗೆ ಚಾಲನೆಯನ್ನ ನೀಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ ಪಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆ ಕುರಿತು, ಅದರ ಮಹತ್ವ ಕುರಿತಾಗಿ ಮಾತನಾಡ್ತಾ ಸುಮಧುರವಾದಂತಹ ಹಾಡುಗಳನ್ನು ಕೇಳ್ತಾ ಸಾಗೋಣ. ಅಕ್ಟೋಬರ್ 7ರಂದು ವಿಶ್ವ ಹತ್ತಿ ದಿನ ಅಂತ ವರ್ಲ್ಡ್ ಕಾಟನ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಯಾಕೆ ಈ ಆಚರಣೆ ಜಾರಿಗೆ ಬಂತು, ಎಂದ್ರಿಂದ ಶುರುವಾಯಿತು, ಈ ಎಲ್ಲ ಕುರಿತಾಗಿ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

0: ಕುನಾಲ್ ಗಂಜವಾಲ ಹಾಗೂ ಚೈತ್ರ ಅವರ ಕಂಠಸರಿಗಳಲ್ಲಿ 10th ಕ್ಲಾಸ್ ಎ ಸೆಕ್ಷನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹರಿಶೃಂಗ ಅವರ ಗೀತ ರಚನೆಗೆ ಆರ್ಎನ್ ಅಭಿಲಾಷ್ ಅವರ ಸಂಗೀತವಿತ್ತು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಹತ್ತಿ ದಿನದ ಕುರಿತಾಗಿ ಮಾತನಾಡ್ತಾ ಇದ್ವಿ. 2019 ವಿಶ್ವ ಹತ್ತಿ ದಿನದ ಆಚರಣೆ ಆರಂಭ ಆಯಿತು. ಅಕ್ಟೋಬರ್ 7, 2019 ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿರುವಂತಹ ವಿಶ್ವಸಂಸ್ಥೆಯ ಕಚೇರಿಯಲ್ಲಿ ಮೊದಲ ವಿಶ್ವ ಹತ್ತಿ ದಿನದ ಆಚರಣೆ ಆಚರಿಸಲಾಯಿತು. ಈ ದಿನವನ್ನು ಆಚರಿಸುವ ಪ್ರಸ್ತಾವನೆ ಯಾರ್ಯಾರು ಮಾಡಿದ್ರು ಅಂತ ಅನ್ನೋದಾದರೆ, ಬೆನಿನ್, ಬುರ್ಕಿನಾ ಫಾಸೋ, ಚಾಡ್ ಮತ್ತು ಮಾಲಿ ದೇಶಗಳು ಈ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ವು. ಮುಂದೆ ಅದನ್ನೇ ವಿಶ್ವ ವ್ಯಾಪಾರ ಸಂಸ್ಥೆ ಸೇರಿದಂತೆ ವಿಶ್ವಸಂಸ್ಥೆಯ ವಿವಿಧ ಸಂಸ್ಥೆಗಳ ಸಹಕಾರದೊಂದಿಗೆ ಮೊದಲ ಆಚರಣೆ ನಡೆಯಿತು. ಅಂದಿನಿಂದ ಪ್ರತಿ ವರ್ಷ ಅಕ್ಟೋಬರ್ 7 ವಿಶ್ವ ಹತ್ತಿ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ.

ಸಂತೋಷ್ ಅವರ ದನಿಯಲ್ಲಿ 141 ಚಿತ್ರದ ಗೀತೆಯನ್ನು ಕೇಳಿದರೆ ಮೋಹನ್ ಮಲ್ಲಪಾಳ್ಯ ಅವರ ಗೀತರಚನೆಗೆ ಪ್ರವೀಣ್ ಆಲಿವರ್ ಅವರ ಸಂಗೀತವಿತ್ತು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ವಿಶ್ವ ಹತ್ತಿ ದಿನದ ಕುರಿತಾಗಿ ಮಾತನಾಡ್ತಾ ಇದ್ವಿ. ಪ್ರತಿ ವರ್ಷ ಅಕ್ಟೋಬರ್ 7ರಂದು ವಿಶ್ವ ಹತ್ತಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಹತ್ತಿಯ ಮಹತ್ವವನ್ನು ಜಗತ್ತಿಗೆ ತಿಳಿಸೋದು, ಹತ್ತಿ ಬೆಳೆಯುವಂತಹ ರೈತರ ಮತ್ತು ಕಾರ್ಮಿಕರ ಕೊಡುಗೆಯನ್ನು ಗೌರವಿಸುವುದು, ಹತ್ತಿ ಕ್ಷೇತ್ರದ ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ಈ ದಿನದ ಮುಖ್ಯ ಉದ್ದೇಶ ಅಂತ ಹೇಳಲಾಗುತ್ತೆ. ಪ್ರಪಂಚದಾದ್ಯಂತ ಹತ್ತಿ ಉತ್ಪಾದನೆಯನ್ನು ಉತ್ತೇಜನ ಮಾಡುವುದು, ಈ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶವನ್ನು ಒದಗಿಸುವುದು ಮತ್ತು ಹತ್ತಿಯ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ 7ರಂದು ವಿಶ್ವ ಹತ್ತಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಈಗ ಕೇಳೋಣ ಚಂದ್ರಕಾಂತ್ ಮತ್ತು ಕಾವ್ಯಮಯಿಯವರ ಕಂಠಸಿರಿಗಳಲ್ಲಿ 143 ಚಿತ್ರದ ಗೀತೆಯನ್ನು. ಚಂದ್ರಕಾಂತ್ ಅವರ ಗೀತರಚನೆಗೆ ವೀಣು ಮನಸ್ಸು ಅವರು ಸಂಗೀತ ನೀಡಿದ್ದಾರೆ.

ಕೇಳಿ ಕೇಳಿ ಧ್ವನಿವರ್ಧಕ ಪರೀಕ್ಷೆ 1 2 3 ಕ್ರೀಡಾಂಗಣದ ಪ್ರಾಂಗಣದಲ್ಲಿ 3 ಬಿಟ್ಟ ಪ್ರೇಕ್ಷಕರು ಗಂಟಲು ಹರೆದು ಚಪ್ಪಾಳೆ ಒಡೆದು ಸಿಳ್ಳೆಗಳ ಹಾಕುತ್ತಾ ಕುಳಿತಿದ್ದಾರೆ. ಮೈದಾನಗಾರರು ಮೈದಾನದ ತುಂಬ ಹರಡಿ ಹೋಗಿದ್ದು ಈಗ 1990 ಪಂದ್ಯ ಶುರುವಾಗಿದೆ. ಅಂಗಳದಲ್ಲಿ ಅತ್ತ ಕಡೆ ಚೆಂಡುಗಾರ, ಇತ್ತ ಕಡೆ ಹಲಗೆಗಾರ. ಚೆಂಡುಗಾರನ ಮುಂದೆ 3 ಗೂಟಗಳು, ಹಲಗೆಗಾರನ ಹಿಂದೆ 3 ಗೂಟಗಳು. ಗೂಟಗಳ ಹಿಂದೆ ಗೂಟ ರಕ್ಷಕನು ನಿಂತಿದ್ದು ಈಗ ಚೆಂಡುಗಾರ ಚೆಂಡನ್ನು ತಿಕ್ಕಿ ತಿಕ್ಕಿ ಎಸೆದ, ಹಲಗೆಗಾರ ಹಲಗೆಯನ್ನು ಕುಟ್ಟಿ ಕುಟ್ಟಿ ಬೀಸಿದ, ಅಗಲವಾದ ಎಸೆದ. ಮತ್ತೊಮ್ಮೆ ಚೆಂಡುಗಾರ ಚೆಂಡನ್ನು ತಿಕ್ಕುತ್ತಲೇ ಎಸೆದ, ಹಲಗೆಗಾರ ಹಲಗೆಯನ್ನು ಕುಟ್ಟುತ್ತಲೇ ಬೀಸಿದ. ಚೆಂಡು ಹಲಗೆಗೆ ತಗುಲಿ ಗೂಟಗಳ ಪಕ್ಕದಿಂದ ಗೂಟ ರಕ್ಷಕನ ಕೈಗೆ ಸಿಗದ ಕ್ಷೇತ್ರದೊಡೆಗೆ ನುಗ್ಗಿ ನುಗ್ಗಿ 4 ಓಟಗಳನ್ನು ಪೂರೈಸಿತು. ಮಧ್ಯಸ್ಥಗಾರ ಕೈಯನ್ನು ಎಡಬಲ ಅಲ್ಲಾಡಿಸಿದ. ಆಯಾಯ

0: ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URRAO ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
2: ಹರ ಹರ ಶಂಕರ, ಜಯ ಶಿವ ಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವ ಶಂಕರ.

ಪ್ರಕಾಶ್ ಅವರ ಕಂಠಸರಿಯಲ್ಲಿ ಕೇಳ್ತಾ ಇದ್ರ 45 ಚಿತ್ರದ ಗೀತೆಯನ್ನು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಗಂಟೆ 16 ನಿಮಿಷದಿಂದ ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 8:10 ಈಗ ಭಾರತೀಯ ವಾಯುಪಡೆಯ 94ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ವಾಯುಪಡೆ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರಿಂದ ಸಂದೇಶ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಿರಿಗಂಧ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸೆವೆನ್ ಓ ಕ್ಲಾಕ್ ಚಿತ್ರದ ಗೀತೆಯನ್ನು ಅನುರಾಧ ಶ್ರೀರಾಮ್ ಅವರ ಕಂಠಸಿರಿಯಲ್ಲಿ. ಕೆ ಕಲ್ಯಾಣ್ ಅವರ ಗೀತರಚನೆಗೆ ಎಂಎಸ್ ಮಧುಕರ್ ಅವರ ಸಂಗೀತವಿದೆ.

ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 4 STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇಂದು ವಿಶ್ವ ಹತ್ತಿ ದಿನದ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಹತ್ತಿಯ ಮಹತ್ವ ಎಷ್ಟು ಮಟ್ಟಿಗೆ ಇದೆ? ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಹತ್ತಿಗೆ ಭಾರಿನೇ ಬೇಡಿಕೆ ಇದೆ ಅಂತ ಹೇಳ್ಬೋದು. ಆದರೆ ಇಂದು ಹವಾಮಾನ ಬದಲಾವಣೆ ಆಗ್ತಾ ಇದೆ, ಆಮೇಲೆ ಇನ್ನಿತರ ಅನೇಕ ಕೆಲವು ಸಮಸ್ಯೆಗಳ ಕಾರಣದಿಂದಾಗಿ ಅದರ ಉತ್ಪಾದನೆ ತುಂಬಾ ಕಡಿಮೆ ಆಗ್ತಾ ಇದೆ. ಹತ್ತಿ ಬೆಳೆ ಅನೇಕ ಜನರಿಗೆ ಉದ್ಯೋಗ ಮತ್ತು ಆದಾಯದ ಪ್ರಮುಖ ಮೂಲ ಆಗಿದೆ. ಹಾಗಾಗಿ ಹತ್ತಿಯ ಮಹತ್ವವನ್ನು ಜಗತ್ತಿಗೆ ಸಾರುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು ಅಂತ ಹೇಳ್ಬೋದು.

ವಿಶ್ವ ಹತ್ತಿ ದಿನವು ಉತ್ತಮ ಉತ್ಪಾದನೆ, ಉತ್ತಮ ಪೋಷಣೆ, ಉತ್ತಮ ಪರಿಸರ ಮತ್ತು ಉತ್ತಮ ಜೀವನಕ್ಕಾಗಿ ಸುಸ್ಥಿರ ಹತ್ತಿ ವಲಯದ ಬದ್ಧತೆಯನ್ನು ನವೀಕರಿಸಲು ಅನನ್ಯ ಅವಕಾಶವನ್ನು ನೀಡುತ್ತೆ. ಅಲ್ಲದೆ ಹತ್ತಿ ಉತ್ಪಾದನೆಗೆ ಅಗತ್ಯವಿರುವಂತಹ ಎಲ್ಲ ಬದಲಾವಣೆಗಳನ್ನು ಮಾಡುವುದು, ಹತ್ತಿ ಉತ್ಪಾದನಾ ತಂತ್ರಗಳ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ವಿಶ್ವ ಹತ್ತಿ ದಿನದ ಉದ್ದೇಶ ಅಂತ ಹೇಳಬಹುದು.

ಈ ದಿನ ಹತ್ತಿಯ ಅನೇಕ ಪ್ರಯೋಜನಗಳನ್ನೆಲ್ಲ ಕುರಿತು ಜನರಿಗೆ ಅರಿವು ಮೂಡಿಸೋದು ಮತ್ತು ಹತ್ತಿಯ ಉತ್ತಮ ಫಸಲನ್ನು ಪಡೆಯುವ ಮಾರ್ಗದರ್ಶನ, ಫಸಲನ್ನು ಹೇಗೆ ಪಡಿಬೇಕು ಅನ್ನೋದ್ರ ಕುರಿತಾಗಿ ಮಾರ್ಗದರ್ಶನ ನೀಡುವುದು, ವಿವಿಧ ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡಲಾಗಿರುತ್ತೆ. ಈ ದಿನದ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು.

ವಾರಿಜಾಶ್ರೀ ವೇಣುಗೋಪಾಲ್ ಬಿಂದುಮಾಲಿನಿ ಹಾಗೂ ನಕುಲ್ ಅಭ್ಯಂಕರ್ ಅವರ ಕಂಠಸ್ಥರಿಗಳಲ್ಲಿ ಆಚಾರ್ ಅಂಡ್ ಕೋ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅವಿನಾಶ್ ಬೆಳಕಲ್ ಅವರ ಸಾಹಿತ್ಯಕ್ಕೆ ಬಿಂದುಮಾಲಿನಿ ನಾರಾಯಣಸ್ವಾಮಿಯವರ ಸಂಗೀತವಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಹತ್ತಿಯ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಭಾರತದ ಕೃಷಿ ಮತ್ತು ಆರ್ಥಿಕತೆಯಲ್ಲಿ ಹತ್ತಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಅದನ್ನು ಬಿಳಿ ಚಿನ್ನ, ವೈಟ್ ಗೋಲ್ಡ್ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಇದು ಜಗತ್ತಿನಾದ್ಯಂತ ಲಕ್ಷಾಂತರ ರೈತರು, ಕಾರ್ಮಿಕರಿಗೆ ಉದ್ಯೋಗ ಮತ್ತು ಭದ್ರತೆಯನ್ನು ನೀಡುತ್ತೆ. ಜಾಗತಿಕ ಮಟ್ಟದಲ್ಲಿ ಬಡತನ ನಿವಾರಣೆ ಮತ್ತು ಆರ್ಥಿಕ ಸುಧಾರಣೆಗೆ ಸಹಾಯ ಮಾಡುತ್ತೆ. ಜಾಗತಿಕ ಮಟ್ಟದಲ್ಲಿ ಹತ್ತಿ ಉತ್ಪಾದನೆ ಮತ್ತು ಕೃಷಿ ಭೂಮಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಅಂತ ಹೇಳಬಹುದು. ಇದು ದೇಶದ ಜವಳಿ ಉದ್ಯಮಕ್ಕೆ ಬೇಕಾದಂತಹ ಕಚ್ಚಾ ವಸ್ತುವನ್ನು ಒದಗಿಸುತ್ತೆ.

ಕಚ್ಚಾ ಹತ್ತಿ, ನೂಲು ಬಟ್ಟೆ ಮತ್ತು ಸಿದ್ಧ ಉಡುಪುಗಳು ರಫ್ತು ಮೂಲಕ ದೇಶಕ್ಕೆ ಹೆಚ್ಚಿನ ವಿದೇಶಿ ವಿನಿಮಯವನ್ನು ತಂದುಕೊಡುವಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹತ್ತಿ ವಲಯ ಕೂಡ ಒಂದಾಗಿದೆ.

ನಂದಿತಾ ಹಾಗೂ ಗುರುಕಿರಣ್ ಅವರ ಕಂಠಸಿರಿಗಳಲ್ಲಿ ಆದಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ಮನೋಹರ್ ಅವರ ಗೀತ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ವಿಶ್ವ ಹತ್ತಿ ದಿನದ ಕುರಿತಾಗಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಭಾರತ ವಿಶ್ವದ ಪ್ರಮುಖ ಹತ್ತಿ ಉತ್ಪಾದಕ ರಾಷ್ಟಗಳಲ್ಲಿ ಒಂದಾಗಿದ್ದು, ಭಾರತದಲ್ಲಿ ಹತ್ತಿ ಕೃಷಿಯು ಕೃಷಿ ಕ್ಷೇತ್ರ ಮತ್ತು ಜವಳಿ ಉದ್ಯಮ ಎರಡಕ್ಕೂ ಬಹಳನೇ ಮುಖ್ಯ ಆಗಿದೆ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಹತ್ತಿಯನ್ನು ಖಾರೀಫ್ ಬೆಳೆಯಾಗಿ ಬೆಳೆಯಲಾಗುತ್ತೆ. ಕಪ್ಪು ಮಣ್ಣು ಸೇರಿದಂತೆ ಸೂಕ್ತವಾದಂತಹ ಮಣ್ಣು ಹವಾಮಾನವಿರುವ ಪ್ರದೇಶಗಳಲ್ಲಿ ಹತ್ತಿ ಉತ್ತಮವಾಗಿ ಬೆಳೆಯುತ್ತೆ. ಭಾರತವು ವಿಶ್ವದ ಪ್ರಮುಖ ಹತ್ತಿ ಉತ್ಪಾದಕ ದೇಶಗಳಲ್ಲಿ ಒಂದಾಗಿದ್ದು, ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ಆಂಧ್ರಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಪಂಜಾಬ್ ಇಲ್ಲಿ ಪ್ರಮುಖ ಹತ್ತಿ ಉತ್ಪಾದನಾ ರಾಜ್ಯಗಳಾಗಿವೆ ಅಂತಲೇ ಹೇಳ್ಬೋದು. ಇವೆಲ್ಲ ರಾಜ್ಯಗಳು ಹತ್ತಿ ಭಾರತದ ಜವಳಿ ಉದ್ಯಮಕ್ಕೂ ಪ್ರಮುಖ ಕಚ್ಚಾ ವಸ್ತುವಾಗಿದೆ.

ಆದಿಲಕ್ಷ್ಮಿ ಪುರಾಣ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ವಿಜಯ್ ಪ್ರಕಾಶ್, ಸುಪ್ರಿಯಾ ಲೋಹಿತ್, ಐಶ್ವರ್ಯ ರಂಗರಾಜನ್ ಹಾಗೂ ಅನೂಪ್ ಭಂಡಾರಿಯವರ ಕಂಠಸಿರಿಗಳಲ್ಲಿ.

ದೇವರ ಪೂಜೆಯಿಂದ ಹಿಡಿದು ಬಟ್ಟೆ ಸೇರಿದಂತೆ ಹಲವು ಬಗೆಯ ಉತ್ಪನ್ನಗಳ ತಯಾರಿಕೆಗೆ ಭಾರತದಲ್ಲಿ ಹತ್ತಿ ಬಳಕೆ ಆಗ್ತಾ ಇದೆ. ಬಿಳಿ ಬಂಗಾರ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಹತ್ತಿ ಬೇಡಿಕೆಯಲ್ಲಿ ಭಾರತ ವಿಶ್ವದ ಶೇಕಡ 25% ಪಾಲನ್ನು ಪೂರೈಸ್ತಾ ಇದೆ. ಹತ್ತಿಯನ್ನೇ ನಂಬಿಕೊಂಡು ಹಲವು ಉದ್ಯಮಗಳು ವಿಶ್ವದಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಭಾರತದ ಆರ್ಥಿಕತೆಯನ್ನು ಸಬಲಗೊಳಿಸುವಲ್ಲಿ ಹತ್ತಿ ಬಹುದೊಡ್ಡ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ವಿಶ್ವ ಹತ್ತಿ ದಿನವು ಕೇವಲ ಹತ್ತಿ ಬೆಳೆಯ ಮಹತ್ವವನ್ನು ಆಚರಿಸುವ ದಿನ ಅಲ್ಲ. ರೈತರು, ಕಾರ್ಮಿಕರು, ಜವಳಿ ಉದ್ಯಮ ಮತ್ತು ಜಾಗತಿಕ ಆರ್ಥಿಕತೆಯ ನಡುವಿನ ಸಂಬಂಧವನ್ನು ನೆನಪಿಸುವಂತಹ ದಿನ ಅಂತ ಹೇಳ್ಬೋದು. ಹತ್ತಿಯು ರೈತರ ಜೀವನೋಪಾಯಕ್ಕೆ, ಕೈಗಾರಿಕಾ ಅಭಿವೃದ್ಧಿಗೆ, ಉದ್ಯೋಗ ಸೃಷ್ಟಿಗೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮಹತ್ವದ ಕೊಡುಗೆ ನೀಡ್ತಾ ಇದೆ. ಆದ್ದರಿಂದಲೇ ಹತ್ತಿ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಿ ರೈತರಿಗೆ ಉತ್ತಮ ಬೆಲೆ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ಬೋದು. ಹೀಗೆ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು.

0: 100% for current financial year. Prime Minister to inaugurate India Mobile Congress in New Delhi tomorrow. French-Japanese scientist duo win 2026 Nobel Prize in Chemistry. That is all in the news at 9. Good night.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ತ್ಯಾಜ್ಯದಿಂದ ಸಾರ್ಥಕತೆಗೆ. ಕಳೆದ ದಶಕಕ್ಕೂ ಮುಂಚೆ ಭಾರತೀಯ ಮಾರುಕಟ್ಟೆಯಲ್ಲಿ ನಡೆದಾಡುವಾಗ ಪ್ರತಿಯೊಂದು ಖರೀದಿಯ ಜೊತೆಗೂ ಪಾಲಿಥಿನ್ ಎಂದು ಕರೆಯಲ್ಪಡುವ ಪ್ಲಾಸ್ಟಿಕ್ ಚೀಲ ಸಿಗುತ್ತಿತ್ತು. ತರಕಾರಿಗಳು, ಬಟ್ಟೆಗಳು, ಆಹಾರ ಪದಾರ್ಥಗಳು ಮತ್ತು ಇತರೆ ಪ್ರತಿಯೊಂದು ವಸ್ತುವನ್ನು ತರಲು ಈ ಚೀಲಗಳನ್ನೇ ಬಳಸಲಾಗುತ್ತಿತ್ತು. ಇಂದು ದೇಶಾದ್ಯಂತ ಇರುವ ಮಾರುಕಟ್ಟೆಗಳು ವೇಗವಾಗಿ ಪ್ಲಾಸ್ಟಿಕ್ ಮುಕ್ತವಾಗುತ್ತಿವೆ. ಅನೇಕ ಗ್ರಾಹಕರು ಮನೆಯಿಂದಲೇ ಬಟ್ಟೆ ಚೀಲಗಳನ್ನು ತರುತ್ತಿದ್ದಾರೆ. ವ್ಯಾಪಾರಿಗಳು ಮರುಬಳಕೆ ಮಾಡಬಹುದಾದ ಪರ್ಯಾಯಗಳನ್ನು ಒದಗಿಸುತ್ತಿದ್ದಾರೆ. ನಿವಾಸಿಗಳು ಮನೆಯಲ್ಲೇ ಹಸಿ ಮತ್ತು ಒಣತ್ಯಾಜ್ಯವನ್ನು ವಿಂಗಡಿಸುತ್ತಿದ್ದಾರೆ. ಮನೆಗಳಿಂದ ಸಂಗ್ರಹಿಸಿದ ಪ್ಲಾಸ್ಟಿಕ್ ಕಸದ ರಾಶಿಯನ್ನು ಸೇರುವ ಬದಲು ಮರುಸಂಗ್ರಹಣಾ ಕೇಂದ್ರ ತಲುಪುತ್ತಿದೆ. ಅದರಲ್ಲಿ ಕೆಲವು ಪ್ಲಾಸ್ಟಿಕ್ ಹೊಸ ವಸ್ತುವಾಗಿ ಮರುಜನ್ಮ ಪಡೆಯುತ್ತಿದೆ. ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಸುಧಾರಿತ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೊಂದಿಗೆ ಭಾರತ ತನ್ನ ಪ್ಲಾಸ್ಟಿಕ್ ಕಥೆಯನ್ನು ಬದಲಿಸಲು ಪ್ರಾರಂಭಿಸಿತು. 2014 ಅಕ್ಟೋಬರ್ 2 ಪ್ರಾರಂಭವಾದ ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಮತ್ತು ಮರುಸಂಗ್ರಹಣಾ ವ್ಯವಸ್ಥೆಗಳನ್ನು ಬಲಪಡಿಸಿದೆ. ಜುಲೈ 1, 2022 ಗುರುತಿಸಲಾದ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ. ಆದರೆ ಈ ಬದಲಾವಣೆ ಒಂದೇ ರಾತ್ರಿಯಲ್ಲಿ ಸಂಭವಿಸಿದ್ದಲ್ಲ ಅಥವಾ ಕೇವಲ ನಿಯಮಗಳಿಂದ ಮಾತ್ರ ಬಂದಿದ್ದಲ್ಲ. ಇದು ಜಾಗೃತಿ, ಸ್ಥಳೀಯ ಕ್ರಿಯೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಬೆಳೆದ ಸಣ್ಣ ಸಣ್ಣ ಅಭ್ಯಾಸಗಳ ಮೂಲಕ ಸಾಧ್ಯವಾಗಿದೆ. ಒಟ್ಟಾರೆಯಾಗಿ ಇವು ಪ್ಲಾಸ್ಟಿಕ್ನ ಸಂಪೂರ್ಣ ಚಕ್ರವನ್ನು ಕಡಿತಗೊಳಿಸುವುದು, ಮರುಬಳಕೆ, ಮರಳಿಸುವಿಕೆ, ಮರುಸಂಗ್ರಹಣೆ ಮತ್ತು ಮರುಸೃಷ್ಟಿ ಎಂಬ ತತ್ವಗಳ ಮೂಲಕ ತಲುಪುತ್ತವೆ. ತಿರುಚಿನಪಳ್ಳಿಯ ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ಉಪಯೋಗಿಸಲಾಗುತ್ತಿದ್ದ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಲು ನಗರ ಪಾಲಿಕೆ 2022 ಅಭಿಯಾನವೊಂದನ್ನು ಪ್ರಾರಂಭಿಸಿತು. 220 ವ್ಯಾಪಾರಿಗಳನ್ನು ಒಳಗೊಂಡ ತೆನ್ನೂರ್, ಕೆಕೆನಗರ ಮತ್ತು ಉರೈಯೂರ್ ಎಂಬ 3 ರೈತ ಮಾರುಕಟ್ಟೆಗಳನ್ನು ಈ ತೀವ್ರ ಕಾರ್ಯಚಟುವಟಿಕೆಗಾಗಿ ಆಯ್ಕೆ ಮಾಡಲಾಯಿತು. ತಿರುಚಿನಪಳ್ಳಿ ನಗರ ಪಾಲಿಕೆಯು ವ್ಯಾಪಾರಿಗಳೊಂದಿಗೆ ಮಾತುಕತೆ ನಡೆಸಿ ಏಕಬಳಕೆ ಪ್ಲಾಸ್ಟಿಕ್ನಿಂದ ಪರಿಸರಕ್ಕಾಗುವ ಹಾನಿಯನ್ನು ವಿವರಿಸಿತು ಹಾಗೂ ಸುಸ್ಥಿರ ಪರ್ಯಾಯಗಳನ್ನು ಬಳಸಲು ಪ್ರೋತ್ಸಾಹಿಸಿತು. ತುಣಿಪೈ ತಿರುವಿಳ ಬಟ್ಟೆ ಚೀಲಗಳ ಹಬ್ಬ ಶೀರ್ಷಿಕೆಯ ಯೋಜನೆಯು ಗ್ರಾಹಕರು ಮರುಬಳಕೆ ಮಾಡಬಹುದಾದ ಬಟ್ಟೆ ಚೀಲಗಳನ್ನು ಬಳಸುವಂತೆ ಪ್ರೇರೇಪಿಸಿತು. ಇದರ ಫಲಿತಾಂಶಗಳು ಗಮನಾರ್ಹವಾಗಿದ್ದವು. ತೆನ್ನೂರ್ ಮಾರುಕಟ್ಟೆಯು 1 2,200 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಿದರೆ ಕೆಕೆನಗರ 4 620 ಕೆಜಿ ಮತ್ತು ಉರೆಯೂರ್ 6 300 ಕೆಜಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದೆ. ತೈಲ ಎಟಿಎಂ ಮರುಬಳಕೆಯ ಆಯ್ಕೆಯನ್ನು ಮತ್ತಷ್ಟು ಸುಲಭಗೊಳಿಸುತ್ತದೆ. ಬಟ್ಟೆ ಚೀಲವು ಪ್ಲಾಸ್ಟಿಕ್ ಚೀಲಕ್ಕೆ ಸರಳ ಪರ್ಯಾಯವಾಗಿದೆ, ಆದರೆ ಅದನ್ನು ದೈನಂದಿನ ಖರೀದಿಯ ಭಾಗವಾಗಿಸಲು ಸುಲಭ ಲಭ್ಯತೆಯ ಅಗತ್ಯವಿರುತ್ತದೆ. ಮಹಾರಾಷ್ಟ್ರದ ವಿಟಾನಗರದಲ್ಲಿ ನಗರ ಪರಿಷತ್ತು ಸಾರ್ವಜನಿಕರಿಗೆ ಮರುಬಳಕೆ ಮಾಡಬಹುದಾದ ಹತ್ತಿ ಚೀಲಗಳನ್ನು ಒದಗಿಸಲು ಜನನಿಬಿಡ ಸ್ಥಳಗಳಲ್ಲಿ 5 ತೈಲ ಎಟಿಎಂಗಳನ್ನು ಸ್ಥಾಪಿಸಿದೆ. ಈ ಯಂತ್ರಗಳು ವೆಂಡಿಂಗ್ ಯಂತ್ರಗಳಂತೆ ಕೆಲಸ ಮಾಡುತ್ತವೆ. ಗ್ರಾಹಕರು ನಾಣ್ಯ ಅಥವಾ ನೋಟನ್ನು ಯಂತ್ರಕ್ಕೆ ಹಾಕುವ ಮೂಲಕ ಬಟ್ಟೆ ಚೀಲವನ್ನು ಪಡೆಯಬಹುದು. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಮಿತವಾಗಿರುವ ಈ ಯಂತ್ರಗಳು ಚೀಲಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತವೆ ಮತ್ತು ಚೀಲಗಳ ಸಂಖ್ಯೆ ನಿಗದಿತ ಮಟ್ಟಕ್ಕಿಂತ ಕಡಿಮೆಯಾದಾಗ ನಗರ ಪರಿಷತ್ತಿಗೆ ಮಾಹಿತಿ ರವಾನಿಸುತ್ತವೆ. ಈ ಉಪಕ್ರಮವು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿದೆ. ಸ್ಥಳೀಯ ಸ್ವಸಹಾಯ ಗುಂಪುಗಳ ಮಹಿಳೆಯರು ಈ ಯಂತ್ರಗಳ ಮೂಲಕ ಪೂರೈಸಲಾಗುವ ಚೀಲಗಳನ್ನು ಹೊಲಿಯುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 6,000 ಚೀಲಗಳು ಮಾರಾಟವಾಗಿದ್ದು ವಾರದ ಸಂತೆಯ ದಿನದಂದು ಒಂದೇ ದಿನದಲ್ಲಿ ಸುಮಾರು 200 ಚೀಲಗಳು ಮಾರಾಟವಾಗುತ್ತಿವೆ. ಮಹಾರಾಷ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಕೈಗೊಳ್ಳಲಾದ ವ್ಯಾಪಕ ಪ್ರಯತ್ನಗಳ ಭಾಗವಾಗಿ ತೈಲ ಎಟಿಎಂ ಜಾರಿಗೆ ಬಂದಿದೆ. ನಗರಗಳು ಮಾರುಕಟ್ಟೆ ಪರಿಶೀಲನೆ, ದಂಡನೆಗಳು, ಬೀದಿ ನಾಟಕ ಮತ್ತು ಸಾರ್ವಜನಿಕ ಅಭಿಯಾನಗಳ ಮೂಲಕ ಕಾನೂನು ಜಾರಿ ಹಾಗೂ ಜಾಗೃತಿ ಎರಡನ್ನೂ ಒಟ್ಟಾಗಿ ನಡೆಸಲಾಗುತ್ತಿದೆ. ಇಂದಾಪುರದಲ್ಲಿ ಅಧಿಕಾರಿಗಳು 25 ಕೆಜಿ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಂಡು 90,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಅದೇ ಸಮಯದಲ್ಲಿ ಸಮುದಾಯಗಳು ಪ್ರಾಯೋಗಿಕ ಪರ್ಯಾಯಗಳನ್ನು ಉತ್ತೇಜಿಸುತ್ತಿವೆ. ವಾರ್ಧಾದಲ್ಲಿ ಸ್ವಸಹಾಯ ಗುಂಪೊಂದು 17,000 ಕಾಗದ ಚೀಲಗಳನ್ನು ವಿತರಿಸಿದ್ದರೆ ಮರುಬಳಕೆಗಾಗಿ ಬಟ್ಟೆ ಮತ್ತು ಸೆಣಬಿನ ಚೀಲಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಈ ಎಲ್ಲ ಪ್ರಯತ್ನಗಳು ಒಟ್ಟಾಗಿ ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಯ್ಕೆಗಳನ್ನು ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತಿವೆ. ಖಾಲಿ

ಮನಿಯಮಿತ ಮತ್ತು ಶ್ರೀ ವಿಜಯಪುರಂ ನಗರಸಭೆ ಸಹಯೋಗದೊಂದಿಗೆ ಕೈಗೊಳ್ಳಲಾಯಿತು. ನವೆಂಬರ್ 2024 ವೇಳೆಗೆ 17,600 ಹಾಲಿನ ಪ್ಯಾಕೆಟ್ಗಳನ್ನು ಸಂಗ್ರಹಿಸಲಾಗಿದ್ದು, ನಿವಾಸಿಗಳಿಗೆ ಪ್ರತಿಫಲವಾಗಿ 352 ಲೀಟರ್ ಹಾಲನ್ನು ನೀಡಲಾಗಿದೆ. ಒಂದು ಸರಳ ಪ್ರೋತ್ಸಾಹಕವು ಜವಾಬ್ದಾರಿಯುತ ತ್ಯಾಜ್ಯ ವಿಲೇವಾರಿಯನ್ನು ಸಮುದಾಯದ ಅಭ್ಯಾಸವನ್ನಾಗಿ ಹೇಗೆ ಪರಿವರ್ತಿಸುತ್ತದೆ ಎಂಬುದಕ್ಕೆ ಈ ಮಾದರಿ ಸಾಕ್ಷಿಯಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯದ ಮರುಬಳಕೆ ಮೂಲಕ ಬೆಂಗಳೂರನ್ನು ಹೆಚ್ಚು ಹಸಿರಾಗಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ಪ್ಲಾಸ್ಟಿಕ್ ಅಸೋಸಿಯೇಷನ್ ಪ್ರಕಾರ ನಗರದಲ್ಲಿ ಪ್ರತಿ ವ್ಯಕ್ತಿಯ ಪ್ಲಾಸ್ಟಿಕ್ ಬಳಕೆ ತಿಂಗಳಿಗೆ ಸುಮಾರು 16 ಕೆಜಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಾಜೆಕ್ಟ್ ಪೃಥ್ವಿ ಯೋಜನೆ ಬಿಸಾಡಿದ ಪ್ಲಾಸ್ಟಿಕ್ಗೆ ಹೊಸ ಜನ್ಮ ನೀಡಲು ನೆರವಾಗುತ್ತಿದೆ. ಈ ಯೋಜನೆಯಡಿ ಸಫಾಯಿ ಸಾಥಿಗಳಿಗೆ ಅನುಕೂಲವಾಗುವಂತೆ 2019 ಸ್ವಚ್ಛತಾ ಕೇಂದ್ರ ಎಂಬ ವಸ್ತು ಮರು ಸಂಗ್ರಹಣಾ ಸೌಲಭ್ಯವನ್ನು ಸ್ಥಾಪಿಸಲಾಯಿತು. ಈ ಕೇಂದ್ರವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಂಗಡಿಸುತ್ತದೆ ಮತ್ತು ಸಂಸ್ಕರಿಸಿದ ವಸ್ತುವನ್ನು ಪುನರ್ಬಳಕೆದಾರರಿಗೆ ಸೂಕ್ತವಾಗುವಂತೆ ಮಾಡುತ್ತದೆ. ಈ ಸೌಲಭ್ಯ COVID-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ 76 ಸಫಾಯಿ ಸಾಥಿಗಳಿಗೆ ಉದ್ಯೋಗವನ್ನು ಒದಗಿಸಿತು. ಹಸಿರು ದಳ ಎಂಬ ಸಾಮಾಜಿಕ ಸಂಸ್ಥೆ ನಿರ್ವಹಿಸುತ್ತಿರುವ ಈ ಕೇಂದ್ರವು ತ್ಯಾಜ್ಯ ಮರು ಸಂಗ್ರಹಣೆಯನ್ನು ಜೀವನೋಪಾಯದೊಂದಿಗೆ ಸಂಯೋಜಿಸುತ್ತದೆ. ಸಂಸ್ಕರಿಸಿದ ಪ್ಲಾಸ್ಟಿಕ್ ಅನ್ನು ರಸ್ತೆಗಳು, ಕೃಷಿ ನೀರಾವರಿ ಪೈಪ್ಗಳು ಮತ್ತು ಪೀಠೋಪಕರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಈ ಉಪಕ್ರಮ ಪ್ಲಾಸ್ಟಿಕ್ ತ್ಯಾಜ್ಯದ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಗರಗಳನ್ನು ಸ್ವಚ್ಛ ಸ್ಥಳಗಳಾಗಿ ಪರಿವರ್ತಿಸಲು ಕೊಡುಗೆ ನೀಡುತ್ತದೆ. ಈ ಹಿಂದೆ ಬಿಸಾಡಲ್ಪಟ್ಟ ವಸ್ತುವು ಉಪಯುಕ್ತ ವಸ್ತುವಾಗಿ ಮತ್ತೆ ಆರ್ಥಿಕತೆಯನ್ನು ಪ್ರವೇಶಿಸುತ್ತದೆ. ಹೀಗಾಗಿ ದೈನಂದಿನ ತ್ಯಾಜ್ಯ ನಿರ್ವಹಣೆಯಲ್ಲಿ ಚಕ್ರೀಯ ಅರ್ಥವ್ಯವಸ್ಥೆಯ ಪರಿಕಲ್ಪನೆಯನ್ನು ನನಸಾಗಿಸುತ್ತದೆ. ಚಾಕ್ಲೇಟ್ ಸುತ್ತೋಲೆಗಳು, ಬಿಸ್ಕೆಟ್ ಪ್ಯಾಕೆಟ್ಗಳು, ಚಿಪ್ಸ್ ಹಾಗೂ ಶ್ಯಾಂಪೂ ಸ್ಯಾಷೆಗಳವರೆಗೆ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ಗಳನ್ನು ದೈನಂದಿನ ಪ್ಯಾಕೇಜಿಂಗ್ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇವು ಪ್ಲಾಸ್ಟಿಕ್, ಕಾಗದ ಮತ್ತು ಅಲ್ಯೂಮಿನಿಯಂನಂತಹ ವಸ್ತುಗಳ ಪದರವನ್ನು ಒಳಗೊಂಡಿರುತ್ತವೆ. ಇದರಿಂದಾಗಿ ಇವುಗಳನ್ನು ಪ್ರತ್ಯೇಕಿಸುವುದು ಮತ್ತು ಮರುಬಳಕೆ ಮಾಡುವುದು ಕಷ್ಟಕರವಾಗಿರುತ್ತದೆ. ವರ್ಷಗಳಿಂದ ಈ ಹೆಚ್ಚಿನ ತ್ಯಾಜ್ಯವು ಕಸದ ರಾಶಿ ಸೇರುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದರೆ ಪಟಿಯಾಲ ನಗರವು ಪ್ಲಾಸ್ಟಿಕ್ ಮರುಬಳಕೆ ಸೌಲಭ್ಯದ ಮೂಲಕ ಮರುಬಳಕೆ ಮಾಡಲು ಕಷ್ಟಕರವಾದ ಈ ತ್ಯಾಜ್ಯಕ್ಕೆ ಹೊಸ ದಾರಿಯನ್ನು ಕಂಡುಕೊಂಡಿದೆ. ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯವನ್ನು ಮೂಲದಲ್ಲೇ ವಿಂಗಡಿಸುವುದು, ಮನೆ ಮನೆಯಿಂದ ಸಂಗ್ರಹಿಸುವುದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆ ಮತ್ತು ವಸ್ತು ಮರು ಸಂಗ್ರಹಣೆಯ ಮೇಲೆ ಗಮನ ಹರಿಸುತ್ತದೆ. ಈ ಬದಲಾವಣೆಯು ಸ್ಥಳೀಯವಾಗಿ ಹೇಗೆ ಪ್ರಾರಂಭವಾಗಬಹುದು ಮತ್ತು ಮಾರುಕಟ್ಟೆಗಳು ಜನರ ಅಭ್ಯಾಸಗಳನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಈ ಉದಾಹರಣೆಗಳು ತೋರಿಸುತ್ತವೆ. ನಗರ ಭಾರತದ ಪ್ರತಿಯೊಂದು ಸ್ವಚ್ಛ ರಸ್ತೆಯ ಹಿನ್ನೆಲೆಯಲ್ಲಿ ನಗರಗಳ ತ್ಯಾಜ್ಯವನ್ನು ನಿರ್ವಹಿಸುವ ಮೂಲಸೌಕರ್ಯ ಮತ್ತು ವ್ಯವಸ್ಥೆಗಳ ಸರಪಳಿ ಇದೆ. ಭಾರತದ ಪ್ರತಿಯೊಂದು ದೊಡ್ಡ ನಗರವು ಮನೆಗಳು, ಮಾರುಕಟ್ಟೆಗಳು, ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆ ಮತ್ತು ಸಾರ್ವಜನಿಕ ಸ್ಥಳಗಳಿಂದ ಬರುವ ತ್ಯಾಜ್ಯವನ್ನು ನಿರ್ವಹಿಸುತ್ತದೆ. ಈ ತ್ಯಾಜ್ಯದ ಹೆಚ್ಚಿನ ಭಾಗವನ್ನು ತ್ಯಾಜ್ಯ ಸುರಿಯುವ ತಾಣಗಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಅದು ಕಾಲಕ್ರಮೇಣ ಸಂಗ್ರಹಗೊಂಡು ಹಳೆಯ ತ್ಯಾಜ್ಯ ತಾಣಗಳಾಗಿ ಮಾರ್ಪಡುತ್ತದೆ. ಈ ಸವಾಲನ್ನು ಎದುರಿಸಲು ಅಕ್ಟೋಬರ್ 2014 ಸ್ವಚ್ಛ ಭಾರತ್ ಮಿಷನ್ ನಗರವನ್ನು ಪ್ರಾರಂಭಿಸಲಾಯಿತು. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ 40 ಎಕರೆ ಜಾಗವು ಒಮ್ಮೆ ಶೇಖರಣೆಯಾದ ನಗರಸಭೆಯ ತ್ಯಾಜ್ಯದ ಬೃಹತ್ ದಿಬ್ಬವಾಗಿ ನಿಂತಿತ್ತು. 7 ವರ್ಷಗಳ ಕಾಲ ಇದು ನಗರದ ಪ್ರಮುಖ ತ್ಯಾಜ್ಯ ವಿಲೇವಾರಿ ತಾಣವಾಗಿ ಕಾರ್ಯನಿರ್ವಹಿಸಿತು. ಹೆಚ್ಚುತ್ತಿರುವ ತ್ಯಾಜ್ಯದ ದಿಬ್ಬವು ಸುತ್ತಮುತ್ತಲಿನ ಪರಿಸರದ ಮೇಲೆ ಪರಿಣಾಮ ಬೀರಿ ಹತ್ತಿರದ ನಿವಾಸಿಗಳಿಗೆ ಕಷ್ಟಕರವಾದ ಜೀವನ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಪ್ರತಿದಿನ ಸುಮಾರು 400 ಟನ್ ತ್ಯಾಜ್ಯವನ್ನು ಸಂಸ್ಕರಿಸುವ ಮೂಲಕ ಜೈವಿಕ ಗಣಿಗಾರಿಕೆ ಮುಖಾಂತರ ಈ ತಾಣವನ್ನು ವೈಜ್ಞಾನಿಕವಾಗಿ ಮರು ಸಂಸ್ಕರಿಸಲಾಯಿತು. ಈ ಪ್ರಕ್ರಿಯೆಯು ಸಂಗ್ರಹವಾದ ತ್ಯಾಜ್ಯವನ್ನು ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್, ಕಪ್ಪು ಮಣ್ಣು, ಮರುಬಳಕೆ ಮಾಡಬಹುದಾದ ವಸ್ತುಗಳು ಮತ್ತು ನಿಷ್ಕ್ರಿಯ ವಸ್ತುಗಳಾಗಿ ವಿಂಗಡಿಸಿತು. ಹಿಂಪಡೆದ ಕಪ್ಪು ಮಣ್ಣನ್ನು ತಗ್ಗು ಪ್ರದೇಶಗಳಲ್ಲಿ ಮುಚ್ಚಲು ಬಳಸಲಾಯಿತು. ಆದರೆ ರಿಫ್ಯೂಸ್ಡ್ ಡಿರೈವ್ ಇಂಧನವನ್ನು ಸಹ ಸಂಸ್ಕರಣೆಗಾಗಿ ಸಿಮೆಂಟ್ ಕೈಗಾರಿಕೆಗಳಿಗೆ ಕಳುಹಿಸಲಾಯಿತು. ಹಂತ ಹಂತವಾಗಿ ತ್ಯಾಜ್ಯದ ದಿಬ್ಬವು ಮರು ಸಂಪಾದಿತ ಭೂಮಿಗೆ ದಾರಿ ಮಾಡಿಕೊಟ್ಟಿತು. ಸಂಗ್ರಹವಾದ ತ್ಯಾಜ್ಯವನ್ನು ತೆರವುಗೊಳಿಸುವುದನ್ನು ಮೀರಿ ರೂಪಾಂತರವು ಮುಂದುವರಿಯಿತು. ಇಡೀ 40 ಎಕರೆ ಜಾಗವನ್ನು ಕಚರೆಸೆ ಕಾಂಚನ್ ರಾಪ್ತಿ ಇಕೋಪಾರ್ಕ್ ಆಗಿ ಅಭಿವೃದ್ಧಿಪಡಿಸಲಾಯಿತು. ಹೊಸ ಸಾರ್ವಜನಿಕ ಸ್ಥಳವು ಈಗ ಹಸಿರು ಹುಲ್ಲುಹಾಸುಗಳು, ನಡಿಗೆ ಮತ್ತು ಜಾಗಿಂಗ್ ಟ್ರ್ಯಾಕ್ಗಳು ಹಾಗೂ ಮಕ್ಕಳ ಆಟದ ಪ್ರದೇಶವನ್ನು ಒಳಗೊಂಡಿದೆ. ಮುಕ್ತ ಜಿಮ್, ಯೋಗ ವಲಯ, ಸೌರ ಬೆಳಕು ಮತ್ತು ಜಲಸಂರಕ್ಷಣಾ ರಚನೆಗಳು ಇದರ ಸಾರ್ವಜನಿಕ ಬಳಕೆಯನ್ನು ಇನ್ನಷ್ಟು ವಿಸ್ತರಿಸುತ್ತವೆ. ಆಹಾರ ಮಳಿಗೆಗಳು, ಪಾರ್ಕಿಂಗ್ ಸೌಲಭ್ಯಗಳು ಮತ್ತು ಇತರ ಸೌಕರ್ಯಗಳನ್ನು ಸಹ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ. ಮರುಬಳಕೆಯ ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ಹಲವಾರು ಕಲಾಕೃತಿಗಳು ಸಂಪನ್ಮೂಲ ಮರುಪಡೆಯುವಿಕೆಯ ಸಾಧ್ಯತೆಗಳನ್ನು ಪ್ರಮುಖವಾಗಿ ತಿಳಿಸಿವೆ. ಈ ಉದ್ಯಾನವನವು ಸ್ಥಳೀಯ ಜೀವನೋಪಾಯಕ್ಕೂ ಅವಕಾಶ ಸೃಷ್ಟಿಸಿದೆ. ಮಹಿಳಾ ಸ್ವಸಹಾಯ ಸಂಘ ಶಕ್ತಿ ಕಿ ರಸೋಯಿ ಉದ್ಯಾನವನದೊಳಗೆ ಉಪಹಾರ ಗೃಹವನ್ನು ನಡೆಸುತ್ತಿದೆ.
ಇಂದು ಈ ಉದ್ಯಾನವನವು

0: ಪ್ರತಿದಿನ ಸುಮಾರು 500 ಸಂದರ್ಶಕರನ್ನು ಆಕರ್ಷಿಸುತ್ತದೆ. ಒಮ್ಮೆ ಸಂಗ್ರಹವಾದ ತ್ಯಾಜ್ಯದಿಂದ ಗುರುತಿಸಲ್ಪಟ್ಟಿದ್ದ ಸ್ಥಳವು ಹೀಗೆ ಮನರಂಜನೆ ಮತ್ತು ಸಮುದಾಯ ಜೀವನದ ಸ್ಥಳವಾಗಿ ಮಾರ್ಪಟ್ಟಿದೆ. ಗೋರಖ್ಪುರದ ಯಶಸ್ಸು ಕೇವಲ ಒಂದು ಪ್ರತ್ಯೇಕ ಘಟನೆಯಲ್ಲ, ರಾಷ್ಟೀಯ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ತ್ಯಾಜ್ಯದ ದಿಬ್ಬವು ಕ್ರಮೇಣ ಕರಗುತ್ತಿದೆ. ಸುಮಾರು 70 ಎಕರೆ ಪ್ರದೇಶದಲ್ಲಿ ಹರಡಿರುವ ಭಾಲ್ಸ್ವಾ ತ್ಯಾಜ್ಯ ತಾಣವು ಒಮ್ಮೆ ಬೃಹತ್ ಪ್ರಮಾಣದ ಹಳೆಯ ತ್ಯಾಜ್ಯವನ್ನು ಹೊಂದಿತ್ತು. ಜುಲೈ 2022ರಿಂದ ಈ ತಾಣದಲ್ಲಿ ನಿರಂತರವಾಗಿ ಮಿಷನ್ ಮೋಡ್ನಲ್ಲಿ ಬಯೋ ಮೈನಿಂಗ್ ನಡೆಸಲಾಗುತ್ತಿದೆ. ಸೆಪ್ಟೆಂಬರ್ 2025ರಲ್ಲಿ ವಾರ್ಷಿಕ ಸ್ವಚ್ಛತಾ ಹೀ ಸೇವಾ ನೈರ್ಮಲ್ಯ ಅಭಿಯಾನವನ್ನು ಭಾಲ್ಸ್ವಾದಿಂದ ರಾಷ್ಟಮಟ್ಟದಲ್ಲಿ ಪ್ರಾರಂಭಿಸಲಾಯಿತು. ಈ ತಾಣವನ್ನು ತ್ವರಿತ ಮರು ಸಂಸ್ಕರಣೆಗೆ ಒಳಪಡಿಸಲಾಯಿತು. ನವೆಂಬರ್ 2025ರಲ್ಲಿ ಡಂಪ್ ಸೈಟ್ ರಿಮಿಡಿಯೇಷನ್ ಆಕ್ಸಿಲರೇಟರ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಲಾಯಿತು. ದೇಶವ್ಯಾಪಿ ಈ ಮಿಷನ್ ಮೋಡ್ ಶ್ರಮವು ಸ್ವಚ್ಛ ಭಾರತ್ ಮಿಷನ್ ನಗರ 2.0 ಅಡಿಯಲ್ಲಿ ಬಾಕಿ ಉಳಿದಿರುವ ತ್ಯಾಜ್ಯ ತಾಣಗಳ ಮರು ಸಂಸ್ಕರಣೆಯನ್ನು ವೇಗಗೊಳಿಸುತ್ತದೆ. ಈ ಕೆಲಸವು ಹಳೆಯ ತ್ಯಾಜ್ಯವನ್ನು ತೆಗೆದುಹಾಕುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೆಂಕಿ ತಡೆಗಟ್ಟುವ ಕ್ರಮಗಳು, ತ್ಯಾಜ್ಯದ ದ್ರವ ಹರಿವು ನಿರ್ವಹಣೆ ಮತ್ತು ಇತರ ಪರಿಸರ ಮುನ್ನೆಚ್ಚರಿಕೆಗಳು ತಾಣದ ಸುತ್ತಮುತ್ತಲಿನ ಸುರಕ್ಷತೆಗೆ ಬೆಂಬಲ ನೀಡುತ್ತವೆ. ಲ್ಯಾಂಡ್ಫಿಲ್ನಲ್ಲಿ ಹೊಸದಾಗಿ ಬರುವ ತ್ಯಾಜ್ಯವನ್ನು ಸಂಸ್ಕರಿಸುವ ಕಾಮಗಾರಿಗಳನ್ನು ಸಹ ತ್ವರಿತಗೊಳಿಸಲಾಗುತ್ತಿದೆ. ಮತ್ತೆ ಹೊಸ ಹಳೆಯ ತ್ಯಾಜ್ಯ ಸಂಗ್ರಹವಾಗುವುದನ್ನು ತಡೆಯುವುದೇ ಇದರ ಮುಖ್ಯ ಗುರಿಯಾಗಿದೆ. ನಾಗ್ಪುರದಲ್ಲಿ ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ ಅನ್ನು ಸಕ್ರಿಯ ತ್ಯಾಜ್ಯ ಸಂಸ್ಕರಣಾ ಘಟಕವಾಗಿ ಪರಿವರ್ತಿಸಲಾಗುತ್ತಿದೆ. 30 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ, ವೇಗವಾಗಿ ಬೆಳೆಯುತ್ತಿರುವ ನಾಗ್ಪುರ್ ನಗರದ ತ್ಯಾಜ್ಯದ ದೊಡ್ಡ ಭಾಗವು ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ಗೆ ತಲುಪುತ್ತಿತ್ತು. ಇದು ಕಾಲಕ್ರಮೇಣ ಪ್ರಮುಖ ಹಳೆಯ ತ್ಯಾಜ್ಯ ತಾಣವಾಗಿ ಮಾರ್ಪಟ್ಟಿತ್ತು. ನಗರವು ಮುಕ್ತವಾಗಿ ತ್ಯಾಜ್ಯ ಸುರಿಯುವುದರಿಂದ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಯತ್ತ ಸಾಗಲು ನಿರ್ಧರಿಸಿತು. ಹಳೆಯ ತ್ಯಾಜ್ಯವನ್ನು ಹೊರತೆಗೆದು ವಿಂಗಡಿಸಿ ವ್ಯವಸ್ಥಿತ ರೀತಿಯಲ್ಲಿ ಸಂಸ್ಕರಿಸಲಾಯಿತು. 10 ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಸಂಗ್ರಹವಾದ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಒಮ್ಮೆ ತ್ಯಾಜ್ಯದ ಅಡಿಯಲ್ಲಿ ಸಿಲುಕಿದ್ದ ಎಕರೆಗಟ್ಟಲೆ ಮೌಲ್ಯಯುತ ಭೂಮಿಯನ್ನು ಮರು ಸಂಪಾದಿಸಲು ಸಾಧ್ಯವಾಗಿದೆ. ಕಥೆಯು ಕೇವಲ ಜಾಗದ ಮರು ಸಂಪಾದನೆಯೊಂದಿಗೆ ಮುಕ್ತಾಯಗೊಳ್ಳಲಿಲ್ಲ. ಈ ತಾಣವು ಈಗ ಸಮಗ್ರ ನಗರಸಭಾ ಘನತ್ಯಾಜ್ಯ ಸಂಸ್ಕರಣಾ ಘಟಕವಾಗಿದೆ. ಇಲ್ಲಿ ವಸ್ತುಗಳನ್ನು ಮರುಪಡೆಯಲಾಗುತ್ತದೆ, ತ್ಯಾಜ್ಯವನ್ನು ಕಾಂಪೋಸ್ಟ್ ಗೊಬ್ಬರವಾಗಿಸಲಾಗುತ್ತದೆ ಮತ್ತು ತ್ಯಾಜ್ಯದಿಂದ ಪಡೆದ ಇಂಧನವನ್ನು ಉತ್ಪಾದಿಸಲಾಗುತ್ತದೆ. ಆಧುನಿಕ ಯಂತ್ರಗಳು ತ್ಯಾಜ್ಯವನ್ನು ಸಂಸ್ಕರಿಸುತ್ತವೆ ಮತ್ತು ನೈಜ ಸಮಯದ ಮಾನಿಟರಿಂಗ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳು ಹೆಚ್ಚು ನಿಗಾ ವಹಿಸುತ್ತವೆ. ಧೂಳು ನಿಯಂತ್ರಣ ಮತ್ತು ತ್ಯಾಜ್ಯದ ದ್ರವ ಸಂಸ್ಕರಣೆಯು ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸಲು ನೆರವಾಗುತ್ತದೆ. ಈ ರೂಪಾಂತರವು ನಗರಕ್ಕೆ ಹಲವು ಪ್ರಯೋಜನಗಳನ್ನು ತಂದಿದೆ. ಲ್ಯಾಂಡ್ಫಿಲ್ಗಳ ಮೇಲಿನ ಅವಲಂಬನೆ ಗಣನೀಯವಾಗಿ ಕಡಿಮೆಯಾಗಿದೆ. ಗಾಳಿ, ನೀರು ಮತ್ತು ಮಣ್ಣಿನ ಗುಣಮಟ್ಟ ಸುಧಾರಿಸಿದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳ ಸಾರ್ವಜನಿಕ ಆರೋಗ್ಯವೂ ಹೆಚ್ಚಿದೆ. ನಗರವು ಕಾಂಪೋಸ್ಟಿಂಗ್ ಘಟಕಗಳು, ಮಾಡ್ಯುಲರ್ ಸಂಸ್ಕರಣಾ ಯೂನಿಟ್ಗಳು ಮತ್ತು ನಿರ್ಮಾಣ ಹಾಗೂ ಕೆಡವಲ್ಪಟ್ಟ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಸೇರ್ಪಡೆಗೊಳಿಸಿದೆ. ಇಲ್ಲಿ ತ್ಯಾಜ್ಯವನ್ನು ಇನ್ನು ಮುಂದೆ ಹೊರೆ ಎಂದು ನೋಡಲಾಗುವುದಿಲ್ಲ, ಬದಲಿಗೆ ಮರುಪಡೆಯಬಹುದಾದ ಸಂಪನ್ಮೂಲವೆಂದು ನೋಡಲಾಗುತ್ತದೆ. ಕರ್ನಾಟಕದ ರಾಯಚೂರಿನಲ್ಲಿ ಮರು ಸಂಪಾದಿಸಿದ ಭೂಮಿಯು ವಿಭಿನ್ನ ರೂಪವನ್ನು ಪಡೆದುಕೊಳ್ಳುತ್ತಿದ್ದು, ಯಾಕಲಾಸಪುರ ತ್ಯಾಜ್ಯ ತಾಣದ 35 ಎಕರೆ ಜಾಗವನ್ನು ವೈಜ್ಞಾನಿಕವಾಗಿ ಹಳೆಯ ತ್ಯಾಜ್ಯ ಮರು ಸಂಸ್ಕರಣೆ ಮೂಲಕ ರೂಪಾಂತರಿಸಲಾಗುತ್ತಿದೆ. ಸುಮಾರು 62,252 ಮೆಟ್ರಿಕ್ ಟನ್ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಸುಮಾರು 22 ಎಕರೆ ನಗರ ಭೂಮಿಯನ್ನು ಮರುಸಂಪಾದಿಸಲಾಗಿದೆ. ಪುನರ್ಸ್ಥಾಪಿಸಿದ ಸ್ಥಳದ ಒಂದು ಭಾಗವು ಈಗ ಸುಸ್ಥಿರ ಭೂಬಳಕೆಗೆ ಬೆಂಬಲ ನೀಡುತ್ತಿದ್ದು, ಸುಮಾರು 5-7 ಎಕರೆಗಳಲ್ಲಿ ಹರಡಿರುವ ಮಿಯಾವಾಕಿ ಅರಣ್ಯವನ್ನು ಒಳಗೊಂಡಿದೆ. ಹಿಂದಿನ ತ್ಯಾಜ್ಯ ತಾಣವನ್ನು ಹೇಗೆ ಸಮೃದ್ಧ ಪರಿಸರ ಸ್ನೇಹಿ ಸ್ಥಳವಾಗಿ ಪರಿವರ್ತಿಸಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಹಸಿರು ಹೊದಿಕೆಯನ್ನು ವಿಸ್ತರಿಸಲು, ಜೀವವೈವಿಧ್ಯತೆಯನ್ನು ಬೆಂಬಲಿಸಲು ಮತ್ತು ಮಣ್ಣನ್ನು ಪುನರುಜ್ಜೀವನಗೊಳಿಸಲು ಸುಮಾರು 60,000 ಬಿದಿರು ಮತ್ತು ಸ್ಥಳೀಯ ತಳಿಗಳ ಸಸಿಗಳನ್ನು ನೆಡಲಾಗುತ್ತಿದೆ. ಸಸಿ ನೆಡುವ ಕಾರ್ಯಕ್ರಮ ಜೂನ್ 5, 2026ರಂದು ಪ್ರಾರಂಭವಾಯಿತು ಮತ್ತು ವಿಶ್ವ ಪರಿಸರ ದಿನದಂದು ಈ ತಾಣವನ್ನು ಉದ್ಘಾಟಿಸಲಾಯಿತು. ಯಾಕಲಾಸಪುರದ ರೂಪಾಂತರವು ತ್ಯಾಜ್ಯ ಸಂಸ್ಕರಣೆಗಿಂತ ಹೆಚ್ಚಿನದಾಗಿದೆ. ಈ ಉಪಕ್ರಮವನ್ನು ವಿಷಕಾರಿ ತ್ಯಾಜ್ಯದಿಂದ ಪರಿಸರ ಸಂಪತ್ತು ಎಂಬ ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು.
1: ಓದಿದವರು ಭಾರತಿ ಕೆವೈ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಸಾಧನೆ.
2: ಜಪಾನ್ ದೇಶದ ಐಚಿ ನಾಗೋಯಾದಲ್ಲಿ 16 ದಿನಗಳ ಕಾಲ ನಡೆದ ಏಷ್ಯಾಡ್ ಕ್ರೀಡಾಕೂಟಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ಏಷ್ಯಾ ಖಂಡದ 12,000 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. 16 ದಿನ 40 ಹೆಚ್ಚು ಕ್ರೀಡೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ಮೆರೆದರು. ಹಲವರು ಚಿನ್ನದ ಪದಕ ಗೆದ್ದರೆ ಮತ್ತಷ್ಟು ಜನ ಬೆಳ್ಳಿ ಪದಕ ಗೆದ್ದರು. ಇನ್ನಷ್ಟು ಜನ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟರು. ಅದರಲ್ಲಿಯೇ ಬಹಳಷ್ಟು ಜನರಿಗೆ ಪದಕ ಒಲಿಯಲಿಲ್ಲ. ಆದರೆ ಗೆದ್ದವರು ಗೆಲ್ಲದಿರುವವರು ಕ್ರೀಡಾ ಸ್ಫೂರ್ತಿಯ ಒಂದು ದೊಡ್ಡ ಹಬ್ಬವನ್ನ ಇಲ್ಲಿ ದಾಖಲಿಸಿ ತಮ್ಮ ತಮ್ಮ ದೇಶಗಳಿಗೆ ಮರಳಿದರು. ಭಾರತದ ಸಾಧನೆ ಕೂಡ ಗಮನಾರ್ಹ. ಭಾರತ ಈ ಬಾರಿ ಒಟ್ಟು 85 ಪದಕಗಳನ್ನ ಗೆದ್ದಿತು. ಅದರಲ್ಲಿ 21 ಚಿನ್ನದ ಪದಕ ಗೆದ್ದಿದ್ದರಿಂದ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆಯಲು ಸಾಧ್ಯವಾಯಿತು. ಇದು 2022 ಏಷ್ಯನ್ ಗೇಮ್ಸ್ಗೆ ಹೋಲಿಕೆ ಮಾಡಿದರೆ ಪದಕಗಳ ಗಳಿಕೆ ಈ ಬಾರಿ ಕಡಿಮೆ ಅನ್ನಬೇಕು. ಯಾಕೆಂದ್ರೆ ಆಗ 107 ಪದಕಗಳನ್ನ ಭಾರತ ಗೆದ್ದಿತ್ತು. ಅವಾಗಲೂ ಕೂಡ 4ನೇ ಸ್ಥಾನ ಪಡೆದಿದ್ದನ್ನ ಈ ಬಾರಿ ಉಳಿಸಿಕೊಂಡಿದ್ದು ಸಮಾಧಾನಕರ. ಕೂಟದ ಆರಂಭದಲ್ಲಿ ಕೆಲವು ದಿನ ಬಂಗಾರದ ಪದಕ ಭಾರತಕ್ಕೆ ಒಲಿಯಲಿಲ್ಲ. ಯಾವಾಗ ಭಾರತದ ಮಹಿಳಾ ಕ್ರಿಕೆಟ್ ತಂಡವು ಮೊದಲ ಬಂಗಾರದ ಪದಕವನ್ನು ಗೆದ್ದುಕೊಂಡಿತೋ ಅದರ ನಂತರವೂ ಕೂಡ ನಿಧಾನಗತಿಯಲ್ಲಿ 1-2 ಬಂಗಾರದ ಪದಕಗಳು ಭಾರತದ ಖಾತೆಗೆ ಸೇರಿದವು. ಆದರೆ ಕೊನೆಯ 5 ದಿನಗಳಲ್ಲಿ ಹೆಚ್ಚು ಹೆಚ್ಚು ಸ್ವರ್ಣ ಪದಕಗಳು ಭಾರತದ ಖಾತೆಗೆ ಬರಲಾರಂಭಿಸಿದವು. ಅದರಲ್ಲಿ ಪ್ರಮುಖವಾಗಿ ಆರ್ಚರಿಯಲ್ಲಿ ಒಟ್ಟು 5 ಚಿನ್ನದ ಪದಕ, 2 ಬೆಳ್ಳಿ ಪದಕ ಮತ್ತು 2 ಕಂಚಿನ ಪದಕಗಳು ಒಲಿದವು. ಈ ಬಾರಿ ಆರ್ಚರಿ ಪಟುಗಳು ಅತಿ ಹೆಚ್ಚು ಬಂಗಾರದ ಪದಕಗಳನ್ನು ಗೆದ್ದು ಭಾರತಕ್ಕೆ ಕಾಣಿಕೆ ಕೊಟ್ಟಿದ್ದಾರೆ.

0: ಶೂಟಿಂಗ್ ವಿಭಾಗದಲ್ಲಿ 3 ಚಿನ್ನದ ಪದಕಗಳು, 8 ಬೆಳ್ಳಿ ಪದಕಗಳು ಮತ್ತು 4 ಕಂಚಿನ ಪದಕಗಳು ಒಲಿದವು. ಒಟ್ಟು 15 ಪದಕಗಳು ಶೂಟಿಂಗ್ ವಿಭಾಗದಿಂದಲೇ ಬಂದವು. ಬಾಕ್ಸಿಂಗ್ ನಲ್ಲೂ ಕೂಡ 3 ಚಿನ್ನದ ಪದಕಗಳು ಒಲಿದವು, ಆದರೆ ಈ ವಿಭಾಗದಲ್ಲಿ ಬೆಳ್ಳಿ ಪದಕ ಸಿಗಲಿಲ್ಲ, 3 ಕಂಚಿನ ಪದಕಗಳು ಒಲಿದವು. ಇನ್ನು ಕುಸ್ತಿ, ಕ್ರಿಕೆಟ್, ಹಾಕಿ, ಕಬಡ್ಡಿಯಲ್ಲಿ ತಲಾ 2 ಪದಕಗಳು ಭಾರತದ ಖಾತೆಗೆ ಬಂದರೆ ಅಥ್ಲೆಟಿಕ್ಸ್ ಮತ್ತು ಗಾಲ್ಫ್ನಲ್ಲಿ ತಲಾ 1 ಪದಕಗಳು ಖಾತೆ ಸೇರಿದವು. ಅಥ್ಲೆಟಿಕ್ಸ್ನಲ್ಲಿ ಗಮನಾರ್ಹ ಸಾಧನೆಯನ್ನ ಈ ಬಾರಿ ನಾವು ನೋಡಬಹುದು. ಯಾಕೆಂದ್ರೆ ಬಂಗಾರದ ಹುಡುಗ ಎನಿಸಿಕೊಂಡಂತಹ ಜಾವೆಲಿನ್ ಥ್ರೋ ಸ್ಟಾರ್ ನೀರಜ್ ಚೋಪ್ರಾ ಅವರಿಲ್ಲದಿದ್ದರೂ ಕೂಡ ಉತ್ತಮ ಸಾಧನೆಯನ್ನೇ ದಾಖಲಿಸಿದೆ ಭಾರತ. ಒಟ್ಟು 24 ಪದಕಗಳನ್ನ ಭಾರತೀಯ ಅಥ್ಲೀಟ್ಗಳು ಟ್ರ್ಯಾಕ್ ಮತ್ತು ಫೀಲ್ಡ್ ನಲ್ಲಿ ಗೆದ್ದಿದ್ದಾರೆ. ಅದರಲ್ಲಿ 9 ಬೆಳ್ಳಿ, 14 ಕಂಚಿನ ಪದಕ, 1 ಚಿನ್ನದ ಪದಕ ಇದೆ. ಏಷ್ಯಾ ಖಂಡದ ಅತ್ಯಂತ ಶಕ್ತಿಶಾಲಿ ತಂಡವಾದ ಚೀನಾ ಈ ಬಾರಿಯೂ ಮೊದಲ ಸ್ಥಾನವನ್ನ ತನ್ನದಾಗಿಸಿಕೊಂಡಿತು. ಒಟ್ಟು 341 ಪದಕಗಳನ್ನ ಚೀನಾ ಗೆದ್ದಿದೆ, ಅದರಲ್ಲಿ 169 ಚಿನ್ನದ ಪದಕಗಳೇ ಇವೆ. ಇನ್ನು ಆತಿಥೇಯ ಜಪಾನ್ 83 ಚಿನ್ನ, 95 ಬೆಳ್ಳಿ, 91 ಕಂಚಿನ ಪದಕಗಳೊಂದಿಗೆ ಒಟ್ಟು 269 ಪದಕಗಳನ್ನ ಗೆದ್ದಿದೆ. ದಕ್ಷಿಣ ಕೊರಿಯಾ 3ನೇ ಸ್ಥಾನದಲ್ಲಿದೆ, 39 ಚಿನ್ನ, 43 ಬೆಳ್ಳಿ, 68 ಕಂಚಿನ ಪದಕ, ಒಟ್ಟು 150 ಪದಕಗಳನ್ನ ಗೆದ್ದುಕೊಂಡಿದೆ. ಭಾರತ 21 ಚಿನ್ನ, 27 ಬೆಳ್ಳಿ, 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕ ಗೆದ್ದು 4ನೇ ಸ್ಥಾನ ಪಡೆದಿದೆ. ಸಮಾರೋಪ ಸಮಾರಂಭದಲ್ಲಿ ಭಾರತದ ಟ್ರ್ಯಾಪ್ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದಂತಹ ಮಹಿಳೆಯರ ವಿಭಾಗದ ನೀರು ತಂಡ ಅವರು ಧ್ವಜಧಾರಿಯಾಗಿ ಪಾಲ್ಗೊಂಡರು.
1: ಸೂಪರ್ ಹೈ ಲೆವೆಲ್ ಫೀಲಿಂಗ್ ಹೈ, ಮತಲಬ್ ಕಾಫಿ ಎಕ್ಸೈಟೆಡ್ ಹೂಂ, ಅಪನೆ ದೇಶ್ ಕೆ ಲಿಯೆ ವರ್ಲ್ಡ್ ಜೀತಾ ಹೈ, ನ್ಯಾಷನಲ್ ಆಂಥಮ್ ಅಪನೆ ದೇಶ್ ಕಾ ಬಜ್ನಾ ಮತಲಬ್ ಮೇರೆ ಲಿಯೆ ಕಾಫಿ ಪ್ರೌಡ್ ಕಿ ಬಾತ್ ಹೈ. ಉಸ್ಕೆ ಲಿಯೆ ಪ್ರಿಪರೇಷನ್ ಹಮ್ ಕರ್ತೆ ಹೈ, ಜೈಸೆ ಟ್ರೇನಿಂಗ್ ಕರ್ತೆ ಹೈ ತೋ ಪ್ರಿಪರೇಷನ್ ವೈಸೆ ಹಿ ಹಮ್ ಕರ್ತೆ ಹೈ, ಥೋಡಾ ಬ್ಯಾಡ್ ವೆದರ್ ಮೇ ಭಿ ಟ್ರೇನಿಂಗ್ ಕರ್ತೆ ಹೈ ತೋ ಉಸ್ಕೆ ಅಕೋರ್ಡಿಂಗ್ ಯೇ ನಾರ್ಮಲ್ ಥಾ. ಪರ್ ರಹತಾ ಹೈ ಥೋಡಾ ಕಂಡೀಷನ್ ಹರ್ ಏಕ್ ಕಂಟ್ರಿ ಕಾ ಅಲಗ್ ರಹತಾ ಹೈ, ತೋ ಯಹಾಂ ಪೆ ಥೋಡಿ ಡಿಫಿಕಲ್ಟಿ ಥಿ, ಲೇಕಿನ್ ಮೈನೆ ಅಪ್ನೆ ಆಪ್ ಕೋ ಕಾಮ್ ರಖಾ ಔರ್ ಅಪ್ನೆ ಆಪ್ ಪೆ ಫೋಕಸ್ ಕಿಯಾ. ಪಾಪಾ ಫಾರ್ಮರ್ ಮದರ್ ಹೌಸ್ ವೈಫ್ ಹೈ, ಮಮ್ಮಿ ಕಾ ಯೋಗದಾನ ಹೈ ಮೇರಿ ಲೈಫ್ ಮೇ ಪೂರಾ, ಔರ್ ಮೇರಿ ಬುವಾ ಜಿ ಹೈ ವೋ ಕಬಡ್ಡಿ ಪ್ಲೇಯರ್ ರಹಿ ಹೈ ಅಜಾದಾ ದೇವಿ, ಉನ್ಸೆ ಭಿ ಕಾಫಿ ಇನ್ಸ್ಪೈರ್ ಹೂಂ ಮೈ, ಔರ್ ಮೇರೆ ಕೋಚ್ ಕಾ ಯೋಗದಾನ ಹೈ ಮನ್ಸೇರ್ ಸಿಂಗ್ ಕಾ. ಮೆಡಲ್ ಮೇರಿ ಮಾ ಕೋ ಡೆಡಿಕೇಟ್ ಕರ್ತೀ ಹೂಂ, ಔರ್ ಮೇರೆ ಕೋಚ್ ಕೋ ಡೆಡಿಕೇಟ್ ಕರ್ತೀ ಹೂಂ, ಔರ್ ಪೂರೇ ಇಂಡಿಯಾ ಕೋ ಡೆಡಿಕೇಟ್ ಕರ್ತೀ ಹೂಂ.

ಈ ಬಾರಿ ಭಾರತದ 492 ಅಥ್ಲೀಟ್ಗಳು ಭಾಗವಹಿಸಿದ್ದರು. ಅದರಲ್ಲಿ ಕರ್ನಾಟಕದ 23 ಅಥ್ಲೀಟ್ಗಳು ಭಾಗವಹಿಸಿದ್ದರು. ಅದರಲ್ಲಿ 8 ಜನ 10 ಪದಕಗಳನ್ನು ಗೆದ್ದ ಸಾಧನೆ ಮಾಡಿದರು. ಭಾರತದ ಮಹಿಳಾ ಅಥ್ಲೀಟ್ಗಳು ಈ ಬಾರಿ ವಿಶೇಷ ಸಾಧನೆ ಮಾಡಿದರು. ಭಾರತವು ಈ ಬಾರಿ ಗೆದ್ದಂತಹ 21 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು 11 ಪದಕಗಳನ್ನು ಜಯಿಸಿದರು. ತಂಡದಲ್ಲಿ ಒಟ್ಟು 227 ಮಹಿಳಾ ಅಥ್ಲೀಟ್ಗಳು ಭಾಗವಹಿಸಿದ್ದರು. ಪುರುಷರ ವಿಭಾಗದಿಂದ 7 ಪದಕಗಳು ಭಾರತಕ್ಕೆ ಒಲಿದರೆ ಮಿಶ್ರ ತಂಡಗಳ ವಿಭಾಗದಿಂದ 3 ಚಿನ್ನದ ಪದಕಗಳು ಬಂದವು. ಒಟ್ಟು 85 ಪದಕಗಳಲ್ಲಿ ಮಹಿಳೆಯರು 38, ಪುರುಷರ ವಿಭಾಗದಿಂದಲೂ 38 ಪದಕಗಳು ಲಭಿಸಿದರೆ ಮಿಶ್ರ ವಿಭಾಗದಿಂದ 9 ಪದಕಗಳು ಭಾರತಕ್ಕೆ ಸೇರಿದವು. ಒಲಿಂಪಿಯನ್ ಲೌಲಿನಾ ಬೊರ್ಗೊಹೈನ್ ಅವರು ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದರು. ಸತತ 2 ಏಷ್ಯನ್ ಗೇಮ್ಸ್ಗಳಲ್ಲಿ ಫೈನಲ್ ತಲುಪಿದ ಭಾರತದ ಮೊದಲ ಮಹಿಳಾ ಬಾಕ್ಸರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. 2022-23 ಹಾಂಗ್ಜೌ ಕ್ರೀಡಾಕೂಟದಲ್ಲಿ ಲೌಲಿನಾ ಅವರು ಬೆಳ್ಳಿ ಪದಕ ಗೆದ್ದಿದ್ದರು. ಗಾಲ್ಫ್ ಕ್ರೀಡೆಯಲ್ಲಿ ಈ ಬಾರಿ ಕರ್ನಾಟಕದವರಾದ ಪ್ರಣವಿ ಅರಸ್ ಅವರು ಐತಿಹಾಸಿಕ ಸಾಧನೆ ಮಾಡಿದರು. ಗಾಲ್ಫ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗೆದ್ದರು. ಈ ಸಾಧನೆ ಮಾಡಿದ ದೇಶದ ಮೊದಲ ಮಹಿಳಾ ಗಾಲ್ಫರ್ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು. ಮೂಲತಃ ಮೈಸೂರಿನ ಪ್ರಣವಿ ಅವರು ವಿಶ್ವ ದರ್ಜೆಯ ಗಾಲ್ಫರ್ ಕೂಡ ಆಗಿದ್ದಾರೆ. ಪ್ರಣವಿ ಅವರು ಮಹಿಳೆಯರ ತಂಡ ವಿಭಾಗದಲ್ಲಿಯೂ ಕೂಡ ಮಿಂಚಿದರು. 44 ವರ್ಷಗಳ ಬಳಿಕ ಭಾರತ ಬೆಳ್ಳಿ ಪದಕ ಗೆದ್ದು ಸಂಭ್ರಮಿಸಿತು. ಅದರಲ್ಲಿ ಇನ್ನೊಬ್ಬ ಕನ್ನಡತಿಯಾದಂತಹ ಅದಿತಿ ಅಶೋಕ್ ಕೂಡ ಇದ್ದರು.

0: ಇನ್ನು ಭಾರತೀಯರ ಅತ್ಯಂತ ನೆಚ್ಚಿನ ಮತ್ತು ಭಾವನಾತ್ಮಕ ನಂಟು ಹೊಂದಿರುವಂತಹ ಆಟ ಹಾಕಿ. ಕ್ರಿಕೆಟ್ ಬಗ್ಗೆ ಎಷ್ಟೇ ಪ್ರೀತಿ ಇದ್ದರೂ ಹಾಕಿಯ ಆ ಒಂದು ಆಕರ್ಷಣೆ ಇಂದಿಗೂ ಇದೆ ಎನ್ನುವುದಕ್ಕೆ ಈ ಬಾರಿಯ ಏಷ್ಯಾಡ್ನ ಮಹಿಳಾ ಮತ್ತು ಪುರುಷರ ಹಾಕಿ ಪಂದ್ಯಗಳು ನಿದರ್ಶನವಾದವು. ಮಹಿಳೆಯರಲ್ಲಿಯೂ ಕೂಡ ಭಾರತ ಫೈನಲ್ನಲ್ಲಿ ಚೀನಾದ ವಿರುದ್ಧ ಗೆದ್ದು ಸ್ವರ್ಣ ಪದಕ ಜಯಿಸಿತು. ಮಹಿಳೆಯರು 44 ವರ್ಷಗಳ ನಂತರ ಚಿನ್ನದ ಸಾಧನೆಯನ್ನು ಏಷ್ಯಾಡ್ನಲ್ಲಿ ಮಾಡಿದ್ದು ವಿಶೇಷ ದಾಖಲೆ. ಸಲೀಮಾ ಟೇಟೆ ನಾಯಕತ್ವದ ಭಾರತ ತಂಡವು ಈ ಬಾರಿ ಪ್ರತಿಯೊಂದು ಹಂತದಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿ ಫೈನಲ್ನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದಂತಹ ಚೀನಾವನ್ನು ಮಣಿಸಿದ್ದು ಸ್ವರ್ಣ ಪದಕ ಗೆಲ್ಲಲು ಕಾರಣವಾಯಿತು. ಇನ್ನು ಪುರುಷರ ವಿಭಾಗದಲ್ಲಿ ಹರ್ಮನ್ಪ್ರೀತ್ ಸಿಂಗ್ ಬಳಗಕ್ಕೆ ಚಿನ್ನದ ಪದಕವನ್ನ ಉಳಿಸಿಕೊಳ್ಳುವ ಸವಾಲಿತ್ತು. ಅದನ್ನು ಯಶಸ್ವಿಯಾಗಿ ಅವರು ನೆರವೇರಿಸಿದರು. ಸ್ವತಃ ಹರ್ಮನ್ಪ್ರೀತ್ ಸಿಂಗ್ ಅವರು ಪೆನಾಲ್ಟಿ ಕಾರ್ನರ್ನಲ್ಲಿ ಮಿಂಚಿದರು. 2 ಗೋಲು ಹೊಡೆದು ಭಾರತಕ್ಕೆ ಮಲೇಷಿಯಾ ಎದುರು ಫೈನಲ್ನಲ್ಲಿ ಸುಲಭ ಜಯ ಸಿಗುವಂತೆ ಮಾಡಿದರು. ಇದರೊಂದಿಗೆ ಮಹಿಳಾ ಮತ್ತು ಪುರುಷ ತಂಡಗಳು 2028 ಲಾಸ್ ಏಂಜಲೀಸ್ನಲ್ಲಿ ನಡೆಯುವ ಒಲಿಂಪಿಕ್ಸ್ಗೆ ನೇರ ಅರ್ಹತೆಯನ್ನ ಗಿಟ್ಟಿಸಿದವು. ಪುರುಷರ ಹಾಕಿ ತಂಡದ ವಿಜಯದ ಬಗ್ಗೆ ಆಟಗಾರ ಮನ್ಪ್ರೀತ್ ಸಿಂಗ್ ಮಾತನಾಡಿದ್ದಾರೆ. ಈ ಬಾರಿ ಕಬಡ್ಡಿಯಲ್ಲಿಯೂ ಕೂಡ ನಮಗೆ 2 ಪದಕಗಳು ಒಲಿದವು. ಒಂದು ಮಹಿಳೆಯರ ವಿಭಾಗದ್ದು, ಇನ್ನೊಂದು ಪುರುಷರ ವಿಭಾಗದ್ದು. ಮಹಿಳೆಯರ ವಿಭಾಗದಲ್ಲಿ ಸಾಧಿಸಿದ ಜಯದ ಬಗ್ಗೆ ಪಿಂಕಿ ರಾಯ್ ಅವರು ಮಾತನಾಡಿದ್ದಾರೆ.
1: ಕಾನ್ಫಿಡೆನ್ಸ್ ಫೈನಲ್ ಇಜಿಲಿ ಹರಾಂಗೇ ಸೀನಿಯರ್ ಪ್ಲೇಯರ್ ಜೊ ರೀತು ನೆಗಿ ಬೋಲಾ ತಾ ಫೈನಲ್ ಇತನಾ ಇಜಿ ನಹೀ ರಹೇಗಾ ಕ್ಯೂಂಕಿ ವೋ ಆಲ್ ಔಟ್ ಖೇಲೆಂಗೇ ಔರ್ ಉನ್ಹೊನೆ ಸಚ್ ಮೇ ಆಲ್ ಔಟ್ ಖೇಲೆ ಹಮ್ನೆ ಉನ್ಕೋ ಪೂಲ್ ಕೆ ಮ್ಯಾಚಸ್ ಮೇ 14 ಪಾಯಿಂಟ್ ಸೇ ಹರಾಯೆ ಥೆ ಪರ್ ಫೈನಲ್ ಮೇ ವೋ 3 ಪಾಯಿಂಟ್ ಸೇ ಹರೇ ತೋ ಉನ್ಹೊನೆ ಇಂಪ್ರೂವ್ ಕಿ ಅಪ್ನೇ ಊಪರ್ ಔರ್ ಉನ್ಹೊನೆ ಸ್ಟ್ರಾಟಜಿ ಭೀ ಕಿಯೇ ಥೇ ಥೋಡಾ ಬಹುತ್ ಅಪ್ನಾ ಹಮಾರೇ ಟೇಲರೋ ಕೇ ಊಪರ್ ವೋ ಭೀ ಉನ್ಕೋ ಕಾಮ್ ಆಯೇ ಪರ್ ಆಲ್ ಔಟ್ ಕಾ ಸಚ್ ಮೇ ಹಮ್ನೇ ಕೇ ಬಾರ್ ರಹೇ ಹಮಾರೇ ಆಗ್ನೇ ಆಜ್ ಮೇಡೆ ನೇ ಜೋ ಬೀಚ್ ಮೇ ಸೇ 2-3 ಪಾಯಿಂಟ್ ಗಯೇ ಉಸ್ಕೋ ಹಮ್ ವಾಪಸ್ ಲಾತೇ ಕ್ಯೂಂಕಿ ಹಮಾರಾ 12 ಪಾಯಿಂಟ್ ಕಾ ಲೀಡ್ ಥಾ ಏಕ್ ಟೈಮ್ ಪೇ ಹಮ್ನೇ ಸೋಚಾ ಥಾ 16-17 ಪಾಯಿಂಟ್ ಕಾ ಹೋ ಜಾಯೇಗಾ ವೋ ಲೀಡ್ ಪರ್ ಮ್ಯಾಚಸ್ ಹೋ ತೋ ಐಸಾ ಹೋ ಜೀತ್ ಮೇ ತಭೀ ಮಜಾ ಆತಾ ಹೈ ಯೇ ಭೀ ಹೈ ಏಷ್ಯನ್ ಗೇಮ್ ಸೇ ಪಹಲೇ ಹಮ್ ಲೋಗೋ ಕಾ ಸೀನಿಯರ್ ನ್ಯಾಷನಲ್ ಹೋತಾ ಹೈ ಉಸ್ಮೇ ಆಕ್ಚುಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಲೇನಾ ಪಡ್ತಾ ಹೈ ಔರ್ ವೋ ದೇಖ್ ಕೇ ಸಿಲೆಕ್ಷನ್ ಮೇ 30-40 ಲಡ್ಕೇ ಆತೀ ಹೈ ಉಸ್ 30-40 ಲಡ್ಕಿಯೋ ಕೋ ಬೀಟ್ ಕರ್ಕೆ ಜೋ 12 ಲಡ್ಕೇ ಆತೀ ಹೈ ಔರ್ ಹಮ್ ಲೋಗೋ ಕಾ 5-6 ಮಹೀನೆ ಕಾ ಕ್ಯಾಂಪ್ ಲಗತಾ ಹೈ ಏಕ್ ಮಹೀನೆ ಕಾ ಕ್ಯಾಂಪ್ ವೋ ನಿಕಾಲ್ನಾ ಬಹುತ್ ಮುಷ್ಕಿಲ್ ಹೋತಾ ಹೈ ಪರ್ ವೋ ಸಬ್ ಮುಷ್ಕಿಲ್ ಪಾರ್ ಕರ್ಕೆ ಜೋ 12 ಲಡ್ಕೇ ಆಯೀ ಹೈ ವೋ ಅಪ್ನೇ ಅಪ್ನೀ ಬೆಸ್ಟ್ ಥೀ ಅಪ್ನೇ ಅಪ್ನೀ ಜಗಾ ಪೇ ಇಸ್ಲೀ ಆಜ್ ಹಮ್ ಗೋಲ್ಡ್ ಮೆಡಲ್ ಹಾತ್ ಮೇ ಲೇಕೆ ಖಡೇ ಹಮ್ ಚಾಹತೇ ಹೈ ಲಡ್ಕೇ ಪ್ರಮೋಟ್ ಹೋ ಜೈಸೆ ಕ್ರಿಕೆಟ್ ವಾಲೇ ಹೋ ರಹೇ ಉನ್ಕೋ ಬ್ಯಾಂಡ್ ಕಲರ್ವೇಶನ್ ಮಿಲ್ ರಹಾ ಹೈ ವೋ ಕಬಡ್ಡಿ ವಾಲೋ ಕೋ ನಹೀ ಮಿಲ್ ರಹಾ ಹಮ್ ಚಾಹತೇ ಹೈ ಹಮಾರೇ ಕಬಡ್ಡಿ ವಾಲೋ ಆಗೇ ಜೋ ಬಚ್ಚಾ ಹೈ ಉನ್ಕೋ ಭೀ ಮಿಲೇ ಜೈಸೆ ಅಭಿ ಲಡ್ಕೋ ಕಾ ಪ್ರೋ ಕಬಡ್ಡಿ ಹೈ ಹಮ್ ಚಾಹತೇ ಹಮಾರೇ ಲಡ್ಕಿಯೋ ಕಾ ಭೀ ಪ್ರೋ ಕಬಡ್ಡಿ ಹೋ ಕಿ ಕಮ್ ಸೇ ಕಮ್ ಜೋ ಬಚ್ಚೆ ಇಂಡಿಯಾ ಖೇಲ್ನೆ ನಹೀ ಪಾ ರಹೇ ಜೋ ಪೀಚೆ ಛೂಟ್ ಜಾಯೇ ಕಮ್ ಸೇ ಕಮ್ ವೋ ಪ್ರೋ ಕಬಡ್ಡಿ ಖೇಲ್ ಕೇ ಅಪ್ನಾ ಪರ್ಫಾರ್ಮೆನ್ಸ್ ದಿಖಾ ಪಾಯೇ ಔರ್ ವೋ ಆಗೇ ಆ ಪಾಯೇ ಕ್ಯೂಂಕಿ ಏಕ್ ಸೀನಿಯರ್ ನ್ಯಾಷನಲ್ ಕೇ ಭರೋಸೆ ಹಮ್ ಲೋಗ್ ರಹೇತೆ ಹೈ ಪೂರೇ ಸಾಲ್ ಬಾಕಿ ಹಮ್ ಲೋಗೋ ಕುಛ ಟೂರ್ನಾಮೆಂಟ್ ನಹೀ ಮಿಲ್ತಾ ಹೈ ಹಮಾರೇ ಲಡ್ಕಿಯೋ ಕೋ ಮತಲಬ್ ಜ್ಯಾದಾ ಫೆಸಿಲಿಟಿ ಮಿಲ್ನಾ ಚಾಹಿಯೇ ಏಕೆ ಭಾಯ್ ಹಮಾರೇ ಲಿಯೇ ಕರ್ ರಹೇ ಹಮ್ ಚಾಹತೇ ಸರ್ಕಾರ ಹಮಾರೇ ಲಿಯೇ ಥೋಡಾ ಔರ್ ಜ್ಯಾದಾ ಕರೇ ಕ್ಯೂಂಕಿ ಕಭಿ ಕಭಿ ಹಮ್ ಲೋಗೋ ಕೋ ಸಹಿ ತರೀಕೆ ಸೇ ಸಹಿ ಚೀಜೆ ಮಿಲ್ತಿ ನಹೀ ಯಾ ಹಮ್ ಲೋಗೋ ತಕ್ ಪಹುಂಚತಿ ನಹೀ ಹೈ ತೋ ವೋ ಅಗರ್ ಪಹುಂಚೆ ತೋ ಹಮಾರೇ ಜೋ ಆಗೇ ಜನರೇಷನ್ ಹೋ ಅಭಿ 26 ಕೆ ಬಾದ್ 30 ಮೇ ಹೋಗಾ ತೋ ಹಮಾರಾ ವೋ ಗೋಲ್ಡ್ ಮೆಡಲ್ ಕಂಟಿನ್ಯೂ ರಹೇನಾ ಚಾಹಿಯೇ
0: ಕಬಡ್ಡಿ. ಕ್ರಿಕೆಟ್ ನಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಭಾರತ ತಂಡವು ಫೈನಲ್ ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಚಿನ್ನದ ಪದಕವನ್ನ ಜಯಿಸಿತು. ಭಾರತ ತಂಡವು ಇದು ಎರಡನೇ ಸರ್ತಿ ಚಿನ್ನದ ಪದಕವನ್ನ ಏಷ್ಯಾಡ್ ನಲ್ಲಿ ಗೆಲ್ಲುತ್ತಿದೆ. 2022-23 ಕೂಡ ಭಾರತ ಪುರುಷರ ತಂಡ ಚಿನ್ನ ಗೆದ್ದಿತ್ತು. ಮಹಿಳೆಯರು ಕೂಡ ಎರಡು ಬಾರಿ ಚಿನ್ನ ಗೆದ್ದಿದ್ದಾರೆ. ಪುರುಷರ ತಂಡದ ಈ ಒಂದು ಸಾಧನೆಯ ಕುರಿತು ಆಟಗಾರ ಶಿವಂ ದುಬೆ ಮಾತನಾಡಿದ್ದಾರೆ.
2: Podium. This is my second time to be at the podium and I'm very grateful for that. I feel that when I was standing, national anthem was going on, I only can hear the voice India. So it feels really good for me because the national anthem goes and people knows that India has taken the gold now. Whoever comes in the final, we wanted to beat them. It was only to win the gold medal and make our country proud. It's just a contribution because it's not about my runs, it's about all of the players who have scored. You can count the 19 runs of Tilak as well. Tilak has batted amazingly. Abhishek has done something different today. Tilak has done. Jasprit Bumrah, the bowler we wanted, we saw today. So it's not about me, it's just about the team.
0: ಆರ್ಚರಿಯ ಮಹಿಳೆಯರ ರಿಕರ್ವ್ ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಕುಂಕುಮ್ ಮೊಹಾದ್ ಅವರು ಚಿನ್ನದ ಪದಕ ಜಯಿಸಿದರು. ಇದರೊಂದಿಗೆ ಈ ರಿಕರ್ವ್ ವೈಯಕ್ತಿಕ ವಿಭಾಗದಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಆರ್ಚರ್ ಎಂಬ ಹೆಗ್ಗಳಿಕೆಗೆ ಕುಂಕುಮ್ ಪಾತ್ರರಾದರು. ಕುಂಕುಮ್ ಅವರು ಅಮರಾವತಿಯವರು.

ಪುರುಷರ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಈ ಬಾರಿ ಭಾರತದ ಅಮನ್ ಸೆಹರಾವತ್ ಅವರು ಚಿನ್ನದ ಪದಕ ಜಯಿಸಿದರು. 57 ಕೆಜಿ ವಿಭಾಗದಲ್ಲಿ ಅವರು ಉತ್ತರ ಕೊರಿಯಾದ ಚೋಂಗ್ ಸಾಂಗ್ ಹಾನ್ ಅವರನ್ನ ಸೋಲಿಸಿ ಈ ಒಂದು ಸ್ವರ್ಣ ಸಾಧನೆ ಮಾಡಿದರು. ಅಮನ್ ಸೆಹರಾವತ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ಗೆದ್ದ ಕುಸ್ತಿಪಟುವಾಗಿದ್ದಾರೆ.

0: ಇನ್ನು ಮಹಿಳೆಯರ 53 ಕೆಜಿ ಕುಸ್ತಿ ಸ್ಪರ್ಧೆಯ ಫೈನಲ್ ನಲ್ಲಿ ಭಾರತದ ಅಂತಿಮ್ ಪಂಗಾಲ್ ಅವರು ಜಪಾನಿನ ನಮೋ ಕಿಯಾಕ ವಿರುದ್ಧ ಸೋತು ಬೆಳ್ಳಿ ಪದಕ ಪಡೆದರು. ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ಭಾರತದ ನಿತೇಶ್ ಸಿವಾಚ್ ಅವರು 97 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಪುರುಷರ ಕುಸ್ತಿ ವಿಭಾಗದಲ್ಲಿ ಫ್ರೀಸ್ಟೈಲ್ 65 ಕೆಜಿ ಕುಸ್ತಿಯಲ್ಲಿ ಭಾರತದ ಸುಜೀತ್ ಕಲ್ಕಲ್ ಅವರು ಚಿನ್ನದ ಪದಕ ಗೆದ್ದರು. ಫೈನಲ್ ಹಣಾಹಣಿಯಲ್ಲಿ ಸುಜೀತ್ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕುದೀವಾ ಅವರನ್ನು ಮಣಿಸಿ ಚಿನ್ನದ ಪದಕ ಗೆದ್ದರು. ಸ್ಕ್ವಾಶ್ ಕ್ರೀಡೆಯ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಅನಾಹತ್ ಸಿಂಗ್ ಅವರು ಬೆಳ್ಳಿ ಪದಕ ಜಯಿಸಿದರು. ಫೈನಲ್ನಲ್ಲಿ ಅವರು ಮಲೇಷಿಯಾದ ಸ್ಪರ್ಧಿಯ ಎದುರು ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಅನಾಥ್ ಸಿಂಗ್ ಅವರು ತಂಡ ವಿಭಾಗದಲ್ಲಿಯೂ ಕೂಡ ಕಂಚಿನ ಪದಕವನ್ನ ಗಳಿಸಿದರು. ಅವರೊಂದಿಗೆ ಜ್ಯೋತ್ಸ್ನಾ ಚಿನ್ನಪ್ಪ, ತನ್ವಿ ಖನ್ನಾ, ಶಮೀನಾ ರಿಯಾಜ್ ತಂಡದಲ್ಲಿದ್ದರು. ನವದೆಹಲಿಯವರಾದ 18 ವರ್ಷದ ಅನಾಥ್ ಸಿಂಗ್ ಅವರು ತಮ್ಮ ಸಾಧನೆಯ ಕುರಿತು ಮಾತನಾಡಿದ್ದಾರೆ.
1: Not what I wanted and what I expected, but I mean, things don't always go your way, and there's going to be a few more chances for me to, you know, make sure I can make my way to the Olympics. And yeah, I'm just going to try to the most of those opportunities and make sure that I can get there eventually. This is only, like I said, my second time playing the Asian Games, the major games. I've only played the Commonwealth once before this, so I mean, just getting started right now. And yeah, I mean, every single match, every single point is something that I'm going to learn from, and being here and the whole experience and the atmosphere is something that definitely adds on to it, and getting, you know, learning how to adjust to it and just adjust to the very crucial moments is something that, you know, only experience can give you. And I think just in the next few years and the next few months, I can try to learn from that and try to learn from every single match. Of course, the PSA tour, it's going to be ongoing for the whole year. I have an event in 10 days coming up, so just try to build up my ranking and, you know, do as well as I can in those tournaments and just build my ranking up one by one, and hopefully I can make it to the top 10 and slowly make my way up from there.
0: ಮಹಿಳೆಯರ ವೇಟ್ ಲಿಫ್ಟಿಂಗ್ನ 49 ಕೆಜಿ ವಿಭಾಗದಲ್ಲಿ ಭಾರತದ ಮೀರಾಬಾಯಿ ಚಾನು ಬೆಳ್ಳಿ ಪದಕ ಜಯಿಸಿದರು. ಅವರ ವೃತ್ತಿ ಜೀವನದಲ್ಲಿ ಇದು ಏಷ್ಯಾಡ್ ಗೇಮ್ಸ್ನಲ್ಲಿ ಲಭಿಸಿದಂತಹ ಮೊದಲ ಪದಕವಾಗಿದೆ. ಅವರು ಈಗಾಗಲೇ ವಿಶ್ವ ಚಾಂಪಿಯನ್ಶಿಪ್, ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3 ಬಾರಿ ಮತ್ತು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದಂತಹ ವೇಟ್ ಲಿಫ್ಟರ್ ಆಗಿದ್ದಾರೆ. ಅವರ ಪ್ರಶಸ್ತಿ ಸಂಗ್ರಹದಲ್ಲಿ ಏಷ್ಯಾಡ್ ಪದಕದ ಕೊರತೆಯೊಂದಿತ್ತು, ಅದು ಕೂಡ ಈಗ ನೀಗಿದಂತಾಗಿದೆ. ಅವರು 49 ಕೆಜಿ ವಿಭಾಗದಲ್ಲಿ ಚೀನಾದ ಸ್ಪರ್ಧೆಯಿಂದ ನಿಕಟ ಪೈಪೋಟಿ ಎದುರಿಸಿ ಬೆಳ್ಳಿ ಪದಕವನ್ನು ಜಯಿಸುವಲ್ಲಿ ಯಶಸ್ವಿಯಾದರು. ತಮ್ಮ ಸಾಧನೆಯ ಕುರಿತು ಮಾತನಾಡಿದ್ದಾರೆ ಮೀರಾಬಾಯಿ ಅವರು. ಕೇಳೋಣ ಬನ್ನಿ.
2: हमारे लिए सबसे सपना था और ये बहुत ज्यादा इम्पोर्टेंट है मेरे लिए, तो आप भी फाइनली मिल गया है. मेरा मेडल दिल्ली में एशियन गेम्स का मेडल आ गया है और मैंने इंडिया के लिए और वेट लिफ्टिंग के लिए कुछ करके दिखाया, तो बहुत खुशी हूँ मैं.
3: हमने काफी अच्छा ट्रेनिंग में भी किया है कि हमने सिर्फ ये वाले एशियन गेम्स हमारे लिए बहुत ज्यादा इम्पोर्टेंट थे, क्योंकि लास्ट एशियन गेम्स में भी हमने इंजुरी हो गया था, तो ये वाला मेरा सबसे अच्छा मौका था कि मैं कुछ करके दिखाने का. प्रिपरेशन वैसे चेंज नहीं था कोई भी, पहले जैसा चल रहे थे ऐसा ही सेम किया था, पर हमने कोशिश किया है कि हाँ इस बार मौका नहीं छोड़ना.

0: ಶೂಟಿಂಗ್ ವಿಭಾಗದ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಕಮಲ್ಜೀತ್ ಸಿಂಗ್ ಮತ್ತು ಸುರುಚಿ ಸಿಂಗ್ ಫೋಗಟ್ ಅವರು ಚಿನ್ನದ ಪದಕ ಜಯಿಸಿದರು. ತಮ್ಮ ಸಾಧನೆ ಕುರಿತು ಕಮಲ್ಜೀತ್ ಮತ್ತು ಸುರುಚಿ ಮಾತಾಡಿದ್ದಾರೆ, ಕೇಳೋಣ ಬನ್ನಿ.
1: ಠೀಕ್ ಮತ್ತೆ ಐಸಾ ಖರಾಬ್ ನೀ ಮೇಲೆ ಥೋಡಾ ಸಾ ಮೇರಿ ತರಫ ಬೀಚ ಮೇಲೆ ಥೋಡಾ ಸಾ ಖರಾಬ್ ಕರಲಿಯ ಏಕ ಪಾಯಿಂಟ್ ಸೇ ರಹ ಗಯಾ ಥಾ ಮೈ ಫೈನಲ್ ಮೇ. ಫಿರ್ ಸಬ್ನೆ ಬತಾಯಾ ಕಿ ಮಿಕ್ಸ್ ಟೀಮ್ ಮೇ ನಾಮ್ ಆ ಗಯಾ, ಅಬ ತೋ ಏಕ ಮೌಕಾ ಓರ್ ಹೈ ಮೆಡಲ್ ಕಾ, ತೋ ಇಸ್ ಮೇ ಮೈ ಅಪ್ನಾ ಬೆಸ್ಟ್ ಕರೂಂಗಾ, ಆ ಗಯಾ ಮೈ ಮೆಡಲ್. ಇಮೋಷನ್ಸ್ ತೋ ಸಬ್ಮೇ ಹೋತೆ ಹೈ ಮೇರೆ ಅಂದರ್ ಅಂದರ್ ಭೀ ಹೈ ಥೋಡಾ ಬಹುತ್. ಮೈ ಥೋಡಾ ಹರ್ಟ್ ಹುಆ ಥಾ, ಮೇರೆ ಕೋ ಐಸಾ ಲಗಾ ಥಾ ಕಿ ಮೈ ಆ ಜಾಊಂಗಾ ಫೈನಲ್ಸ್ ಮೇ. ಇಂಡಿವಿಜುವಲ್ ಮ್ಯಾಚ್ ಇಸ್ಸೇ ಜ್ಯಾದಾ ಟಫ್, ಉಸ್ಮೇ 60 ಶಾಟ್ ರಹತೆ, ಇಸ್ಮೇ 30 ಶಾಟ್ ಹೈ. ತೋ ಯೇ ಥಿಯಾ ಥಾ ಕಿ ಬಸ್ ಮೇರೆ ಕೋ ಅಚ್ಛಾ ಕರನಾ ಹೈ, ಅಪ್ನೀ ತರಫ ಸೇ ಗಲ್ತಿ ನೀ ಕರ್ನಿ ಕೋಈ ಭೀ. ಟಾರ್ಗೆಟ್ ತೋ ಮೈಮ್ ಒಲಿಂಪಿಕ್ ಹೀ ಹೈ ಗೋಲ್ಡ್.
2: ಇಸ್ ಕಮ್ಬ್ಯಾಕ್ ಕೆ ಅಸಲಿ ಹಕ್ದಾರ್ ಮೇರೆ ಕೋಚ್ ಔರ್ ಮೇರಿ ಮಮ್ಮಿ ಹೈ, ಜಿನ್ಹೋನೆ ಮೇರಾ ದಿಮಾಗ್ ರೀಸೆಟ್ ಕರ್ನೆ ಮೇ ಮೇರಿ ಬಹುತ್ ಬಹುತ್ ಜ್ಯಾದಾ ಮದದ್ ಕರಿ ಹೈ. ವರ್ನಾ ಮೈ ಏಕದಮ್ ಇಸ್ ವಾಲೆ ಮ್ಯಾಚ್ ಮೇ ಭೀ ಲಾಸ್ಟ್ ಮ್ಯಾಚ್ ಕಾ ಫೀಲ್ ಲೇತಿ ರಹತಿ, ಔರ್ ಮೈ ಇಸ್ ಮ್ಯಾಚ್ ಮೇ ಭೀ ಅಪ್ನಾ ಪರ್ಫಾರ್ಮ್ ನೀ ಕರ್ ಪಾತಿ. ಮುಝೇ ತೋ ಹೋಗಿ ಕಿ ಜೈಸಾ ವರ್ನಾ ಮೆಡಲ್ ಮೆಡಲ್ ಮೆಡಲ್ ಲೇಕೆ ಆನೆ ದೇಶ್ ಕೆ ಲಿಯೇ. ಪಹಲೆ ತೋ ಆಪ್ಕೋ ಬತಾತಿ ಹೂಂ ಕಿ ಮೈ ರೆಸ್ಲಿಂಗ್ ಮೇ ಭೀ ಕೈಸೆ ಗಯಿ ಥಿ, ಕ್ಯೂಂಕಿ ಜಬ್ ಮೈ ವೆನ್ ಐ ವಾಸ್ ಬೋರ್ನ್ ಮೇರೆ ಪಾಪಾ ಚಾಹತೆ ಥೇ ಕಿ ಮೈ ಕೋಈ ನಾ ಕೋಈ ಸ್ಪೋರ್ಟ್ಸ್ ಪರ್ಸನ್ ತೋ ಬನೂ, ಕ್ಯೂಂಕಿ ವೋ ಭೀ ಕೋಈ ಸ್ಪೋರ್ಟ್ಸ್ ಕರ್ನಾ ಚಾಹತೆ ಥೇ ಬಟ್ ವೋ ನಹೀ ಕರ್ ಪಾಯೇ ಉನ್ಕೆ ಟೈಮ್ ಕೆ ಹಿಸಾಬ್ ಸೇ. ತೋ ಉನ್ಹೋನೆ ಮುಝೇ ರೆಸ್ಲಿಂಗ್ ಶುರು ಕಿಯಾ, ರೆಸ್ಲಿಂಗ್ ಮೇ ಮುಝೇ ಕುಛ್ ಹಿ ಮಹೀನೋ ಮೇ ಮುಝೇ ಕಲರ್ ಬೋನ್ ಕಿ ಇಂಜರಿ ಹೋ ಗಯಿ. ತೋ ಫಿರ್ ಪಾಪಾ ನೇ ಐಸಾ ಸ್ಪೋರ್ಟ್ ಢೂಂಡಾ ಕಿ ಜಿಸ್ ಮೇ ಇಂಜರಿ ಭೀ ನಹೀ ಹೋಗಿ, ಇತನಿ ಮೆಹನತ್ ನಹೀ ಹೋಗಿ ಜಿತನಿ ರೆಸ್ಲಿಂಗ್ ಮೇ ಹೋತೇ, ಇತನಾ ಪಸೀನಾ ಬಸ್ ಕುಛ್ ಟೈಮ್ ಕೆ ಲಿಯೇ ಹೋಗಾ ಪಸೀನಾ, ಬಸ್ ಪೂರಾ ಮೆಂಟಲ್ ಗೇಮ್. ತೋ ಫಿರ್ ಪಾಪಾ ನೇ ಶೂಟಿಂಗ್ ದೇಖಿ, ಉನ್ಹೋನೆ ಮುಝೇ ದಿಖಾಯಾ, ತೋ ಮುಝೇ ದೇಖ್ ಕೆ ಬಹುತ್ ಹಿ ಇಂಟ್ರೆಸ್ಟಿಂಗ್ ಲಗಾ ಪಿಸ್ಟಲ್ ಚಲಾನಾ. ತೋ ಮೈನೆ ಬೋಲಾ ಹಾಂ ಅಬ್ ನಾ ಮೈ ಶೂಟಿಂಗ್ ಕರ.
0: ಈ ಬಾರಿ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಅಥ್ಲೀಟ್ಗಳ ಸಾಧನೆಯೂ ಕೂಡ ಗಮನಾರ್ಹವಾಗಿದೆ. ಅನುಭವಿ ಅಥ್ಲೀಟ್ MR ಪೂವಮ್ಮ ಅವರು 1 ಚಿನ್ನ 1 ಬೆಳ್ಳಿ ಪದಕ ಜಯಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಅಥ್ಲೆಟಿಕ್ಸ್ನ 4x400 ಮೀಟರ್ ಮಹಿಳೆಯರ ತಂಡ ವಿಭಾಗದ ರಿಲೆ ಮತ್ತು 4x400 ಮೀಟರ್ ಮಿಶ್ರ ರಿಲೆಯಲ್ಲಿ ಈ ಪದಕಗಳನ್ನು ಜಯಿಸಿದರು. ಇನ್ನು ಮೈಸೂರಿನ ಪ್ರಣವಿ ಅರಸ್ ಅವರು ಕೂಡ ವೈಯಕ್ತಿಕ ವಿಭಾಗದಲ್ಲಿ ಐತಿಹಾಸಿಕ ಚಿನ್ನ ಗೆದ್ದು ಸಾಧನೆ ಮಾಡಿದರೆ ತಂಡ ವಿಭಾಗದಲ್ಲಿಯೂ ಕೂಡ ಬೆಳ್ಳಿ ಪದಕ ಜಯಿಸಿದರು. ಅದಿತಿ ಅಶೋಕ್ ಗಾಲ್ಫ್ನಲ್ಲಿ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದರು. ಅವರು ಪ್ರಣವಿ ಅರಸ್ ಅವರೊಂದಿಗೆ ಈ ಸಾಧನೆ ಮಾಡಿದರು. ಕ್ರಿಕೆಟ್ ತಂಡದಲ್ಲಿದ್ದ ಕರ್ನಾಟಕದ ಶ್ರೇಯಾಂಕ ಪಾಟೀಲ್ ಕೂಡ ಈ ಬಾರಿ ಚಿನ್ನದ ಪದಕಕ್ಕೆ ಹೊರಳೊಡ್ಡಿದರು. ಪುರುಷರ ಹಾಕಿ ತಂಡದ ಗೋಲ್ ಕೀಪರ್ ಮೋಹಿತ್ HS ಕೂಡ ಚಿನ್ನದ ಪದಕ ಗೆದ್ದರು. ಮೂಲತಃ ಚನ್ನರಾಯಪಟ್ಟಣದ 24 ವರ್ಷದ ಮೋಹಿತ್ ಅವರಿಗೆ ಇದು ಚೊಚ್ಚಲ ಏಷ್ಯಾಡ್ ಗೇಮ್ಸ್. ಶೂಟಿಂಗ್ನಲ್ಲಿ ಭಾಗವಹಿಸಿದ್ದ ತಿಲೋತ್ತಮ ಸೇನ್ ಅವರು ಕೂಡ ಕರ್ನಾಟಕದವರು. ಅವರು 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸುವುದರೊಂದಿಗೆ ಭಾರತದ ಪದಕ ಸಂಖ್ಯೆ ಹೆಚ್ಚಾಗಲು ಕಾಣಿಕೆ ನೀಡಿದರು. SS ಸ್ನೇಹ 4x100 ಮೀಟರ್ ರಿಲೆ ಓಟದಲ್ಲಿ ಭಾಗವಹಿಸಿದ್ದರು. ಅವರಿದ್ದ ತಂಡವು ಕಂಚಿನ ಪದಕ ಜಯಿಸಿತು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ 28 ವರ್ಷದ ಸ್ನೇಹ

ಎಸ್ ಅವರಿಗೆ ಇದು ಮೊದಲ ಏಷ್ಯಾಡ್ ಕ್ರೀಡಾಕೂಟ. ಬ್ಯಾಡ್ಮಿಂಟನ್ನ ಉದಯೋನ್ಮುಖ ತಾರೆ ಆಯುಷ್ ಶೆಟ್ಟಿ ಕೂಡ ಈ ಬಾರಿ ಏಷ್ಯಾಡ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದರು. ಕಾರ್ಕಳದ 21 ವರ್ಷದ ಆಯುಷ್ ಶೆಟ್ಟಿ ಅವರು ಪ್ರತಿನಿಧಿಸಿದ್ದ ಭಾರತ ತಂಡ ವಿಭಾಗವು ಬ್ಯಾಡ್ಮಿಂಟನ್ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿತು.

0: ಸುಮಾರು 16 ದಿನಗಳ ಕಾಲ ನಡೆದ ಈ ಒಂದು ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಜಪಾನ್ ದೇಶವು ತನ್ನ ಆಯೋಜನಾ ಸಾಮರ್ಥ್ಯವನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿಕೊಟ್ಟಿತು. ಈ ಬಾರಿ ಜಪಾನ್ ಕ್ರೀಡಾಗ್ರಾಮ ಎಂಬ ಪರಿಕಲ್ಪನೆಯನ್ನ ಕೈಬಿಟ್ಟಿತ್ತು. ಖರ್ಚು ವೆಚ್ಚ ಉಳಿಸುವ ಮತ್ತು ಭವಿಷ್ಯದಲ್ಲಿ ಸಂಪನ್ಮೂಲ ಹಾಳಾಗದಂತೆ ತಡೆಯಲು ಈ ಬಾರಿ ಕ್ರೀಡಾಗ್ರಾಮವನ್ನ ನಿರ್ಮಿಸದಿರಲು ಜಪಾನ್ ನಿರ್ಧರಿಸಿತ್ತು. ಅದರಿಂದಾಗಿ ಆರಂಭಿಕ ಹಂತದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಪಡೆಯಲು ದೇಶ ವಿದೇಶಗಳಿಂದ ಬಂದಿದ್ದಂತಹ ಕ್ರೀಡಾಪಟುಗಳು ಪರದಾಡುವಂತಹ ಸ್ಥಿತಿ ಎದುರಾಯಿತು. ಆದರೆ ಇದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ಜಪಾನ್ ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಿದೆ. ಹಲವು ಸಂದರ್ಭಗಳಲ್ಲಿ ಮಳೆ ಮತ್ತು ಬಿರುಗಾಳಿ ಕೂಡ ಬೀಸಿದ್ದರಿಂದ ಉಂಟಾದ ಅಡಚಣೆಗಳನ್ನ ಆ ಹಂತದಲ್ಲಿಯೇ ನಿವಾರಿಸಿ ಕ್ರೀಡಾಪಟುಗಳಿಗೆ ಭಾಗವಹಿಸಲು ಅನುವು ಮಾಡಿಕೊಟ್ಟಂತಹ ಆಯೋಜಕರು ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿತು. ಸಮಾರೋಪ ಸಮಾರಂಭದಲ್ಲಿ ಏಷ್ಯಾಡ್ ಕ್ರೀಡಾಕೂಟದ ಧ್ವಜವನ್ನ ಕತಾರ್ ದೇಶಕ್ಕೆ ಹಸ್ತಾಂತರಿಸಲಾಯಿತು. ಇದರರ್ಥ ಏನಪ್ಪಾ ಅಂದ್ರೆ ಮುಂದಿನ ಅಂದರೆ 2030 ಏಷ್ಯನ್ ಗೇಮ್ಸ್ ಕತಾರ್ನಲ್ಲಿ ಆಯೋಜನೆಗೊಳ್ಳಲಿದೆ. ಕತಾರ್ ದೇಶದ ದೋಹಾ ನಗರವು ಏಷ್ಯಾಡ್ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸಲಿದೆ.
1: 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳ ಸಾಧನೆಯ ಕುರಿತು ಕೇಳಿದಿರಿ. ಪ್ರಸ್ತುತಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ, ಸಂಕಲನ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 0499, STD code 08. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿದಾರ್ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಪಂಡಿತ್ ರವೀಂದ್ರ ಯಾವಗಲ್. ಈಗ ಕೇಳೋಣ ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿತಾರ್ವಾದನವನ್ನು, ರಾಗ್ ಮಾಲ್ಕೌನ್ಸ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿತಾರ್ವಾದನವನ್ನು ಇದುವರೆಗೆ ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರವೀಂದ್ರ ಯಾವಗಲ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್

0: ಸೈಟ್ prasarbharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳೋಣ ಮುಸ್ಕಾನ್ ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಕಂಠಸಿರಿಗಳಲ್ಲಿ.

0: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD code 08. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
1: ಸಮಯವಾಗಿದೆ 10:44. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಮುಂದಿನ ಗೀತೆ ನರಗುಂದ ಬಂಡಾಯ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಚೇತನ್ ಕುಮಾರ್ ಹಾಗೂ ಸುನಿತಾ ಉಪದೃಷ್ಟ ಅವರ ಕಂಠಸರಿಗಳಲ್ಲಿ ಕೇಶವಾದಿತ್ಯ ಅವರ ಗೀತರಚನೆಗೆ ಯಶೋವರ್ಧನ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕೊಯ್ಮಿಲ್ಕಯ್ಯ ಚಿತ್ರದ ಗೀತೆಯನ್ನು. ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ಇಬ್ರಾಹಿಂ ಆಶಿಕ್ ಅವರ ಗೀತರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ರಾಜೇಶ್ ರೋಷನ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಿಲ್ಕಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ನಿಹಾಲ್ ತೋರೋ ಹಾಗೂ ಸಂಗೀತ ರವೀಂದ್ರನಾಥ್. ಕವೀಶ್ ಶೆಟ್ಟಿಯವರ ಸಾಹಿತ್ಯಕ್ಕೆ ಪ್ರಾಂಶು ಝಾ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ.

0: 7:15ಕ್ಕೆ ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 8:45ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ. 9:10ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 9:45ಕ್ಕೆ ಗಾನಗಂಗೆ. 10:30ಕ್ಕೆ ಸುನೆರೆ ಪಲ್. 11:00ಗೆ ಸವಿ ನೆನಪು. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತದ ಕಾರ್ಯಕ್ರಮ. ನಿರ್ವಹಣೆ ಎಂ ಶಕುಂತಲಾ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೆನೋಪಾಸ್ ಋತುಬಂಧ ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಭವ್ಯ ಎಚ್ ವಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಪ್ರಸ್ತುತಿ ಯೋಗೇಶ್ ಎಂಎನ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20ಕ್ಕೆ ಚಿತ್ರಗೀತೆಗಳು. 1:40ಕ್ಕೆ ಜನ್ಸೇವಾ ಸೇ ದೇಶ ಸೇವಾ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಎನ್ಇಪಿ ನ್ಯೂ ಎಜುಕೇಷನ್ ಪಾಲಿಸಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. ಮಧ್ಯಾಹ್ನ 2:40ಕ್ಕೆ ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗುವುದು ಅನಿಕೇತ್ ಆಮ್ಡೇಕರ್ ಅವರಿಂದ. ಸಂಜೆ 5:30ಕ್ಕೆ ಗಿರ್ಮಿಟ್. ಸಂಜೆ 6:15ಕ್ಕೆ ಕನ್ನಡ ರತ್ನ ಭಂಡಾರ. 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ. 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತು ಡಾ ರಾಜಣ್ಣ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20ಕ್ಕೆ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದಗಳು ಮೂಡಿಬರಲಿದೆ. 7:45ಕ್ಕೆ ಸಿರಿಗಂಧ ಪ್ರಸಾರವಾಗುವುದು. ರಾತ್ರಿ 9:15ಕ್ಕೆ ಮಧುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. 9:30ಕ್ಕೆ ನಾಟಕ. 8:00 ಮೂಲಕಥೆ ತ್ರಿವೇಣಿ. ಬಾನುಲಿ ರೂಪಾಂತರ ಹೆಚ್ ಎಸ್ ಪಾರ್ವತಿ. ನಿರ್ದೇಶನ ಉದಯಾದ್ರಿ. ರಾತ್ರಿ 10:00ಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆ ಹೇಗೆ ಈ ಕುರಿತು ಡಾ ರಜನಿ ಪಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಈಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಹರ್ಪ್ರೀತ್ ಕೌರ್. Prime Minister Narendra Modi today completed 25 years of continuous public service as head of the government. Mr. Modi visited Sri Vinayak Temple at Sarojini Nagar in New Delhi in the morning and offered prayers there. On the occasion, the Prime Minister addressed the Viksit Bharat Sankalp Sabha in New Delhi. He said that India will definitely fulfill its dream of becoming a developed nation by 2047 through visionary policies and hard work. Addressing the Viksit Bharat Sankalp Sabha in New Delhi today, Mr. Modi said that present government's policy focuses on solutions for all citizens.
2: Sabka saath, sabka vikas, yahi

0: ಅಣ್ಣ ಧರ್ಮರಾಜ,
1: ತಮ್ಮ ಭೀಮಸೇನ,
0: ತಮ್ಮ ಹೇಳಿಕೆಯ ಪ್ರಕಾರ ಅಶ್ವವನ್ನು ಹಾಗೂ ದ್ರವ್ಯವನ್ನು ತಂದಿದ್ದೇವೆ. ಏನು ಮಾಡಬೇಕು ಸ್ವಾಮಿ? ಅಣ್ಣ ಏನವ್ರೆ?
1: ತಮ್ಮ ಭೀಮಸೇನ,
0: ಅಗ್ರಜ ಏನಿರುವುದು?
1: ನೀನು ತಂದದ್ದು ಬಹಳ ಯೋಗ್ಯವಾಗಿದೆ. ನೀನು ನಿನ್ನ ಯೋಗ್ಯ ಸ್ಥಾನದಲ್ಲಿ ವಿಶ್ರಮಿಸುವಂತವನಾಗ
0: ಅಗ್ರಜ. ಹಾಗೆ ಆಗಲಿ
1: ಸ್ವಾಮಿ. ವೇದವ್ಯಾಸ ಗುರುಗಳೇ,
0: ಧರ್ಮರಾಜ ಏನಿರುವುದು?
1: ನೀವು ಹೇಳಿದಂತೆ ಅಶ್ವವನ್ನು ಅಲ್ಲದೆ ದ್ರವ್ಯವನ್ನು ತರಿಸಿದ್ದೇನೆ. ಮುಂದೇನು ಮಾಡಬೇಕು ಸ್ವಾಮಿ ಗುರುಗಳೇ?
0: ಹೇ ಧರ್ಮರಾಜ, ಅರುರೇಣು ತೃಣಕಾಷ್ಟರಲ್ಲಿ ಉಪಕರಣಾದಂತಹ ಕೃಷ್ಣ ಪರಮಾತ್ಮ ಇಲ್ಲದೆ ಈ ಯಜ್ಞಕಾರವು ನಡೆಯಲಾರರು. ಆದ್ದರಿಂದ ನಿನ್ನ ಅಣುವಿನಿಂದ ಪರಮಾತ್ಮನನ್ನು ಕರೆಸುವಂತವನಾಗು.
1: ಸ್ವಾಮಿ ಹಾಗೆ ಆಗಲಿ. ತಮ್ಮ ಭೀಮಸೇನ,
0: ಅಗ್ರಜ ಏನಿರುವುದು?
1: ನೀನು ದ್ವಾರಾವತಿಗೆ ಹೋಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುವಂತವನಾಗು.
0: ಅಗ್ರಜ ಹಾಗೆ ಆಗಲಿ.

0: ಅವಯ ಭೀಮಸೇನ
1: ಅನ್ನನಾದ ಧರ್ಮದನು ತಮ್ಮನ್ನು ಕರೆ ಕಳಿಸಿರುವನು.
0: ಹ, ಬೇಗನೆ ಬರಬೇಕು ಸ್ವಾಮಿ ಪರಮಾತ್ಮ. ಹೇ ಪ್ರಾಣದಲ್ಲವೇ ರುಕ್ಮಿಣಿ ಸತ್ಯಭಾಮ, ಭಾವಯ್ಯನಾದ ಧರ್ಮರಾಜನನ್ನು ಕರೆ ಕಳಿಸಿರುವನು, ಆದ ಕಾರಣ ಬೇಗನೆ ಹೋಗುತ್ತೇನ್ರೆ ಸಖಿಯರ.
2: ಸ್ವಾಮಿ ಹಾಗೆ ಆಗಲಿ.
0: ಭೀಮಸೇನ, ಇನ್ನು ಮೇಲೆ ಹಸ್ತನಾವತಿಗೆ ಗಮನ ಮಾಡುವ.
1: ಭಾವಯ್ಯ ಹಾಗೆ ಆಗಲಿ.

0: ನಮಸ್ಕಾರ ಸ್ವಾಮಿ ಪರಮಾತ್ಮ ಬರಬೇಕು.
1: ಭವಯ ಧರ್ಮರಾಜ.
0: ಭವಯ,
1: ನನ್ನನ್ನು ಕರೆಸಿದ ಕಾರಣವೇನು?
0: ಸ್ವಾಮಿ ಪರಮಾತ್ಮ, ಗುರುಗಳ ಆಜ್ಞೆಯಂತೆ ನಾವು ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡೆಂದು ಮಾಡಿದ್ದೇವೆ. ನೀವಿಲ್ಲದೆ ಯಜ್ಞ ಕಾರ್ಯವೂ ನಡೆಯುವಂತಿಲ್ಲ, ಆದ್ರಿಂದ ನಿಮ್ಮನ್ನು ಕರೆಸೋಣ ಸ್ವಾಮಿ ಪರಮಾತ್ಮ.
1: ಭವಯ ಧರ್ಮರಾಜ. ಹಾಗಾದ್ರೆ ಆ ಅಶ್ವವನ್ನು ಈ ಸಭಾಣಕ್ಕೆ ತರಿಸುವಂತವನಾಗು
0: ಸ್ವಾಮಿ. ಹಾಗೆ ಆಗಲಿ.

0: ಅಮ್ಮ ಅರ್ಜುನ ಅಶ್ವವನ್ನು ಈ ಸಮಾಸ್ಥಾನಕ್ಕೆ ತರಿಸುವಂತವನ
1: ಸ್ವಾಮಿ
0: ಕೇಳಿದ್ರಯ್ಯ ಹಿಂದಕ್ಕೆ ನಮ್ಮ ಅಣ್ಣನಾದ ಸರ್ವ ಕದವನ್ನು ಬಂದಂತ ಆ ಬಾಲಕೃಷ್ಣ

0: ಆಲಯದಲ್ಲಿ ಬಂಧಿಸಿರುವಂತಹ ತುರಗವು ಇಲ್ಲ ಬುದ್ಧಿ.
1: ಹಾಗಾದ್ರೆ ಪರಮಾತ್ಮನನ್ನೇ ಕೇಳುತ್ತೇನೆ.
0: ಅಣ್ಣ ಹಾಗೆ ಆಗಲಿ.
1: ತಮ್ಮ ಸ್ವಾಮಿ ಪರಮಾತ್ಮ
2: ಭವಯ ಧರ್ಮರಾಜ,
1: ಆಲಯದಲ್ಲಿ ಬಂಧಿಸಿರುವಂತಹ ತುರಗವು ಇಲ್ಲಂತಲ್ಲ ಬುದ್ಧಿ.
2: ಓಹೋ ಧರ್ಮರಾಜ, ಇದ್ದರೆ ನಾನೇನು ಮಾಡಬೇಕು?
1: ಸ್ವಾಮಿ ಪರಮಾತ್ಮ, ನೀವು ಎಂಥವರೆಂದರೆ ಅಣೋರೇಣು ತಣಕಾಟದಲ್ಲಿ ವ್ಯಾಪಕನಾದಂತ ಆದಿನಾರಾಯಣ ಮೂರ್ತಿಯೇ ನೀನಿದ್ದು, ನೀವೇ ಹೇಗೆ ಹೇಳಿದ್ರೆ ನಮ್ಮ ಗತಿ ಏನು?
2: ಓಹೋ ಧರ್ಮಪತಿ, ನನ್ನ ವಾಕ್ಯವನ್ನು ಕೇಳು.
0: ಸ್ವಾಮಿ ಹೇಳಬೇಕು.

0: ಏನಯ್ಯ ಧರ್ಮರಾಜ?
1: ಸ್ವಾಮಿ ಪರಮಾತ್ಮ ಏನಿರುವುದು?
0: ನನ್ನ ಜ್ಞಾನ ದೃಷ್ಟಿಯಿಂದ ನೋಡುತ್ತಿರ್ಲಿಕ್ಕಾಗಿ ಆ ದುರುಳನ್ ಸಾಲವನು ಯಾಗದ ಹೈವನ್ನು ಕದ್ದೊಯ್ದಿರುವನು. ಆತನನ್ನು ಜಯಿಸಿ ವಾಜಿಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ದಾರಿದ್ದೀರೋ ಭವಯ್ಯ?
1: ಯಾಕೆ ಸ್ವಾಮಿ ಪರಮಾತ್ಮ?

0: ಮನಸ್ಸಿಗೆ ಎದ್ದು ಅಯ್ಯನಾದ ಮನ್ಮತ ಇಲ್ಲೇನು?
1: ಹಾಗಾದ್ರೆ ಅವರನ್ನು ತೀವ್ರ ಕರೆಸುವಂತವನಾಗು.
0: ಸ್ವಾಮಿ ಹಾಗೆ ಆಗಲಿ. ಸೇವಕ
2: ದೇವರ
0: ಆಲಯದಲ್ಲಿ ಪುತ್ರನಾದ ಮನಸ್ಸಿಗೆ ಎದ್ದು ಅಯ್ಯನಾದ ಮನ್ಮತ ಇರುವರು.
2: ಹೌದ್ರೆ
0: ಅವರನ್ನು

0: ಮಗನೇ ಮನ್ಮಥ
1: ತಾತ ಎಲ್ಲಿರುವನು?
0: ಆ ದುರುಳನ್ನು ಸಾಲವನು ಯಾಗದ ಹೈವನ್ನು ಕದ್ದೊಯ್ದಿವನು. ಆತನನ್ನು ಬಿಡಿಸಿ ವಾಜಿಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ದಾರಿದ್ದೇರೋ ಬಾಲಕ?
1: ತಂದೆ ನಾನಿದ್ದೀನಲ್ಲ.

0: ಸ್ವಾಮಿ ಅಪ್ಪಯ್ಯ
1: ಪುತ್ರ ಮನ್ಮಥ
0: ಮಾತುಳು ತಾವು ಹೇಳಿದಿಂದ ಸಂತೋಷದಿಂದ ಕೊಟ್ಟರೆ ಹೈವನ್ನು ಬಿಡಿಸಿಕೊಂಡು ಬರುತ್ತೇನೆ. ಬೇಗನೆ ವೀಳವನ್ನು ಕೊಟ್ಟು ಕಳಿಸಿ ಸ್ವಾಮಿ ಅಪ್ಪಯ್ಯ.
1: ಪುತ್ರ ಮನ್ಮಥ
0: ತಾತ ಏನಿರುವುದು?
1: ಆ ಧಾನ್ಯವನ್ನು ಜಯಿಸುವುದು ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಈ ಕೆಲಸವು ನಿನ್ನಿಂದ ಎಂದಿಗೂ ಆಗಲಿಕ್ಕಿಲ್ಲ ಬಾಲಕ.
0: ಜನಕ ಈ ತಕ್ಷಣದಲ್ಲಿ ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಅರಿಯಲು ಹೈವನ್ನು ಹಿಡಿದು ಬರುತ್ತೇನೆ. ಬೇಗನೆ ವೀಳವನ್ನು ಕೊಟ್ಟು ಕಳಿಸಬೇಕು ಸ್ವಾಮಿ ಅಪ್ಪಯ್ಯ.
1: ಪುತ್ರ ನಿನಗೆ ಜಯವಾಗಲಿ, ತೀವ್ರ ಹೋಗುವಂತವಳಾಗು.
0: ಸೇವಕ ಇನ್ನು ವೇಳೆ ಆ ದೈತ್ಯನ ತಲೆಗೆ ಗಮನ ಮಾಡುವ.

ಎಲ್ಲಂತಹದ್ದು ಸುರಲ್ಲಿಯೂ ನರಲ್ಲಿಯೂ ನನ್ನ ಜಯಿಸುವ ಯಾರಿಲ್ಲ. ಮರಣ ಸಹಾಯಕ್ಕಾಗಿ ಪ್ರಾಣ ಕೊಡಬೇಡ. ಹಾ,

0: ದೇವಕ
1: ದೇವರ
0: ನನ್ನೊಡನೆ ಯುದ್ಧ ಮಾಡಲಾರದೆ
1: ವಾಗನ್ರಿ ಸೋರ ಕಡೆ.
0: ಒಳ್ಳೆಯದು, ಮತ್ತೆ ದಾರು ಒತ್ತಾಳ ಬರಲಿ.
1: ಎಲ್ಲ ಸೇವಕ
0: ದೇವರ
1: ನನ್ನ ಪುತ್ರನಾದ ಮನ್ಮಥನು ಆ ದುರ್ಲಾಡಿಸಾಲನೊಡನೆ ಯುದ್ಧಕ್ಕೆ ಹೋಗಿದ್ದನು. ಜಯವಾಯಿತು ಅಪಜಯವಾಯಿತು
0: ಬಂದಾರೆ.
1: ಎಲ್ಲ ಮನ್ಮಥ
0: ತಾತ
1: ಇವತ್ತಿನ ಸಮರದಲ್ಲಿ ಆ ದುಳ ದೈತ್ಯನೊಡನೆ ಸೋತು ಬಂದು ನನಗೆ ಮುಖ ಹತ್ತಲು ನಾಚಿಕೆ ಆಗುವುದಿಲ್ಲವೇ ನಿರ್ಲಜ್ಜ. ನನ್ನ ಮುಂದೆ ನಿಂತು ಇನ್ನೊಂದು ವಾಕ್ಯ ಸರಬೇಡ ನಡೆ ಅಕ್ಕ.
0: ಭಾವಯ್ಯ ಪರಮಾತ್ಮ
1: ಭಾವಯ್ಯ ಭೀಮಸೇನ
0: ಮನ್ಮಥನು ಆ ಧಾನ್ಯವನ್ನೊಡನೆ ಯುದ್ಧಕ್ಕೆ ಹೋಗಿದ್ದ. ಜಯವಾಯಿತು ಅಪಜಯವಾಯಿತು ಮತ್ತು ಯಾಗದೇವು ದಾವಲ್ಲಿರುವುದು. ಭಾವಯ್ಯ ಕೃಷ್ಣ ಪರಮಾತ್ಮ
1: ಭಾವಯ್ಯ ಭೀಮಸೇನ
0: ನೀನು ಹಿಂದಕ್ಕೆ ಸಾಲುವ ರಕ್ಕಸನನ್ನು ಕೊಂಡಂತೆ ಈ ಅಸಾಲವನನ್ನು ಜಯಿಸಿ ಯಾಗವನ್ನು ಬಿಡಿಸಿಕೊಂಡವರು. ಭಾವಯ್ಯ
1: ಭಾವಯ್ಯ ಭೀಮಸೇನ
0: ಭಾವಯ್ಯ ಕೃಷ್ಣ ಪರಮಾತ್ಮ
1: ನಾನು ಹಿಂದಕ್ಕೆ ಧಾನ್ಯವರೊಡನೆ ಯುದ್ಧ ಮಾಡಿ ನನ್ನ ಚಕ್ರವು ಬೆಂಡಾಗಿರುವುದು. ನೀನು ಏಕಚಕ್ರ ನಗರದಲ್ಲಿ ಬಕಾಸುರನನ್ನು ಕೊಂದಂತೆ ಈ ಅನುಸಾರವನನ್ನು ಕೊಂದು

0: ಬೇಗನೆ ನಮ್ಮ ಮರವನ್ನು ಸಿದ್ಧ ಮಾಡು.
1: ತಯಾರು ಮಾಡೇನ್ರಿ?
0: ಅದಕ್ಕೆ ಉತ್ತಮವಾದ ವಾಜಿಯನ್ನು ಬಂಧಿಸು.
1: ಯಾರು ಇಂತಿ ಹೊಡೇನ್ರಿ?
0: ಥೂಮ್ ವರ್ಕ. ಉತ್ತಮವಾದ ವಾಜಿಯನ್ನು ಬಂಧಿಸು.
1: ತಯಾರು ಮಾಡೇನ್ರಿ?
0: ಸೇವಕ.

0: ಎಲ್ಲ ದುರಾದೈತ್ಯ
1: ಅದರಲ್ಲಿ
0: ಮನ್ಮಥನನ್ನು ಗೆದ್ದನೆಂದು ಗರ್ವದಿಂದ ಮೆರೆಯಬೇಡ. ದುರಗ ಒಯ್ಯುವ ನಿಮಿತ್ತವಾಗಿ ಬಂದಿದ್ದೇನೆ. ಇಕೋ ನಿನ್ನ ಮೇಲೆ ಸರಾವಷ್ಟಿಗೆ ಇರ್ತೇನೆ, ಸಹಿಸುವಂತವನಾಗು.
1: ಹಿಂದಕ್ಕೆ ನಿಮ್ಮ ತಂದೆಯಾದ ಕರ್ಣನು ಪರರ ಸಹಾಯಕ್ಕಾಗಿ ಮಲ್ಲ ಹೊಂದಿದ. ಅದರಂತೆ ನೀನಾದ್ರೂ ನನ್ನ ಕರ್ಣಲ್ಲಿ ಸಾಯಬೇಡ. ಬಂದ ಮಾರ್ಗದಿಂದ ಗಮನ ಮಾಡು.
0: ಎಲ್ಲ ಇಲ್ಲದಿದ್ದರೆ
1: ನಿನ್ನ ಮೇಲೆ ಮೋಹನಾಸ್ತ್ರವನ್ನು ಹೊಡೆಯುತ್ತೇನೆ. ಸಂರಕ್ಷಿಸಾಗು.
0: ಎಲ್ಲ ಹೇಳು.
1: ಒಳ್ಳೆಯದು.

안 했으면 이렇게 써버릴게.

0: ದೇವಕ
1: ದೇವರಾ
0: ನನ್ನೊಡನೆ ಯುದ್ಧ ಮಾಡಲಾರ್ದೇ ತಾರಕರಿಗೆ ಪೋದ
1: ಅವನು ಹಂಗ ಓಡೋಣ್ರಿ
0: ಒಳ್ಳೆಯದು ಮತ್ತೆ ನಾನು ಬರ್ತಾ ಬರಲಿ
1: ಎಲ್ಲ ದುರ್ಲದೈತ್ಯ
0: ಏನೇ ಕೊಲ್ಲ
1: ದುರ್ದಲ್ಲಿ ಭೀಮನನ್ನು ಸೋಲಿಸಿದನೆಂದು ಗರುಡಿನ ಮೆರೆಯಬೇಡ ಇಕೋ ನಿನ್ನ ಮೇಲೆ ಸರಳ ದೃಷ್ಟಿಗೆ ಸೈರಿಸವನಾಗು
0: ಎಲ್ಲೋ

0: ಎಲ್ಲಾ ರಕ್ಕಸ ಇಂಥ ಗರ್ವಿಣತೆಗಳನ್ನು ಆಡಬೇಡ. ಯಾಕಂದರೆ ನಿಮ್ಮ ಸಾಲು ರಕ್ಕಸರು ನನ್ನ ಕರದಲ್ಲಿ ಮರಣ ಹೊಂದಿದರು. ಅದರಂತೆ ನೀನಾದರೂ ನನ್ನ ಕರದಲ್ಲಿ ಸುಮ್ಮನೆ ಸಾಯಬೇಡ. ಸುಮತ್ವರ್ಗವನ್ನು ಬಿಟ್ಟುಕೊಡು. ಏನು ಹೇಳೋ ಧೈರ್ಯ?
1: ನಿನ್ನ ಪರಾಕ್ರಮವು ಹಿಂದಕ್ಕೆ ನಮ್ಮ ಅನಾದ ಸಾಲ್ವ ರಕ್ಕಸನನ್ನು ಕೊನೆ ನಂಬು. ಗರ್ವವು ನಿನ್ನಲ್ಲಿ ಇದ್ದಂತೆ ತೋರುತ್ತದೆ.
0: ಎಲ್ಲ ಹೌದು.
1: ಅದರಂತೆ ಇವತ್ತಿನ ಸಮರವಲ್ಲ, ನಿನ್ನ ಪರಾಕ್ರಮವು ಸ್ತ್ರೀಯರ ಮಂದಿರದಲ್ಲಿ ಬೆನ್ನಿತ್ತು. ಖಲ
0: ಎಲ್ಲ ರಕ್ಕಸ ದುರ್ಗದ ಆಲಯದಲ್ಲಿ ಬಂಧಿಸಿರುವಂತಹ ಹರಿವನ್ನು ಕದ್ದು ತಂದ ಮೇಲೆ ಕಳ್ಳ ನೀನು ಅಥವಾ ನೀನು ಈ ವೇಳೆಯಲ್ಲಿ ನಿನ್ನ ಸೊಲ್ಲನ್ನಡಗಿಸಿ ದುರ್ಗ ಒಯ್ಯುತ್ತೆ ನೋಡೋ ದೈತ್ಯ.
1: ಮಗನ ದೇಶಕ್ಕೆ ಅಧ್ಯಕ್ಷನಾದ ಓಡಿ ಹೋಗಲಿಲ್ಲ ಏನಪ್ಪ ಆಲಿಸ್ತದೆ. ಸಮರಕ್ಕೆ ಸಿದ್ಧನಾಗು.
0: ಎಲ್ಲ ಹೇಳು.

0: ದೇವಕ
1: ದೇವ
0: ನನ್ನೊಡನೆ ಯುದ್ಧ ಮಾಡಲಾದೆ
1: ಆರ್ಮ ತಿನ್ನಕ್ ಹೋಗ್ಯಾನ್ರಿ.

ಎಲ್ಲ ಸೇವಕ ದೇವರ

ನನ್ನ ಅಗ್ನಿ ಅಸ್ತ್ರವನ್ನು

0: ಶೇಲ ನಾನು ಹೊಡೆದಂತ ಬಾಣದ ಪೆಟ್ಟನ್ನು ಸಹಿಸಲಾರದೆ ಈ ದೈತ್ಯನು ನನ್ನ ಭೂಮಿ ಮೇಲೆ ಹೇಗೆ ಬಿದ್ದಿರೋನು ನೋಡು.
1: ಹ್ಯಾಂಗ್ ಬಿದ್ದ ನೋಡಿ, ದೊಡ್ಡದೊಂದು ಗುಟ್ಟು ಬಿದ್ದಂಗೆ ಆಗೈತೆ.
0: ಶೇಲ

ಹಣನ್ನು ಪಾ

0: ನಮಸ್ಕಾರ ಸ್ವಾಮಿ ಅಪ್ಪಯ್ಯ.
1: ಪ್ರಾಣನಿಗೆ ದೇವಾಗಲಿ, ಮೇಲೆ ಕೇಳು ಅಂತವನಾಗು.
0: ಜನಕ ಎದ್ದಿದ್ದೇನೆ.
1: ಪುತ್ರ, ನೀನು ಹೋದ ಕಾರ್ಯವೂ ಏನಾಯ್ತು?
0: ಜನಕ, ಆ ದುರುಳ ಅನುಸಾರನನ್ನು ಶರಪಾಸದಿಂದ ಕಟ್ಟಿಕೊಂಡು ಯಾಗದ ಹಯ ಸಮೇತನಾಗಿ ತಂದಿದ್ದೇನೆ. ಜನಕ, ಈ ದುರುಳ ಅನುಸಾರನ ಪ್ರಾಣವನ್ನು ತೆಗೆದರೂ ಚಿಂತೆ ಇಲ್ಲ, ಜೀವಂತ ಬಿಟ್ಟರೂ ಚಿಂತೆ ಇಲ್ಲ. ತಮ್ಮ ಮನಸ್ಸಿಗೆ ಬಂದಂತ ಮಾಡ್ಬೇಕು ಸ್ವಾಮಿ ಅಪ್ಪಯ್ಯ.
1: ಪುತ್ರ ವೃಷ್ಕೇತು,
0: ಜನಕ ಏನಿರೋದು?
1: ನೀ ಮಾಡಿದ ಕಾರ್ಯ ಬಹಳ ಒಳ್ಳೆಯದಾಯ್ತು. ನೀನು ನಿನ್ನ ಯೋಗ್ಯ ಸ್ಥಾನದಲ್ಲಿ ವಿಶ್ರಮಿಸುವಂತವನಾಗು.
0: ಜನಕ ಹಾಗೆ ಆಗಲಿ. ನಮಸ್ಕಾರ ಸ್ವಾಮಿ. ಜಯ ರಮಣ.
2: ಎಲ್ಲ ರಕ್ಕಸ, ನಿನ್ನ ಗರು ದಾವಲ್ಲಿ ಹೋಯಿತು
0: ಸ್ವಾಮಿ.

0: ಮತ್ತು ಇಂದಿಗೆ ನನ್ನ ಗರ್ವವು ಹಾಳಾಯಿತು. ಇನ್ನು ಮುಂದೆ ನನಗೆ ಮುಕ್ತಿ ಮಾರ್ಗವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಪರಮಾತ್ಮ.
1: ಎಲ್ಲ ಅಣಸಾಲ್ವ
0: ಸ್ವಾಮಿ. ಏನಿರುವುದು
1: ನಿನಗೆ ಮೋಕ್ಷ ಆಗುವುದು ಹೇಗೆಂದರೆ, ಈ ಪಾಂಡವರ ಯಾಗದ ಹಯದ ಬೆಂಬಲವಾಗಿ ಹೋದರೆ ನಿನಗೆ ಮೋಕ್ಷವಾಗುವುದು. ಈ ರೀತಿ ಮಾಡು ಹೋಗು
0: ಸ್ವಾಮಿ. ಹಾಗೆ ಆಗಲಿ ಸ್ವಾಮಿ. ವೇದವ್ಯಾಸ ಗುರುಗಳೇ,
2: ಧರ್ಮರಾಜ
0: ನನ್ನ ಪುತ್ರನಾದ ವೃಷಕೇತು ಅಣಸಾಲವನ್ನು ಜಯಿಸಿ ಯಾಗದ ಹಯವನ್ನು ತಂದಿರುವನು. ಮುಂದೇನು ಮಾಡಬೇಕು ಸ್ವಾಮಿ? ವೇದವ್ಯಾಸ ಗುರುಗಳೇ,
2: ಹೇ ಧರ್ಮರಾಜ, ಈ ಹಯವನ್ನು ಪಂಡೀರನನ್ನ ಮೈದಳಿದು ಗಂಧ ಅಕ್ಷತೆಗಳನ್ನು ಹಚ್ಚಿ ಆಭರಣಗಳಿಂದ ಅಲಂಕರಿಸಿ ಬ್ರಾಹ್ಮಣನಿಂದ ಅಷ್ಟವಿಧಾನ ಪೂಜೆಗಳನ್ನು ಮಾಡಿಸಬೇಕು. ಮತ್ತು ಇದು ಅಲ್ಲದೆ
0: ಸ್ವಾಮಿ ಹೇಳಬೇಕು,
2: ಸುವರ್ಣ ಪತ್ರದಲ್ಲಿ ನಿಮ್ಮ ಬೆರಳನ್ನು ಬರೆಯಿಸಿ ಅರಿಶಿನದ ಪಣೆಯಲ್ಲಿ ಕಟ್ಟಿಸಬೇಕು.
0: ಸ್ವಾಮಿ ಮತ್ತೇನು ಮಾಡಬೇಕು?
2: ಹೇ ಧರ್ಮರಾಜ, ಮತ್ತು ನಿನಗೆ ಹೇಳತಕ್ಕದ್ದೇನೆಂದರೆ
0: ಸ್ವಾಮಿ ಹೇಳಬೇಕು,
2: ಈ ಅರಿಶಿನ ಒಂದು ವರ್ಷ ಪರಿಣಾಮವಾಗಿ ಪೃಥ್ವಿಯಲ್ಲಿ ಸಂಚರಿಸಿ ತಿರುಗಿ ಬರಬೇಕು. ಮತ್ತು ಇದರ ಬೊಮ್ಮತ್ತೈ ನಿನ್ನ ಅನುಜನಾದ ಪಾರ್ಥ ಮತ್ತು ಪುತ್ರಾದ ಬರಿಸಿಗೇತು ಮತ್ತು ಅರಿನಾದ ಮಣ್ಣುಮತ ಮತ್ತು ಅನಾಲ್ವ ಸಕಲ ಸೈನ್ಯವನ್ನು ಕಳಿಸಿಕೊಡಿ ಆ ಧರ್ಮರಾಜ.
0: ಪರಮಾತ್ಮ ಹೇಗೆ ಆಗಲಿ, ಈ ಸುಸಮಯದಲ್ಲಿ ಪರಮಾತ್ಮನಿಗೆ ಮಂಗಲವನ್ನು ಪಾಡುವ

ಅನುಸಾಲ್ವ ಗರ್ವಭಂಗ ಬಯಲುನಾಡೆ ಯಕ್ಷಗಾನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಣಿಹಾಳೆಬಾನದ ರಾಮಣ್ಣ ಯೋಗಪ್ಪ ದೊಂಬರ್ ಹಾಗೂ ಸಂಗಡಿಗರು. ಇನ್ನು ಕಣಿವಾದನ ಕೇಳೋಣ. ಕಲಾವಿದರು ಸಂಕೋನಟ್ಟಿಯ ನಾಗಪ್ಪ ಚೆನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರು.

ಸಂಗೋನಟ್ಟಿಯ ನಾಗಪ್ಪ ಚೆನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಅತಿಶಯದಿ ಬೇಡುವೆನೆ, ಅಂದನವ ಕೊಡು ಎಂದು ಅತಿಶಯದಿ ಬೇಡುವೆನೆ, ಅಂದನವ